0: ವಂದೇ ಮಾತರಂ.
1: ವಂದೇ ಮಾತರಂ ಸುಜಲ ಸುಫಲ ಮಲಯಜ ಶೀತಲ

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇಂದು 1948ನೇ ಶಕವರ್ಷ, ಆಷಾಢ ಮಾಸದ 6ನೇ ದಿನ, ಅಂದರೆ 2026ನೇ ಇಸವಿ ಜೂನ್ ತಿಂಗಳ 27ನೇ ತಾರೀಕು ಶನಿವಾರ. ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಇದೀಗ ಆರಂಭಿಸುತ್ತಿದ್ದೇವೆ. ಈಗ ಸಮಯ 5:58:40. ಆತ್ಮೀಯ ಕೇಳುಗರಿಗೆಲ್ಲ ಮಾಧವಿ ಮಾಡುವ ನಮಸ್ಕಾರಗಳು.

0: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಉಪರಾಷ್ಟ್ರಪತಿ ಸಿಟಿ ರಾಮಕೃಷ್ಣ ಅವರು ಇಂದಿನಿಂದ 2 ದಿನಗಳ ಕಾಲ ಕರ್ನಾಟಕ ಪ್ರವಾಸ ಕೈಗೊಳ್ಳಲಿದ್ದಾರೆ.
1: ತಮ್ಮ ಈ ಪ್ರವಾಸದ ಅಂಗವಾಗಿ ಉಪರಾಷ್ಟ್ರಪತಿಯವರು ಇಂದು ಬೆಂಗಳೂರಿನಲ್ಲಿ ಆಯೋಜನೆ ಮಾಡಲಾಗಿರುವಂತಹ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯುತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಾಳೆ ಬೆಂಗಳೂರಿನಲ್ಲಿ ನಡೆಯಲಿರುವ ನಶಾಮುಕ್ತ ಭಾರತ ಕಾರ್ಯಕ್ರಮದಲ್ಲಿ ಉಪರಾಷ್ಟ್ರಪತಿಯವರು ಭಾಗಿಯಾಗಲಿದ್ದಾರೆ. ಕೇಂದ್ರ ಗ್ರಾಮೀಣಾಭಿವೃದ್ದಿ ಸಚಿವರಾದಂತಹ ಶಿವರಾಜ್ ಚೌಹಾಣ್ ಅವರು ನಾಳೆ ಮತ್ತು ನಾಡಿದ್ದು ನವದೆಹಲಿಯಲ್ಲಿ ನಡೆಯಲಿರುವ ರಾಷ್ಟೀಯ ಗ್ರಾಮೀಣ ಅಭಿವೃದ್ದಿ ಸಮ್ಮೇಳನ 2026ರ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. 2 ದಿನಗಳ ಕಾಲ ನಡೆಯಲಿರುವ ಈ ಮಹತ್ವದ ಸಮ್ಮೇಳನದಲ್ಲಿ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಗ್ರಾಮೀಣಾಭಿವೃದ್ದಿ ಸಚಿವರು, ಸರ್ಕಾರದ ಹಿರಿಯ ಅಧಿಕಾರಿಗಳು ಮತ್ತು ತಜ್ಞರು ಭಾಗಿಯಾಗಲಿದ್ದಾರೆ. ಭಾರತೀಯ ಚಾರ್ಟೆಡ್ ಅಕೌಂಟೆಂಟ್ ಸಂಸ್ಥೆಯ ಜಿಲ್ಲಾ ಘಟಕ ಮತ್ತು ಬಳ್ಳಾರಿ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆ ಜಂಟಿಯಾಗಿ ಇಂದು ಅಂತಾರಾಷ್ಟೀಯ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ದಿನಾಚರಣೆಯನ್ನು ಹಮ್ಮಿಕೊಂಡಿದೆ. ಕೌಶಲ್ಯಾಭಿವೃದ್ದಿ ಸಚಿವ ಶರಣಪ್ರಕಾಶ್ ಪಾಟೀಲ್ ಕಾರ್ಯಕ್ರಮ ಉದ್ಘಾಟನೆ ಮಾಡಲಿದ್ದು 400 ಜನ ಅತಿ ಸಣ್ಣ ಉದ್ದಿಮೆದಾರರು, ಸಾವಯವ ಕೃಷಿಕರು ಭಾಗಿಯಾಗಲಿದ್ದಾರೆ. ಪುದುಚೇರಿಯ ಪುರಪಾಣಂ ಕುಪ್ಪಂ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಪುನರ್ ನಿರ್ಮಾಣಗೊಂಡ 400 ವರ್ಷಗಳ ಹಳೆಯ ಮುಳಿಯನ್ಕುಳಂ ಕಲ್ಯಾಣಿಯನ್ನು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಉದ್ಘಾಟಿಸಿದರು. ನಾಳೆಯಿಂದ ದೇಶಾದ್ಯಂತ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ 5 ವರ್ಷದ ಒಳಗಿನ ಎಲ್ಲಾ ಮಕ್ಕಳಿಗೂ ಪಲ್ಸ್ ಪೋಲಿಯೋ ಲಸಿಕೆ ಹಾಕಲು ಸಕಲ ಸಿದ್ದತೆ ಮಾಡಿಕೊಳ್ಳಲಾಗಿದ್ದು, ಒಟ್ಟು 123,545 ಮಕ್ಕಳಿಗೆ ಲಸಿಕೆ ಹಾಕುವ ಗುರಿಯನ್ನು ಹೊಂದಲಾಗಿದೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ಹಾವೇರಿ ಜಿಲ್ಲೆಯ ಎಲ್ಲಾ ನ್ಯಾಯಾಲಯಗಳಲ್ಲಿ ಜುಲೈ 11ರಂದು ರಾಷ್ಟೀಯ ಲೋಕ ಅದಾಲತ್ ಜರುಗಲಿದ್ದು, ಸಾರ್ವಜನಿಕರು ತಮ್ಮ ವ್ಯಾಜ್ಯಪೂರ್ವ ಮತ್ತು ನ್ಯಾಯಾಲಯದಲ್ಲಿ ಬಾಕಿ ಇರುವ ರಾಜಿ ಆಗಬಹುದಾದಂತಹ ಪ್ರಕರಣಗಳನ್ನು ಲೋಕ ಅದಾಲತ್ನ ಮೂಲಕ ತಕ್ಷಣ ಪರಿಹಾರ ಪಡೆದುಕೊಳ್ಳಬಹುದು ಎಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ಬಿರಾದರ ದೇವೇಂದ್ರಪ್ಪ ತಿಳಿಸಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7 ಗಂಟೆಗೆ.

0: ವಿವಿಧ ಭಾರತಿ ಬೆಂಗಳೂರು 102.9 FM.
1: ಸ್ನೇಹಿತರೆ, ಶುಭೋದಯ. ಇಂದಿನ ಎಲ್ಲ ಕಾರ್ಯಕ್ರಮಗಳಿಗೂ ಸ್ವಾಗತ. ಇದೀಗ ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಕಿರು ಪರಿಚಯವನ್ನ ಮಾಡಿಕೊಳ್ಳೋಣ. ಕಾರ್ಯಕ್ರಮ ವಿವರಣೆಯ ನಂತರ ನಾದೋಪಾಸನೆ ಭಕ್ತಿಗೀತೆಗಳನ್ನ ಆಲಿಸುವಿರಿ. ಏಳು ಗಂಟೆ ಐದು ನಿಮಿಷಕ್ಕೆ ಪ್ರದೇಶ ಸಮಾಚಾರ, ಏಳು ಗಂಟೆ ಹದಿನೈದು ನಿಮಿಷಕ್ಕೆ ಶುಭೋದಯ ಕರ್ನಾಟಕ. ಇದರಲ್ಲಿ ಮೊದಲಿಗೆ ಕನ್ನಡ ರತ್ನ ಭಂಡಾರ ಪ್ರಸಾರವಾಗುವುದು, ಆನಂತರ ಭಾವಗೀತೆಗಳು. ಏಳು ಗಂಟೆ ಮೂವತ್ತೈದು ನಿಮಿಷಕ್ಕೆ ಕನ್ನಡದಲ್ಲಿ ವಾರ್ತಾ ಪ್ರಸಾರ, ನಂತರ ಭಾವಗೀತೆಗಳು ಮುಂದುವರಿಯಲಿವೆ. ಎಂಟು ಗಂಟೆ ಎರಡು ನಿಮಿಷದಿಂದ ಚಲನಚಿತ್ರ ಗೀತೆಗಳು ಪ್ರಸಾರವಾಗಲಿವೆ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ. ಎಂಟು ಗಂಟೆ ಹದಿನೈದು ನಿಮಿಷಕ್ಕೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ, ನಂತರ ಶುಭೋದಯ ಕರ್ನಾಟಕ ಮುಂದುವರಿಯಲಿದೆ. ಒಂಬತ್ತು ಗಂಟೆಗೆ ಇಂದಿನ ವಿಶೇಷ, ಹತ್ತು ಗಂಟೆ ಎರಡು ನಿಮಿಷಕ್ಕೆ ಓಲ್ಡ್ ಈಸ್ ಗೋಲ್ಡ್ ಹಳೆಯ ಇಂಪಾದ ಮಧುರವಾದ ಚಿತ್ರಗೀತೆಗಳು ಮೂಡಿಬರಲಿದೆ. ಹನ್ನೊಂದು ಗಂಟೆ ಎರಡು ನಿಮಿಷಕ್ಕೆ ಹೊಸ ಹಾಡು, ಹನ್ನೊಂದು ಗಂಟೆ ಮೂವತ್ತು ನಿಮಿಷಕ್ಕೆ ಕಲಾಭಾರತಿ, ಹನ್ನೆರಡು ಗಂಟೆಗೆ ಪ್ರದೇಶ ಸಮಾಚಾರ, ಹನ್ನೆರಡು ಗಂಟೆ ಐದು ನಿಮಿಷಕ್ಕೆ ಕರೆಗೊಂದು ಹಾಡು, ಒಂದು ಗಂಟೆ ಎರಡು ನಿಮಿಷಕ್ಕೆ ಚಲನಚಿತ್ರ ಗೀತೆಗಳು ಪ್ರಸಾರವಾಗಲಿದೆ, ಒಂದು ಗಂಟೆ ಹತ್ತು ನಿಮಿಷಕ್ಕೆ ಕನ್ನಡದಲ್ಲಿ ವಾರ್ತಾ ಪ್ರಸಾರ, ಒಂದು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಸಂದೇಶ ನಮಗೆ ಸಂಗೀತ ನಿಮಗೆ, ಮಧ್ಯಾಹ್ನ ಎರಡು ಗಂಟೆಗೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ, ನಂತರ ವೀಕೆಂಡ್ ಸ್ಪೆಷಲ್ ಸಾಂಗ್ಸ್, ಶನಿವಾರ ಮತ್ತು ಭಾನುವಾರ ವಿಶೇಷ ಹಾಡುಗಳು ಪ್ರಸಾರವಾಗಲಿದೆ ನಿಮಗಾಗಿ. ಎರಡು ಗಂಟೆ ಮೂವತ್ತು ನಿಮಿಷಕ್ಕೆ ಪ್ರದೇಶ ಸಮಾಚಾರ, ಎರಡು ಗಂಟೆ ನಲವತ್ತು ನಿಮಿಷಕ್ಕೆ ಚಿತ್ರತಾನ, ಒಂದೇ ಚಿತ್ರದ ಗೀತೆಗಳನ್ನು ಕೇಳುವಿರಿ. ಮಧ್ಯಾಹ್ನ ಮೂರು ಗಂಟೆಯಿಂದ ಸಖಿ ಸಹೇಲಿ ಮತ್ತು ಇತರೆ ಕಾರ್ಯಕ್ರಮಗಳು ಪ್ರಸಾರವಾಗಲಿದೆ. ಸಂಜೆ ನಾಲ್ಕು ಗಂಟೆಗೆ ಪರಿಮಳ, ಐದು ಗಂಟೆ ಐದು ನಿಮಿಷಕ್ಕೆ ಸೇಫ್ ಡ್ರೈವ್ ಓಲ್ಡ್ ಈಸ್ ಗೋಲ್ಡ್, ಐದು ಗಂಟೆ ಹದಿನೈದು ನಿಮಿಷಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್, ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ. ಐದು ಗಂಟೆ ನಲವತ್ತು ನಿಮಿಷಕ್ಕೆ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ, ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರ ನಾರಾಯಣ. ನಂತರ ಸೇಫ್ ಡ್ರೈವ್ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಮುಂದುವರಿಯಲಿದೆ. ಆರು ಗಂಟೆ ಎರಡು ನಿಮಿಷಕ್ಕೆ ಸೇಫ್ ಡ್ರೈವ್ ಗಾನ ಭಜನ, ಆರು ಗಂಟೆ ನಲವತ್ತು ನಿಮಿಷಕ್ಕೆ ಪ್ರದೇಶ ಸಮಾಚಾರ, ಆರು ಗಂಟೆ ಐವತ್ತೈದು ನಿಮಿಷಕ್ಕೆ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ, ಏಳು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್, ಏಳು ಗಂಟೆ ಮೂವತ್ತೈದು ನಿಮಿಷಕ್ಕೆ ಕನ್ನಡದಲ್ಲಿ ವಾರ್ತಾ ಪ್ರಸಾರ, ನಂತರ ಸೇಫ್ ಡ್ರೈವ್ ಗಾನ ಭಜನ ಮುಂದುವರಿಯಲಿದೆ. ರಾತ್ರಿ ಎಂಟು ಗಂಟೆ ಎರಡು ನಿಮಿಷಕ್ಕೆ ಚಲನಚಿತ್ರ ಧ್ವನಿವಾಹಿನಿ ಚಿತ್ರ ಹೂಮಳೆ, ರಾತ್ರಿ ಒಂಬತ್ತು ಗಂಟೆಗೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ, ಒಂಬತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಹಿಂದಿ ಮೆಲಡೀಸ್, ಹತ್ತು ಗಂಟೆ ಎರಡು ನಿಮಿಷಕ್ಕೆ ಪ್ರೇಮ ನಿನಾದ, ಇದಾಗಿತ್ತು ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಕಿರುಪರಿಚಯ.

ಸ್ನೇಹಿತರೆ, ನೀವು ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ನಾದೋಪಾಸನೆ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೇವೆ. ಮುಂದಿನ ಗೀತೆಯಾಗಿ ಮೂಡಿಬರಲಿದೆ ಪಿಬಿ ಶ್ರೀನಿವಾಸ್ ಅವರ ದನಿಯಲ್ಲಿ, ಗೋಟುರಿಯವರ ಸಾಹಿತ್ಯ, ಜಯಸಿಂಹ ಅವರ ಸಂಗೀತ ಈ ಗೀತೆಗಿದೆ.

ಮುಂದಿನ ಗೀತೆಯಾಗಿ ಮೂಡಿ ಬರ್ತಾ ಇದೆ ಬಿಕೆ ಸುಮಿತ್ರಾ ಅವರ ದನಿಯಲ್ಲಿ ಶೇಷಚಂದ್ರ ಹೆಚ್ಎಲ್ ಅವರ ಸಾಹಿತ್ಯ, ಕೃಷ್ಣನ್ ಎಲ್ ಅವರ ಸಂಗೀತ ಇರುವಂತಹ ಒಂದು ಭಕ್ತಿಗೀತೆ.

ಸ್ನೇಹಿತರೆ, ನೀವು ಟ್ಯೂನ್ ಮಾಡಿ ಕೇಳ್ತಾ ಇದ್ರೆ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ನಾದೋಪಾಸನೆ ಕಾರ್ಯಕ್ರಮದಲ್ಲಿ ಭಕ್ತಿ ಗೀತೆಗಳನ್ನು ಆಲಿಸ್ತಾ ಇದ್ದೀರಾ. ಸಮಯಾಗಿದೆ ಸರಿಯಾಗಿ 6:31:54. ಇನ್ನು ಮುಂದೆ ಚಲನಚಿತ್ರ ಆಧಾರಿತ ಭಕ್ತಿ ಗೀತೆಗಳು ಪ್ರಸಾರವಾಗಲಿದೆ. ಭಗವಾನ್ ಶ್ರೀ ಸಾಯಿಬಾಬಾ ಚಿತ್ರದ ಗೀತೆ ಮೂಡಿಬರಲಿದೆ. ಪಿ ಸುಶೀಲಾ ಅವರು ಧ್ವನಿಯಾಗಿದ್ದಾರೆ. ಆರ್ ಎನ್ ಜೈಗೋಪಾಲ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತ ಈ ಗೀತೆಗಿದೆ.

ಮುಂದಿನ ಗೀತೆಯನ್ನು ಕೇಳಿಬರೋಣ. ದಾಸವರೇಣ್ಯ ಶ್ರೀ ವಿಜಯದಾಸರು ಚಿತ್ರಕ್ಕೆಂದು ಧ್ವನಿಯಾಗಿದ್ದಾರೆ ಶ್ರೀ ರಾಯಚೂರು ಶೇಷಗಿರಿದಾಸ್. ವಿಜಯದಾಸರ ಈ ಕೃತಿಗೆ ಸಂಗೀತ ನೀಡಿದ್ದಾರೆ ಡಿ ವಿಜಯಕೃಷ್ಣ.

ಶ್ರೀ ಮಂಜುನಾಥ ಚಿತ್ರದ ಈ ಗೀತೆಯನ್ನ ಕೇಳಿ ಬರೋಣ. ವೇದವ್ಯಾಸ್ ಅವರ ಸಾಹಿತ್ಯ, ಹಂಸಲೇಖ ಅವರ ಸಂಗೀತ, ದನಿಯಾಗಿದ್ದಾರೆ ಶಂಕರ್ ಮಹದೇವನ್.

ಸ್ನೇಹಿತರೆ, ನೀವು ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ನಾದ ಉಪಾಸನೆ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೇವೆ. ಭಕ್ತಿಗೀತೆಗಳು ಪ್ರಸಾರವಾಗ್ತಾ ಇದೆ, ಅದರಲ್ಲೂ ಚಲನಚಿತ್ರಗಳ ಆಧಾರಿತ ಭಕ್ತಿಗೀತೆಗಳು ಪ್ರಸಾರವಾಗ್ತಾ ಇದೆ. ಇನ್ನು ಮುಂದೆ ಮೂಡಿ ಬರಲಿದೆ ಎರಡು ಕನಸು ಚಿತ್ರಕ್ಕೆ ಅನುಮೋದನೆಯಾಗಿದ್ದಾರೆ ಎಸ್ ಜಾನಕಿ ಅವರು, ಚಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ ಈ ಗೀತೆಗಿದೆ.

ಮುಂದಿನ ಗೀತೆಯನ್ನ ಕೇಳಿ ಬರೋಣ. ಶ್ರೀ ಜಗನ್ನಾಥದಾಸರು ಚಿತ್ರದ ಒಂದು ಹಾಡು, ಅನೀಶ್ ಕೇಶವರಾವ್ ಅವರ ದನಿಯಲ್ಲಿ. ಗೋಪಾಲದಾಸರ ಈ ರಚನೆಗೆ ವಿಜಯ್ ಕೃಷ್ಣ ಡಿ ಅವರು ಸಂಗೀತ ನೀಡಿದ್ದಾರೆ.

ಸ್ನೇಹಿತರೆ, ಸಮಯ ಆಗಿದೆ ಸರಿಯಾಗಿ 6:55 ನಾದೋಪಾಸನೆ ಕಾರ್ಯಕ್ರಮದಲ್ಲಿ ಭಕ್ತಿ ಗೀತೆಗಳನ್ನು ಆಲಿಸ್ತಾ ಇದ್ದೀರಾ. ನಾದೋಪಾಸನೆ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಮೂಡಿಬರಲಿದೆ ಶಿವಯೋಗಿ ಶ್ರೀ ಪುಟ್ಟಯ್ಯಜ್ಜ ಚಿತ್ರದ ಒಂದು ಹಾಡು. ರಾಜೇಶ್ ಕೃಷ್ಣನ್ ಅವರು ಧ್ವನಿಯಾಗಿದ್ದಾರೆ. ಶಿಶುನಾಳ ಶರೀಫರ ಈ ರಚನೆಗೆ ಅಮರ್ ಪ್ರಿಯ ಅವರು ಸಂಗೀತ ನೀಡಿದ್ದಾರೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಜೂನ್ 19ಕ್ಕೆ ಕೊನೆಗೊಂಡ ವಾರದಲ್ಲಿ ಭಾರತದ ವಿದೇಶ ವಿನಿಮಯ ಮೀಸಲು ನಿಧಿ 963 ದಶಲಕ್ಷ ಅಮೆರಿಕನ್ ಡಾಲರ್ನಷ್ಟು ಹೆಚ್ಚಳವಾಗಿದ್ದು, ಒಟ್ಟಾರೆ ಮೀಸಲು ಪ್ರಮಾಣ 672 ಶತಕೋಟಿ ಡಾಲರ್ ಗಡಿಯನ್ನು ದಾಟಿದೆ ಎಂದು ಆರ್ಬಿಐ ಬಿಡುಗಡೆ ಮಾಡಿರುವ ಅಂಕಿಅಂಶ ತಿಳಿಸಿದೆ. ಕೃತಕ ಬುದ್ದಿಮತ್ತೆ, ನಾವೀನ್ಯತೆ, ಪಾರದರ್ಶಕತೆ ಮತ್ತು ದಕ್ಷತೆಯ ನೂತನ ಅಡಿಪಾಯವಾಗಿ ಮಾರ್ಪಾಡಾಗುತ್ತಿದೆ ಎಂದು ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಎಐ ನಾವೀನ್ಯತಾ ಶೃಂಗಸಭೆ ಉದ್ದೇಶಿಸಿ ಅವರು ಮಾತನಾಡಿದರು. ಬೆಂಗಳೂರಿನಲ್ಲಿಂದು 18ನೇ ಏರ್ ಚೀಫ್ ಮಾರ್ಷಲ್ ಎಲ್ಎಂ ಕಾತ್ರೆ ಸ್ಮರಣಾರ್ಥ ಉಪನ್ಯಾಸ ಆಯೋಜನೆ ಮಾಡಲಾಗಿದ್ದು, ಕಾರ್ಯಕ್ರಮಕ್ಕೆ ಇಸ್ರೋ ಅಧ್ಯಕ್ಷ ಡಾ ವಿ ನಾರಾಯಣನ್ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ಭಾರತ ಮತ್ತು ಜಪಾನ್ ನಡುವಿನ 16ನೇ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗಿಯಾಗಲು ಜಪಾನ್ ಪ್ರಧಾನಮಂತ್ರಿ ಸನಾಯೆ ತಕೈಚಿ ಅವರು ಜುಲೈ 1-3ರವರೆಗೆ ನವದೆಹಲಿಗೆ ಅಧಿಕೃತ ಭೇಟಿಯನ್ನು ನೀಡಲಿದ್ದಾರೆ. ಕಂದಾಯ ಗುಪ್ತಚರ ನಿರ್ದೇಶನಾಲಯ ಡಿಆರ್ಐ ಮುಂಬೈ, ಬೆಂಗಳೂರು ಮತ್ತು ವಿಶಾಖಪಟ್ಟಣಂನಲ್ಲಿ ಸಕ್ರಿಯವಾಗಿದ್ದ ವ್ಯವಸ್ಥಿತ ಚಿನ್ನದ ಕಳ್ಳ ಸಾಗಾಣೆ ಜಾಲವನ್ನು ಯಶಸ್ವಿಯಾಗಿ ಭೇದಿಸಿದೆ. ಈ ವೇಳೆ 23 ಕೋಟಿ ರೂಪಾಯಿ ಮೌಲ್ಯದ 15 ಕೆಜಿ ವಿದೇಶಿ ಮೂಲದ ಚಿನ್ನವನ್ನು ವಶಪಡಿಸಿಕೊಳ್ಳಲಾಗಿದ್ದು 15 ಮಂದಿ ಆರೋಪಿಗಳನ್ನು ಬಂಧಿಸಲಾಗಿದೆ. ಸರ್ಕಾರ ನಿಗದಿಪಡಿಸಿರುವಂತಹ ಮಾವು ಬೆಲೆ ವ್ಯತ್ಯಾಸ ಪಾವತಿ ಯೋಜನೆಯ ಲಾಭ ಪ್ರತಿಯೊಬ್ಬ ಅರ್ಹ ಮಾವು ಬೆಳೆಗಾರನಿಗೂ ತಲುಪಬೇಕು ಮತ್ತು ನೋಂದಣಿ ಪ್ರಕ್ರಿಯೆಯಲ್ಲಿ ರೈತರಿಗೆ ಯಾವುದೇ ರೀತಿಯ ತೊಂದರೆಯಾಗದೆ ತೋಟಗಾರಿಕಾ ಇಲಾಖೆ ಅಧಿಕಾರಿಗಳು ಮುನ್ನೆಚ್ಚರಿಕೆ ವಹಿಸಬೇಕು ಎಂದು ಕೋಲಾರ ಜಿಲ್ಲಾಧಿಕಾರಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ನಾಳೆ ಬೆಳಗ್ಗೆ 11 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶ ವಿದೇಶದಲ್ಲಿರುವಂತಹ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ ಕಾರ್ಯಕ್ರಮದ 135ನೇ ಆವೃತ್ತಿಯಾಗಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 8 ಗಂಟೆಗೆ.

0: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ,
3: ಬರೀ ಒಂದು ಕ್ಲಿಕ್ ನಲ್ಲಿ ಅದ್ಭುತ.
4: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ, RBI ಹೇಳುತ್ತೆ.
5: ಜಾಣರಾಗಿರಿ, ಜಾಗರೂಕರಾಗಿರಿ.
6: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಮುಖ್ಯಾಂಶಗಳು: ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಇಂದು ಹಾಗೂ ನಾಳೆ ರಾಜ್ಯದ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಭಾರತೀಯ ಭಾಷೆಗಳು ನಮ್ಮ ಸಂಸ್ಕೃತಿ, ಚಿಂತನೆ ಹಾಗೂ ಜ್ಞಾನ ಪರಂಪರೆಯ ವಾಹಕಗಳು. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್. ಇಂದು ರಾಜ್ಯಾದ್ಯಂತ ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಚರಣೆ. ಕಸದಿಂದ ಇಂಧನ ಮಹತ್ವಾಕಾಂಕ್ಷೆ ಯೋಜನೆ ಸಾರ್ವಜನಿಕ ಸೇವೆಗೆ ಮುಕ್ತಗೊಳಿಸಲು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅಧಿಕಾರಿಗಳಿಗೆ ಸೂಚನೆ. ಈಗ ವಾರ್ತೆಗಳ ವಿವರ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಹಾಗೂ ನಾಳೆ ಕರ್ನಾಟಕ ರಾಜ್ಯ ಪ್ರವಾಸ ಕೈಗೊಂಡಿದ್ದಾರೆ. ಇಂದು ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯದಲ್ಲಿ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಾಳೆ ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿರುವ ರಾಜೀವ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದ 30ನೇ ಸಂಸ್ಥಾಪನಾ ದಿನಾಚರಣೆ ಹಾಗೂ ನಶಾಮುಕ್ತ ಭಾರತ ಕಾರ್ಯಕ್ರಮದಲ್ಲಿ ಉಪರಾಷ್ಟಪತಿಯವರು ಭಾಗವಹಿಸಲಿದ್ದಾರೆ. ಭಾರತೀಯ ಭಾಷೆಗಳು ಕೇವಲ ಸಂವಹನದ ಮಾಧ್ಯಮವಲ್ಲ, ಅವು ನಮ್ಮ ಸಂಸ್ಕೃತಿ, ಚಿಂತನೆ ಹಾಗೂ ಜ್ಞಾನ ಪರಂಪರೆಯ ವಾಹಕಗಳಾಗಿವೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಆಯೋಜಿಸಿದ್ದ ರಾಷ್ಟೀಯ ಶಿಕ್ಷಣ ನೀತಿ 2020 ಕಾರ್ಯನಿರ್ವಹಣೆ ಹಾಗೂ ಭಾರತೀಯ ಜ್ಞಾನ ಪದ್ದತಿಯ ಸಂಯೋಜನೆ ಕುರಿತ ರಾಷ್ಟೀಯ ಸಮ್ಮೇಳನಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಭಾರತವು ಜ್ಞಾನ ನಾಗರಿಕತೆಯ ದೇಶವಾಗಿದ್ದು ತನ್ನ ವೈಭವಯುತ ಜ್ಞಾನ ಪರಂಪರೆಯತ್ತ ಮತ್ತೊಮ್ಮೆ ಹೆಜ್ಜೆ ಹಾಕುತ್ತಿದೆ. ಅನೇಕ ಕ್ಷೇತ್ರಗಳಲ್ಲಿ ಭಾರತದ ಕೊಡುಗೆಗಳು ವಿಶ್ವಕ್ಕೆ ದಾರಿದೀಪವಾಗಿವೆ ಎಂದು ತಿಳಿಸಿದರು. ಈ ಬಾರಿಯ ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಚರಣೆಯು ಅದ್ದೂರಿಯಾಗಿ ಮಾತ್ರವಲ್ಲದೆ ಪರಿಸರ ಸಂರಕ್ಷಣೆಯ ನಿಟ್ಟನಲ್ಲಿ ಸಹ ಹೊಸ ಇತಿಹಾಸ ಸೃಷ್ಟಿಸಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಅವರು, ಬೆಂಗಳೂರು ನಗರದಲ್ಲಿ ನೂತನವಾಗಿ ಅಭಿವೃದ್ಧಿಪಡಿಸಲಾಗಿರುವ ಕೆಂಪೇಗೌಡ ಬಡಾವಣೆಯಲ್ಲಿ 5 ಲಕ್ಷ ಹಾಗೂ ನಗರದ ಇತರೆ ಬಡಾವಣೆಗಳಲ್ಲಿ ಮತ್ತು ರಸ್ತೆ ಬದಿಗಳಲ್ಲಿ 10 ಲಕ್ಷ ಸಸಿಗಳನ್ನು ನೆಡುವುದು ಸೇರಿದಂತೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಒಂದೇ ದಿನದಲ್ಲಿ ಒಟ್ಟು 15 ಲಕ್ಷ ಸಸಿಗಳನ್ನು ನೆಡುವ ಗುರಿ ಹೊಂದಲಾಗಿದೆ. ಕೆಂಪೇಗೌಡರ ಸುಂದರ, ಸುಸ್ಥಿರ ಹಾಗೂ ಹಸಿರು ಬೆಂಗಳೂರಿನ ಕನಸನ್ನು ನನಸಾಗಿಸುವ ಮೂಲಕ ಅವರ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಲು ತಮ್ಮ ಸರ್ಕಾರ ಮುಂದಾಗಿದೆ ಎಂದಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿವಿಧೆಡೆಗಳಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಚರಣೆಗೆ ಸಕಲ ಸಿದ್ದತೆ ಮಾಡಿಕೊಳ್ಳಲಾಗಿದೆ. ಕೆಂಪೇಗೌಡರ ಜಯಂತಿ ಅಂಗವಾಗಿ ರಾಜ್ಯಮಟ್ಟದ ಕಾರ್ಯಕ್ರಮಕ್ಕೆ ಕೆಂಪೇಗೌಡರ ಮೂಲ ಸ್ಥಳವಾದ ದೇವನಹಳ್ಳಿ ತಾಲೂಕಿನ ಆವತಿ ಗ್ರಾಮದಿಂದ ಕೆಂಪೇಗೌಡ ಜ್ಯೋತಿ ರಥಯಾತ್ರೆ ಹೊರಡಲು ಕಾರ್ಯಕ್ರಮ ಆಯೋಜಿಸಲಾಗಿದೆ. ಬೆಳಿಗ್ಗೆ 8 ಗಂಟೆಗೆ ಆವತಿ ಗ್ರಾಮದಲ್ಲಿ ಜ್ಯೋತಿ ರಥಯಾತ್ರೆಗೆ ಆಹಾರ, ನಾಗರಿಕ ಮತ್ತು ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಕೆಎಚ್ ಮುನಿಯಪ್ಪ ಚಾಲನೆ ನೀಡಲಿದ್ದು, ಜ್ಯೋತಿ ರಥಯಾತ್ರೆಯು ಬೆಂಗಳೂರಿನ ಕೆಂಗೇರಿ ಬಳಿಯ ಕೆಂಪೇಗೌಡ ಬಡಾವಣೆಯಲ್ಲಿ ನಡೆಯಲಿರುವ ರಾಜ್ಯಮಟ್ಟದ ಕಾರ್ಯಕ್ರಮಕ್ಕೆ ತಲುಪಲಿದೆ. ಬೆಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಬೃಹತ್ ಕೆಂಪೇಗೌಡ ಪ್ರತಿಮೆಗೆ ಬೆಳಿಗ್ಗೆ 8:30ಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾಲಾರ್ಪಣೆ ಮಾಡಲಿದ್ದಾರೆ. ಧಾರವಾಡ ಜಿಲ್ಲಾಡಳಿತ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದಲ್ಲಿ ಧಾರವಾಡದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಭವನದಲ್ಲಿ ಇಂದು ಬೆಳಗ್ಗೆ 11 ಗಂಟೆಗೆ ನಾಡಪ್ರಭು ಕೆಂಪ

0: ತ್ಯಾಜ್ಯ ಸಂಸ್ಕರಿಸಿ ಇದ್ದಿಲು ಉತ್ಪಾದಿಸುವ ಘಟಕಕ್ಕೆ ಭೇಟಿ ನೀಡಿ ನಂತರ ಅವರು ಸುದ್ದಿಗಾರರಿಗೆ ಈ ಮಾಹಿತಿ ನೀಡಿದರು. ಕಸ ಮುಕ್ತ ಅವಳಿ ನಗರವಾಗಿಸುವ ನಿಟ್ಟನಲ್ಲಿ ಒಣ ತ್ಯಾಜ್ಯದಿಂದ ಇದ್ದಿಲು ಉತ್ಪಾದಿಸುವ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಈಗಾಗಲೇ ಪ್ರಾಯೋಗಿಕ ಕಾರ್ಯ ಯಶಸ್ವಿಯಾಗಿದೆ. 157 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇದ್ದಿಲು ಉತ್ಪಾದಿಸುವ ಕಾರ್ಯ ನಡೆಯುತ್ತಿದೆ. ಪ್ರತಿದಿನ ಸುಮಾರು 200 ಟನ್ ಒಣ ತ್ಯಾಜ್ಯ ಇದ್ದಿಲು ಆಗಿ ಪರಿವರ್ತಿಸುವ ಸಾಮರ್ಥ್ಯವನ್ನು ಹೊಂದಿದೆ. 2027 ಜನವರಿಗೆ ಸಂಪೂರ್ಣವಾಗಿ ಕಾರ್ಯನಿರ್ವಹಿಸಲಿದೆ. ರಾಜ್ಯದಲ್ಲಿ ಇಂತಹ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿದ ಮೊದಲ ಘಟಕ ಇದಾಗಲಿದೆ ಎಂದರು. ನಮ್ಮ ಅವಳಿ ನಗರಗಳ ಸ್ವಚ್ಛತೆ, ಪರಿಸರ ಸಂರಕ್ಷಣೆ ಮತ್ತು ಹಸಿರು ಇಂಧನ ಉತ್ಪಾದನೆಗೆ ಮೈಲಿಗಲ್ಲಾಗಿರುವ ಈ ಯೋಜನೆಯನ್ನು ನಿಗದಿತ ಅವಧಿಯೊಳಗೆ ಪೂರ್ಣ ಪ್ರಮಾಣದಲ್ಲಿ ಸಾರ್ವಜನಿಕ ಸೇವೆಗೆ ಮುಕ್ತಗೊಳಿಸಲು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ತಿಳಿಸಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರೆಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಹಾವೇರಿ ಜಿಲ್ಲೆಯಾದ್ಯಂತ ನಾಳೆಯಿಂದ ಆರಂಭವಾಗಿ July 1 ಪಲ್ಸ್ ಪೋಲಿಯೋ ಕಾರ್ಯಕ್ರಮ ನಡೆಯಲಿದ್ದು, 0-5 ವರ್ಷದೊಳಗಿನ 151,308 ಮಕ್ಕಳಿಗೆ ಲಸಿಕೆ ನೀಡಲು ಗುರುತಿಸಲಾಗಿದೆ. ಪ್ರತಿಯೊಬ್ಬ ಮಗುವಿಗೆ ಪೋಲಿಯೋ ಲಸಿಕೆ ಹಾಕಲು ಜಿಲ್ಲಾಡಳಿತ ಹಾಗೂ ಆರೋಗ್ಯ ಇಲಾಖೆ ಸಕಲ ಸಿದ್ದತೆ ಮಾಡಿಕೊಂಡಿದೆ ಎಂದು ಜಿಲ್ಲಾ ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯ ಅಧಿಕಾರಿ ಡಾ ಎಂ ಜಯಾನಂದ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
4: ನಮ್ಮ ಸಿಸ್ಟಮ್ನಲ್ಲಿ ADR ಸಿಸ್ಟಮ್ ಅನ್ನು ಇಂಟ್ರೊಡ್ಯೂಸ್ ಮಾಡಿ ನ್ಯಾಷನಲ್ ಲೀಗಲ್ ಸರ್ವಿಸಸ್ ಅಥಾರಿಟಿ ಆಫ್ ಇಂಡಿಯಾ, ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ, ಕರ್ನಾಟಕ ಸ್ಟೇಟ್ ಅಥಾರಿಟಿ ಲೀಗಲ್ ಸರ್ವಿಸಸ್ ಅಥಾರಿಟಿಯವರಿಗೆ ಡೈರೆಕ್ಷನ್ಸ್ ಕೊಟ್ಟು DLSA ಮತ್ತು TLSE ಮೂಲಕ ಪ್ರಕರಣಗಳನ್ನು ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ ರೆಸಲ್ಯೂಷನ್ ಸಿಸ್ಟಮ್ ಮೂಲಕ ಮುಗಿಸಲಿಕ್ಕೆ ಪ್ರಯತ್ನ ಮಾಡಿದರೆ ಉಳಿದಂತಹ ಕೇಸುಗಳನ್ನು ಕಾನೂನಿನ ಪ್ರಕ್ರಿಯೆ ಮೂಲಕ ಮುಗಿಸಲಿಕ್ಕೆ ಸಾಕಷ್ಟು ಸಮಯಾವಕಾಶ ಸಿಗುತ್ತದೆ.
0: ಹಾವೇರಿ ಜಿಲ್ಲೆಯ ಎಲ್ಲ ನ್ಯಾಯಾಲಯಗಳಲ್ಲಿ July 11 ರಾಷ್ಟೀಯ ಲೋಕ ಅದಾಲತ್ ಜರುಗಲಿದ್ದು, ಸಾರ್ವಜನಿಕರು ತಮ್ಮ ವ್ಯಾಜ್ಯಪೂರ್ವ ಹಾಗೂ ನ್ಯಾಯಾಲಯದಲ್ಲಿ ಬಾಕಿ ಇರುವ ರಾಜಿ ಆಗಬಹುದಾದ ಪ್ರಕರಣಗಳನ್ನು ಲೋಕ ಅದಾಲತ್ನ ಮೂಲಕ ತಕ್ಷಣ ಪರಿಹಾರ ಪಡೆದುಕೊಳ್ಳಲು ಒಂದು ಸುವರ್ಣಾವಕಾಶವಾಗಿರುತ್ತದೆ. ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷ ಬಿರಾದಾ ದೇವೇಂದ್ರಪ್ಪ ಎನ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
4: ಸಿಸ್ಟಮ್ ಅನ್ನು ಇಂಟ್ರೊಡ್ಯೂಸ್ ಮಾಡಿ ನ್ಯಾಷನಲ್ ಲೀಗಲ್ ಸರ್ವಿಸಸ್ ಅಥಾರಿಟಿ ಆಫ್ ಇಂಡಿಯಾ, ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ, ಕರ್ನಾಟಕ ಸ್ಟೇಟ್ ಅಥಾರಿಟಿ ಲೀಗಲ್ ಸರ್ವಿಸಸ್ ಅಥಾರಿಟಿಯವರಿಗೆ ಡೈರೆಕ್ಷನ್ಸ್ ಕೊಟ್ಟು DLSA ಮತ್ತು TLSE ಮೂಲಕ ಪ್ರಕರಣಗಳನ್ನು ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ ರೆಸಲ್ಯೂಷನ್ ಸಿಸ್ಟಮ್ ಮೂಲಕ ಮುಗಿಸಲಿಕ್ಕೆ ಪ್ರಯತ್ನ ಮಾಡಿದರೆ ಉಳಿದಂತಹ ಕೇಸುಗಳನ್ನು ಕಾನೂನಿನ ಪ್ರಕ್ರಿಯೆ ಮೂಲಕ ಮುಗಿಸಲಿಕ್ಕೆ ಸಾಕಷ್ಟು ಸಮಯಾವಕಾಶ ಸಿಗ್ತದೆ. ಜನರಿಗೆ ಶೀಘ್ರ ನ್ಯಾಯ ದೊರಕುತ್ತದೆ ಅಂತಕ್ಕಂಥ ಉದ್ದೇಶದಿಂದ ಪ್ರತಿ ವರ್ಷ ಕನಿಷ್ಠ 4 ರಾಷ್ಟ್ರೀಯ ಲೋಕಾದಾಲತ್ಗಳನ್ನು ಹಮ್ಮಿಕೊಳ್ತೇವೆ. 11-7-20-26 ನಿಗದಿಪಡಿಸಲಾಗಿದೆ. ಆ ಪ್ರಯುಕ್ತ ಈಗಾಗಲೇ ನಾವು ಅವಶ್ಯಕತೆ ಇರತಕ್ಕಂಥ ಎಲ್ಲಾ ಮೀಟಿಂಗ್ಗಳನ್ನು MEC ಪ್ರಕರಣಗಳಲ್ಲಿ MEC ವಕೀಲರೊಂದಿಗೆ ಮತ್ತು ಇನ್ಶೂರೆನ್ಸ್ ಆಫೀಸರ್ಗಳೊಂದಿಗೆ, LIC ಪ್ರಕರಣಗಳಲ್ಲಿ ಸಂಬಂಧಿಸಿದ ಅಧಿಕಾರಿಗಳೊಂದಿಗೆ, ನ್ಯಾಯಾಧೀಶರೊಂದಿಗೆ ಸಭೆಗಳನ್ನು ನಡೆಸಿ ಹೆಚ್ಚಿನ ಪ್ರಕರಣಗಳನ್ನು ಲೋಕಾದಾಲತ್ನಲ್ಲಿ ತೀರ್ಮಾನ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅನ್ನುವಂಥದ್ದನ್ನು ಚರ್ಚೆ ಮಾಡಿದ್ದೀವಿ. ಚರ್ಚೆಯ ಫಲವಾಗಿ 8,262 ನಮ್ಮ ಜಿಲ್ಲೆಯಲ್ಲಿ ಪೆಂಡಿಂಗ್ ಇರತಕ್ಕಂಥ ಪ್ರಕರಣ ಗುರುತು ಮಾಡಿದ್ದೀವಿ. ಆ ಪೈಕಿ 283 ಕೇಸಸ್ ಆರ್ ಆಲ್ರೆಡಿ ಸೆಟಲ್ಡ್, ರಿಮೈನಿಂಗ್ ಕೇಸಸ್ ನೀಡ್ಸ್ ಟು ಬಿ ಸೆಟಲ್ಡ್ ಅಂಡ್ ಎಫರ್ಟ್ಸ್ ಆರ್ ಬೀಯಿಂಗ್ ಮೇಡ್.
0: ಆಕಾಶವಾಣಿಯ ಚಿತ್ರದುರ್ಗ ಕೇಂದ್ರದ ನಿವೃತ್ತ ಕಾರ್ಯಕ್ರಮ ನಿರ್ವಾಹಕರಾದ MS ಕೆಂಡದಮಠ್ ನಿನ್ನೆ ಚಿತ್ರದುರ್ಗದಲ್ಲಿ ನಿಧನರಾಗಿದ್ದಾರೆ. ಅವರಿಗೆ 71 ವಯಸ್ಸಾಗಿತ್ತು. 1979 ಗ್ರಂಥಪಾಲಕರಾಗಿ ಆಕಾಶವಾಣಿ ಕೊಚ್ಚಿನ್ ಕೇಂದ್ರದಲ್ಲಿ ಸೇವೆಯನ್ನು ಪ್ರಾರಂಭಿಸಿ, ತದನಂತರ ಬೆಂಗಳೂರು ಹಾಗೂ ಧಾರವಾಡದಲ್ಲಿ ಪ್ರಸಾರ ನಿರ್ವಾಹಕರಾಗಿ, ಕಾರ್ಯಕ್ರಮ ನಿರ್ವಾಹಕರಾಗಿ ಚಿತ್ರದುರ್ಗ ಮತ್ತು ವಿಜಯಪುರ ಕೇಂದ್ರದಲ್ಲಿ ಸೇವೆ ಸಲ್ಲಿಸಿ ಚಿತ್ರದುರ್ಗದಲ್ಲಿ 2015 ನಿವೃತ್ತಿ ಹೊಂದಿದ್ದರು. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ನಾಳೆ ಬೆಳಗ್ಗೆ 11 ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನುದ್ದೇಶಿಸಿ ತಮ್ಮ ಮನದ ಮಾತನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 135 ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್

ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಇಂದು ಹಾಗೂ ನಾಳೆ ರಾಜ್ಯದ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಭಾರತೀಯ ಭಾಷೆಗಳು ನಮ್ಮ ಸಂಸ್ಕೃತಿ, ಚಿಂತನೆ ಹಾಗೂ ಜ್ಞಾನ ಪರಂಪರೆಯ ವಾಹಕಗಳು. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್. ಇಂದು ರಾಜ್ಯಾದ್ಯಂತ ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಚರಣೆ. ಕಸದಿಂದ ಇಂಧನ, ಮಹತ್ವಾಕಾಂಕ್ಷಿ ಯೋಜನೆ ಸಾರ್ವಜನಿಕ ಸೇವೆಗೆ ಮುಕ್ತಗೊಳಿಸಲು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅಧಿಕಾರಿಗಳಿಗೆ ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35 ಕ್ಕೆ.

0: ಕೇಳುಗರಿಗೆಲ್ಲ ಇವತ್ತಿನ ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಪ್ರೀತಿಯ ಸ್ವಾಗತ. ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ರೇಡಿಯೋ ಗೆಳತಿ ಮಾಧವಿ. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಎಂದಿನಂತೆ ಮೊದಲಿಗೆ ಕೇಳಿಬರೋಣ ಕನ್ನಡ ರತ್ನ ಭಂಡಾರ.
1: ಕನ್ನಡ ರತ್ನ ಭಂಡಾರ ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಎಂ ರಂಗನಾಥ ಭಟ್ಟ ಕನ್ನಡ ರಂಗಭೂಮಿಯ ಆದ್ಯ ಪ್ರವರ್ತಕರು, ತಮ್ಮದೇ ಕಂಪನಿಯನ್ನ ಮಾಡಿದರು, ಸಾಮಾಜಿಕ ನಾಟಕಗಳ ರೂವಾರಿ, 4 ದಶಕಗಳಿಗೂ ಹೆಚ್ಚು ಕಾಲ ರಂಗಭೂಮಿಯಲ್ಲಿ ಎಲ್ಲ ರೀತಿಯ ಕಾರ್ಯಗಳಲ್ಲಿ ತೊಡಗಿಸಿಕೊಂಡವರು. ಕೇಳೋಣ ರಂಗ ಕಲಾವಿದ ಎಂ ರಂಗನಾಥ ಭಟ್ಟ ಅವರ ಮಾತುಗಳು. 1963 ಧ್ವನಿ ಮುದ್ರಣ.
2: 15 ವರ್ಷ ವಯಸ್ಸು, ಸರಿಯಾಗಿ ಹೇಳೋಕ್ಕಾಗಲ್ಲ, ಅಥವಾ ಹೆಚ್ಚು ಕಡಿಮೆ 15 ವರ್ಷ, 15 ವಯಸ್ಸಿನಲ್ಲಿ ನಾನು ನನ್ನ ಪ್ರಾರಂಭ ಮಾಡಿದೆ ರಂಗಭೂಮಿ ಸೇವೆಗೆ. ನಮ್ಮ ಗ್ರಾಮದಲ್ಲಿ ಒಬ್ರು ಶಿವಪ್ಪ ಸಾಣಭವರು ಅಂತ ಪಿಟ್ಲರೊಬ್ರು ಸಾರಸ್ವತ, ಅಲ್ಲಿ ನನ್ನವರು ಏನಪ್ಪ ಏನು ಹುಡುಗರ ನಾಟಕ ಬರ್ತೀಯನು ಅಂತ ಕೇಳಿದರು. ನಾನು ಏನೂ ಅಂದಿಲ್ಲ, ಉತ್ತರ ಕೊಡಲಿಲ್ಲ. ಹಾಗಾಗಿ ನನ್ನ ಮನಸ್ಸಲ್ಲಿ ಅದೇ ವರ್ಕ್ ಮಾಡ್ತಾ ಇತ್ತು. ಕಾರಂಜಿ ರಾತ್ರಿ ಉತ್ಸವ ಆಯಿತು, ದೇವಸ್ಥಾನದಲ್ಲಿ ಮಲಗಿದ್ದು ಬೆಳಿಜಾಮ ಯಾರಿಗೂ ತಿಳಿದಿದ್ದ ಹಾಗೆ ಸೇರಿದ್ರು, ಹೊರಟೋಗ್ಬಿಟ್ಟೆ ಇಲ್ಲಿಗೆ ಬಂಟ್ವಾಳಕ್ಕೆ. ಅಲ್ಲಿ ವಿಟ್ಲದಲ್ಲಿದ್ದೆ ಅವ್ರ ಕಂಪನಿ ಅಪೀಂದ್ರಗಳು ಅಂತ ಒಬ್ಬರು ಜೈಲರು ಕಂಪನಿ. ಅಲ್ಲಿ ಸಾಯಂಕಾಲವರೆಗೂ ಕಾಲ ಕಳೆದೆ. ರಾತ್ರಿ ಹೋಗೋ ಗಾಡಿಗಳು ವಿಟ್ಲಕ್ಕೆ, ಆ ಗಾಡಿಗಳು ಎರಡನೇ ಮಾತಾಡಿ ಕೂತೆ. ಹಾಗೆ ಹಿಂದಕ್ಕೆ ಹೋಗ್ತಾ ಇದ್ದ ಹಾಗೆ ಒಂದು ಮೃದಂಗ ಧ್ವನಿ ಕೇಳಿಸ್ತಾ ಇತ್ತು ಅಸ್ಪಷ್ಟವಾಗಿ. ಹಾಗೆ 3 ರಸ್ತೆಯಲ್ಲಿ ಆ ರಸ್ತೆಯನ್ನು ಪಶ್ಚಿಮಕ್ಕೆ ಅನುಸರಿಸಿ ಮಲ್ಲಿಗೆ ಹೋದೆ. ನಾಟಕ ನಡೀತಾ ಇತ್ತು. ಕೊನೆಯ ಸೀನು ಅವಂತಿ ಸುಂದರಿ ಎಂಬ ನಾಟಕ, ನಾರಾಯಣ ಹೆಗಡೆ ಎಂಬವನು ಹೀರೋ. ಸರಿ ನೋಡಿ, ಎಷ್ಟು ಕಾಲು ಗಂಟೆ ನೋಡಿರ್ಬೋದು, ಫಿನಿಷ್ಡ್. ನಾನು ಬರೆಯೋದವ್ರು ಇಲ್ಲಿ ಏನು ಅಂತ ಈ ಭೀತಿ ಶುರು ಆಯ್ತು ನನಗೆ. ಅವ್ರು ಇಲ್ಲದವರು ಒಂದು ಹೇಳಿ ನಾನು ಏನು ಮಾಡಬೇಕು? ಆಮೇಲೆ ಬಂದರು, ಓಹ್ ಬಂದೆ ನೋಡಿದ ಅಂದರು. ಬಂದೆ ಸರ್, ಬಾ ಒಳಗೆ. ಅಷ್ಟೊತ್ತಿಗೆ ನಾಟಕದವರೆಲ್ಲ ಬಣ್ಣ ಅಳಿತಾ ಇದ್ರು, ಅಳಿಸ್ತಾ ಇದ್ರು ಎಣ್ಣೆ ಹಾಕಿ. ಅವರೆಲ್ಲ ನೋಡೋಕೆ ಬಂದರು. ನನ್ನ ತಿಗಳು ಏನು ಮಾತಾಡಿಸ್ತಾರೋ ಅಂತ. ನೀನು ಹಾಕ್ತೀನೋ ಅಂದರು. ಅಂದರು ಮಾತಾಡಿಲ್ಲ. ಬೇಡ ಇವಾಗ ಮಲ್ಕೊ, ನೀ ಬಟ್ಟೆ ಬರಿ ತಂದಿದ್ದೀಯ, ಎಲ್ಲಿ ನಿನ್ನ ಬಟ್ಟೆ ಬರಿ? ಹೊರಗಿಟ್ಟಿದ್ದೆ, ತರ್ತೀನಿ ಅಂದೆ. ಹೊರಗೆ ಹೋದೆ. ಆ ಟಿಕೆಟ್ ಮಾರಾಟ ಮಾಡ್ತಾರಲ್ಲ ಟೇಬಲ್ ಮೇಲೆ, ಅದ್ರ ಮೇಲೆ ಇಟ್ಟಿದ್ದೆ. ನಾನು ನಾಟಕ ನೋಡ್ತಾ ಇದ್ದೆ. ಕಾಣೆ ಹೊರಗೆ ಬಂದು ಎಲ್ಲಿ ಬಟ್ಟೆ ತಂದಿಲ್ಲ ಅಂದರು. ನೀನು ಸ್ವಾಮಿ ಇಂಥಲ್ಲಿ ಇಟ್ಟಿದ್ದೆ, ಅಲ್ಲಿ ಇವಾಗ ಕಾಣೋಲ್ಲ ಅಂದೆ. ಅಯ್ಯೋ ಬೆಪ್ಪೆ ಅಂದರು. ಮಲಗು ಮಲಗಿದೆ. ಬೆಳಿಗ್ಗೆ ಎದ್ದು ಕಂಪನಿ ಮನೆ ತೋರಿಸಿದ್ರು ಯಾರೋ, ನನಗೆ ಕಾಫಿ ಗೀಪಿ ಯಾವನು ಕೊಡೋನು ಈಗಿನ ಹಾಗ ಈಗೇನಿಲ್ಲ. ಹೋಗಿ ಸ್ನಾನ ಮಾಡಿ ಮಧ್ಯಾಹ್ನ ಊಟವೆ ಕುಸಿಲಕ್ಕೆ. ಆವಾಗ ನಾನು ಭಾಳ ಗಾಬರಿ ಆಯಿತು. ಕುಸಿಲಕ್ಕೆ ನಮ್ಮವ್ರು ಮೊಟ್ಟೆ ಅಲ್ಲ, ಸ್ನಾನ ಮಾಡಿ ಆಗಿತ್ತು. ಆವಾಗ ಈ ರೇಷನ್ ಆಗೋ ಮೊದಲು ಸರಿ ಕುಸಿಲನ್ನು ತಿಂದೆ. ಆಮೇಲೆ ಶ್ರೀನಿವಾಸರಾಯರು ಅಂತ, ಗಾಜಿನ ಶ್ರೀನಿವಾಸರಾವ್ ಅಂತ ಒಳ್ಳೆ ಡಾಕ್ಟ್ರು, ಒಳ್ಳೆ ಅಭ್ಯಾಸ ಮಾಡಿಸೋರು, ಒಳ್ಳೆ ಹಾಡು ಆ ಕಾಲದಲ್ಲಿ ಒಳ್ಳೆ ಹಾಡು. ಹರಿಶ್ಚಂದ್ರ, ಕಾಳಿದಾಸ ಇಂಥದ್ದೆಲ್ಲ, ಇದು ದುಷ್ಯಂತ ದುಷ್ಯಂತ ಶಕುಂತಲ ನಾಟಕದಲ್ಲಿ ಭಾಳ ಒಳ್ಳೆ ಪಾಠ ಅವರು ಆ ಕಾಲದಲ್ಲಿ. ನನಗೊಂದು ಸೇವಕನ ಪಾಠ ಮಾಡಿ ದೇಶಭಕ್ಷ ಏನೋ ವೈಮನಸ್ಸಿನಲ್ಲಿ ಏನೋ ಬಿಟ್ಬಿಟ್ಟೆ ಕಂಪ್ ಬೇಡ ಆಯಿತು ಅಂತ. ಪುತ್ತೂರು ರಂಗನಾಯಕರು ಅಂತ ಇನ್ನೊಂದು ಕಂಪ್ನಿ ಮಾಡಿದರು, ಅಲ್ಲಿ ಬರೋದು ಬಾತ್ ಹೋದೆ. 20 ರೂಪಾಯಿ ಸಂಬಳ ಮಾಡಿದರು, 2 ತಿಂಗಳಿದ್ದೆ. ಅಲ್ಲೂ ನಾನು ಸರಿ ಬೆಳೆಯಲ್ಲ, ಸೀರೆ ಹೊರಟೋಗ್ಬಿಟ್ಟೆ ಊಟಿಗೆ ಸಂಗೀತ ಕಲಿಯೋಕ್ಕೋಸ್ಕರ. ಅಲ್ಲಿ ಒಂದು 3-4 ಸಂಗೀತ ಆಗಿರುವಾಗಿ ಬರಲಿದ್ದಾರೆ ನಾರಾಯಣಗಡೆ ಕಂಪನಿ, ಅಲ್ಲಿ ಕುಮಟಾದಲ್ಲಿ ಇತ್ತು, ಅಲ್ಲಿ ಕರೆದ್ರು. ಹೋದೆ. ಹೋಗಲಿ ಯಾಕೆ ಹೇಳ್ತೀನಿ ಭವಾನಿ, ಭಾಳ ಲಾಸು ಊಟಕ್ಕಿಲ್ಲ. ಏನೇನು ಮಾಡಿ, ರಾಮಚಂದ್ರ ಆಯರು, ಕುಪ್ಪಣ್ಣಾಚಾರ್ಯರು, ನಾನು 3 ಜನ. ನಾವು ಯಾವ ಊರಿಗೆ ಹೋದರೂ ನಮ್ಮೇಲೆ ತುಂಬ ನಂಬಿಕೆ, ನಾವು ಅವ್ರನ್ನ ಸುಧಾರಿಸಿಬಿಟ್ಟು ಕಂಪನಿ ತೊಗೊಂಡು ಹೋಗ್ರೆ 1 ಊರಿಗೆ. ಹೀಗೆ ಕಾರವಾರ ಅವರ್ಸೆ ಇದೆಲ್ಲ ಆಯಿತು. ನಾನು ಕಂಪನಿ ಪ್ರಾರಂಭ ಮಾಡುವ ಮೊದಲಿನ ಕಥೆ ಇದು. ನಾವು ಧರ್ಮಸ್ಥಳಕ್ಕೆ 12ನೇ ಇಸವಿಯಲ್ಲಿ ಬಂದವರು, 14ನೇ ಇಸವಿಯಲ್ಲಿ ಹೊರಟೋದ್ರಿ, 4 ವರ್ಷ ಇದ್ದವರಿ. ಅವ್ರು ಕಂಪನಿ ಮಾಡಿಕೊಡ್ತೀವಿ ಅಂತ ನಮಗೆ ಹೊರಿಸಿ, ಅಲ್ಲ ಮೋಸ ಮಾಡೋದು ನಾನು ಹೇಳೋಲ್ಲ, ಅಂತೂ ನಾನು ಕೊನೆವರೆಗೂ ಅಲ್ಲೇ ಇರಬೇಕು ಎಂಬ ಅಭಿಪ್ರಾಯ ಹೊರತು. ಮಂಗಳೂರು ಉಡುಪಿ ಮಂಟ್ವಾಳ ಇದೆಲ್ಲ ಆಗುವಾಗ ಮಂಗಳೂರಲ್ಲಿ ಅವ್ರ ಕಂಪನಿ ಲಾಸ್ ಆಯಿತು. 19ನೇ ಇಸವಿಯನ್ನು ಕಾಣುತ್ತೆ ಲಾಸ್ ಆಗಿ ಇನ್ನೊಬ್ರು ದುಡ್ಡು ಕೊಡೋರು ಬಂದರು, ನನ್ನ ಹೆಸರು ಮಾಡಿದ್ರು ಕಂಪನಿ. ನಾನು ಅವರು ಶಾರದ ಹೊಟ್ಟೆ ಸೀತಾರಾಮರಾಯರು, ನಾನು ಮ್ಯಾನೇಜ್ಮೆಂಟು, ಅವ್ರು ದುಡ್ಡು ಕೊಡಿದ್ದಾರೆ. ಹೀಗಾಗಿ ಆರು ತಿಂಗಳು ನಡೆಸಿಬಿಟ್ರು. ಆಮೇಲೆ ಕಂಪನಿ ಬಿಟ್ಬಿಟ್ಟು ಅಲ್ಲೇ ಸಾಮಾನ್ಯ ಇಟ್ಟುಬಿಟ್ರು ಗಣಪತಿ ದೇವಸ್ಥಾನದಲ್ಲಿ ಮಂಗಳೂರು.
3: ಆದ್ರೆ
2: ಸಾಮಾಜಿಕ ನಾಟಕ ಅನ್ನೋದನ್ನ ಕರ್ನಾಟಕದಲ್ಲಿ ತೋರಿಸಿ ಮೊಟ್ಟ ಮೊದಲು ನಾನು. ಆಮೇಲೆ ನಾನು ಸಂಸಾರ ನೋಕಂದ್ರೆ ಪಿರು ಕಂಪ್ನಿ ನೋಡಿದೆ ಈ ಸಿನಿಮಾ ಬರೆದು. ಕೆಲವು ತೃಪ್ತಿ ಇದೆ, ಇಲ್ಲ ಅಂತಿಲ್ಲ. ಕಂಪ್ನಿಯಲ್ಲಿ ಒಂದು ಶಿಸ್ತು ಬೇಕು ಮುಖ್ಯವಾಗಿ.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಎಂ ರಂಗನಾಥ ಭಟ್ಟ ಅವರ ಮಾತುಗಳನ್ನು ಕೇಳಿದಿರಿ. ಇದು 1963 ಧ್ವನಿ ಮುದ್ರಣ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
4: ಸರ್ವೋದಯವಾಗಲಿ ಸರ್ವರಲಿ.
0: ಸ್ನೇಹಿತರೆ, ಇದುವರೆಗೂ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮವನ್ನು ಕೇಳಿದಿರಿ. ಇನ್ನು ಮುಂದೆ ಭಾವಗೀತೆಗಳು ಪ್ರಸಾರವಾಗಲಿದೆ. ಮೊದಲಿಗೆ ಸಿ ಅಶ್ವಥ್ ಅವರ ದನಿಯಲ್ಲಿ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರ ಒಂದು ಕವನ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿಬಿ. ಮುಖ್ಯಾಂಶಗಳು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಎರಡು ದಿನಗಳ ಕರ್ನಾಟಕ ಭೇಟಿ. ಬೆಂಗಳೂರಿನಲ್ಲಿಂದು ನಾಡಪ್ರಭು ಕೆಂಪೇಗೌಡರ ಜಯಂತ್ಯುತ್ಸವದಲ್ಲಿ ಭಾಗಿ. ಇಂದಿನಿಂದ ಇದೇ 29ರವರೆಗೆ ಪ್ರಧಾನಿ ನರೇಂದ್ರ ಮೋದಿ ಸೀಷೆಲ್ಸ್ಗೆ ಅಧಿಕೃತ ಪ್ರವಾಸ. ವೆನೆಜುವೆಲಾ ಭೀಕರ ಭೂಕಂಪ, ಮೃತರ ಸಂಖ್ಯೆ 920ಕ್ಕೆ ಏರಿಕೆ, ಸುಮಾರು 3,300 ಮಂದಿ ಕಾಯಾಡು. ಇರಾನ್ ಪ್ರಮುಖ ನೆಲೆಗಳ ಮೇಲೆ ಅಮೆರಿಕ ವೈಮಾನಿಕ ದಾಳಿ, ಇರಾನ್ ಡ್ರೋನ್ ದಾಳಿಗೆ ಪ್ರತ್ಯುತ್ತರ. ಎಫ್ಐಎಚ್ ಪುರುಷರ ಪ್ರೊಲೀಗ್ ಹಾಕಿ, ಪಾಕಿಸ್ತಾನದ ವಿರುದ್ಧ ಭಾರತಕ್ಕೆ 7-1 ಅಂತರದ ಭರ್ಜರಿ ಗೆಲುವು. ವಾರ್ತೆಗಳ ವಿವರ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದಿನಿಂದ ಎರಡು ದಿನಗಳ ಕಾಲ ಕರ್ನಾಟಕ ಪ್ರವಾಸ ಕೈಗೊಳ್ಳಲಿದ್ದಾರೆ. ತಮ್ಮ ಈ ಪ್ರವಾಸದ ಅಂಗವಾಗಿ ಉಪರಾಷ್ಟ್ರಪತಿಯವರು ಇಂದು ಬೆಂಗಳೂರಿನಲ್ಲಿ ಆಯೋಜನೆ ಮಾಡಲಾಗಿರುವ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಾಳೆ ಬೆಂಗಳೂರಿನಲ್ಲಿ ನಡೆಯಲಿರುವ ನಶಮುಕ್ತ ಭಾರತ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಲಿದ್ದಾರೆ. ಈ ಸಮಾವೇಶವನ್ನು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಂಸ್ಥಾಪನಾ ದಿನಾಚರಣೆ ಮತ್ತು ಅಂತಾರಾಷ್ಟೀಯ ಮಾದಕ ವಸ್ತು ವಿರೋಧಿ ಮತ್ತು ಅಕ್ರಮ ಸಾಗಾಣೆ ತಡೆ ದಿನಾಚರಣೆ ಕಾರ್ಯಕ್ರಮದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇಂದಿನಿಂದ 29ರವರೆಗೆ ಸೀಷೆಲ್ಸ್ ದೇಶಕ್ಕೆ ಭೇಟಿಯನ್ನು ನೀಡಲಿದ್ದು, ಸೀಷೆಲ್ಸ್ ರಾಷ್ಟೀಯ ದಿನದ ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗಿಯಾಗಲಿದ್ದಾರೆ. ಭಾರತೀಯ ರಕ್ಷಣಾ ಪಡೆಗಳ ಒಂದು ತಂಡ ಮತ್ತು ಭಾರತೀಯ ನೌಕಾಪಡೆಯ ಎರಡು ಹಡಗುಗಳು ಈ ಆಚರಣೆಗಳಲ್ಲಿ ಭಾಗಿಯಾಗಲಿವೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಭೇಟಿಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಸೀಷೆಲ್ಸ್ ಅಧ್ಯಕ್ಷರಾದಂತಹ ಡಾ ಪ್ಯಾಟ್ರಿಕ್ ಹಾರ್ಮನಿ ಅವರೊಂದಿಗೆ ಮಾತುಕತೆಯನ್ನು ನಡೆಸಲಿದ್ದು, ದ್ವಿಪಕ್ಷೀಯ ಸಹಕಾರದ ವಿವಿಧ ಕ್ಷೇತ್ರಗಳನ್ನು ಪರಿಶೀಲಿಸುವ ಜೊತೆಗೆ ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಅಂತಾರಾಷ್ಟೀಯ ವಿಷಯಗಳ ಕುರಿತು ಚರ್ಚೆಯನ್ನು ನಡೆಸಲಿದ್ದಾರೆ. ಪ್ರಧಾನಮಂತ್ರಿಯವರು ಸೀಷೆಲ್ಸ್ ರಾಷ್ಟೀಯ ಸಂಸತ್ತನ್ನು ಉದ್ದೇಶಿಸಿ ಭಾಷಣವನ್ನ ಮಾಡಲಿದ್ದು, ಭಾರತೀಯ ಮೂಲದ ಸಮುದಾಯದ ಸದಸ್ಯರೊಂದಿಗೆ ಸಂವಾದವನ್ನು ನಡೆಸಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ಇಂದು ದೇಶದ ಮೊದಲ ಸಹಕಾರ ಆಧಾರಿತ ಟ್ಯಾಕ್ಸಿ ಸೇವೆ ಭಾರತ್ ಟ್ಯಾಕ್ಸಿಗೆ ಗುಜರಾತ್ನಲ್ಲಿ ಚಾಲನೆಯನ್ನು ನೀಡಲಿದ್ದಾರೆ. ಭಾರತ್ ಟ್ಯಾಕ್ಸಿ ಸಹಕಾರ ತತ್ವಗಳ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಒಂದು ವಿನೂತನ ಡಿಜಿಟಲ್ ಸಾರಿಗೆ ವೇದಿಕೆಯಾಗಿದ್ದು, ಇದು ಸಾರಥಿಯೇ ಮಾಲೀಕ ಎಂಬ ಪರಿಕಲ್ಪನೆಗೆ ನೈಜ ರೂಪ ನೀಡಿದೆ. ಈ ಮಾದರಿಯಲ್ಲಿ ಟ್ಯಾಕ್ಸಿ ಚಾಲಕರು ಕೇವಲ ಸೇವೆ ಒದಗಿಸುವ ಸಿಬ್ಬಂದಿಯಾಗಿ ಉಳಿಯದೆ ಈ ಸಂಸ್ಥೆಯ ಪಾಲುದಾರರು ಮತ್ತು ಮಾಲೀಕರು ಕೂಡ ಆಗಿರುತ್ತಾರೆ. ಇದು ಚಾಲಕರಿಗೆ ಆರ್ಥಿಕ ಸಬಲೀಕರಣ, ಸಾಮಾಜಿಕ ಭದ್ರತೆ ಮತ್ತು ಮಾಲೀಕತ್ವದ ಹಕ್ಕುಗಳನ್ನು ಒದಗಿಸುವ ಮೂಲಕ ಅವರ ಜೀವನ ಮಟ್ಟವನ್ನು ಸುಧಾರಿಸಲು ನೆರವಾಗಲಿದೆ. ಭಾರತ ಮತ್ತು ಯುಕೆ ನಡುವಿನ ವ್ಯಾಪಾರ ಬಾಂಧವ್ಯ, ಭಾರತ ಯುಕೆ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಸಿಇಟಿಎ ಮೂಲಕ ಒಂದು ಐತಿಹಾಸಿಕ ಮೈಲಿಗತ್ತಿನತ್ತ ಸಾಗುತ್ತಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ಲಂಡನ್ನಲ್ಲಿ ನಡೆದಂತಹ ಉದ್ಯಮ ನಾಯಕರ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ಹೊಸ ಆರ್ಥಿಕ ಒಪ್ಪಂದ ಪ್ರಗತಿಯ ಹಲವು ಬಾಗಿಲುಗಳನ್ನು ತೆರೆಯಲಿದೆ. ಆದ್ದರಿಂದ ದ್ವಿಪಕ್ಷೀಯ ಬಾಂಧವ್ಯವನ್ನು ಮತ್ತಷ್ಟು ಬಲಗೊಳಿಸಲು, ನಾವೀನ್ಯತೆಯನ್ನು ಉತ್ತೇಜಿಸಲು ಹಾಗೂ ಉಭಯ ರಾಷ್ಟಗಳ ಪರಸ್ಪರ ಸಮೃದ್ಧಿಗಾಗಿ ಉಭಯ ಸಂಸ್ಥೆಗಳು ದೊಡ್ಡ ಪ್ರಮಾಣದಲ್ಲಿ ಹೂಡಿಕೆ ಮತ್ತು ಮಹತ್ವಾಕಾಂಕ್ಷೆಯೊಂದಿಗೆ ಕೈಜೋಡಿಸಬೇಕು ಎಂದು ಕರೆ ನೀಡಿದ್ದಾರೆ. ವೆನೆಜುವೆಲಾದಲ್ಲಿ ನಡೆದಂತಹ ಎರಡು ಪ್ರಬಲ ಭೂಕಂಪಗಳಲ್ಲಿ ಮೃತಪಟ್ಟವರ ಸಂಖ್ಯೆ 920ಕ್ಕೆ ಏರಿಕೆಯಾಗಿದ್ದು, ಸುಮಾರು 3,300 ಜನರು ಗಾಯಗೊಂಡಿದ್ದಾರೆ. ರಾಜಧಾನಿ ಕ್ಯಾರಕಾಸ್ ಮತ್ತು ಹತ್ತಿರದ ಕರಾವಳಿ ನಗರವಾದಂತಹ ಲಾ ಗ್ವೈರಾದಲ್ಲಿ ಕುಸಿದು ಬಿದ್ದಿರುವಂತಹ ಕಟ್ಟಡಗಳ ಅವಶೇಷಗಳ ಅಡಿಯಲ್ಲಿ ಸಿಲುಕಿರುವ ಜನರನ್ನು ರಕ್ಷಿಸಲು ರಕ್ಷಣಾ ಸಿಬ್ಬಂದಿ ತೀವ್ರ ಕಾರ್ಯಾಚರಣೆಯನ್ನು ನಡೆಸುತ್ತಿದ್ದಾರೆ.

0: ಹೇಳಿದ್ದಾರೆ. ಮೊದಲು ರಿಕ್ಟರ್ ಮಾಪಕದಲ್ಲಿ 7 ತೀವ್ರತೆಯ ಭೂಕಂಪ ಸಂಭವಿಸಿದ್ದು, ಅದರ ಬೆನ್ನಲ್ಲೇ ಸೆಕೆಂಡುಗಳ ಅಂತರದಲ್ಲಿ ಮತ್ತಷ್ಟು ಪ್ರಬಲವಾದಂತಹ 7.5 ತೀವ್ರತೆಯ ಭೂಕಂಪ ಸಂಭವಿಸಿದೆ. ಇವೆರಡೂ ಭೂಕಂಪಗಳು ಭೂಮಿಯ ಮೇಲ್ಮೈಗೆ ಹತ್ತಿರದಲ್ಲಿ ಸಂಭವಿಸಿರುವುದರಿಂದ ವಿನಾಶದ ತೀವ್ರತೆಗೆ ಹೆಚ್ಚಾಗಿದೆ. ಪರಿಸ್ಥಿತಿಯನ್ನು ಎದುರಿಸಲು ದೇಶದ ಹಂಗಾಮಿ ಅಧ್ಯಕ್ಷರಾದಂಥ ಡೆಲ್ಸಿ ರೋಡ್ರಿಗ್ರಸ್ ಅವರು ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದ್ದಾರೆ. ಭಾರತ ಸರ್ಕಾರದ ಆಪರೇಷನ್ ಅಮಿಸ್ಟಾಡ್ ಮೂಲಕ ವೆನೆಜುವೆಲಾಗೆ ನೆರವು ನೀಡಲು ಮುಂದಾಗಿದೆ. ಈ ಕಾರ್ಯಾಚರಣೆಯಡಿಯಲ್ಲಿ ಭಾರತೀಯ ವಾಯುಸೇನೆಯ 2 ಎಂಸಿಸಿ C-17 ವಿಮಾನಗಳು ಅಗತ್ಯ ಪರಿಹಾರ ಸಾಮಗ್ರಿಗಳ ಜೊತೆಗೆ ನಿನ್ನೆ ವೆನೆಜುವೆಲಾಕ್ಕೆ ಪ್ರಯಾಣ ಬೆಳೆಸಿದವೆ. ಈ ತುರ್ತು ನೆರವು ಕಾರ್ಯಾಚರಣೆಯು ಭಾರತೀಯ ಸೇನೆಯ ತಾತ್ಕಾಲಿಕ ಆಸ್ಪತ್ರೆ ಘಟಕ ಮತ್ತು 2 ಭೇಷ್ ಕ್ಯೂಬ್ಸ್ ಒಳಗೊಂಡಂತೆ 35 ಟನ್ಗೂ ಹೆಚ್ಚು ಪರಿಹಾರ ಸಾಮಗ್ರಿಗಳು, ಔಷಧಗಳು ಮತ್ತು ವೈದ್ಯಕೀಯ ಉಪಕರಣಗಳನ್ನು ಒಳಗೊಂಡಿವೆ. ಕಷ್ಟದ ಸಮಯದಲ್ಲಿ ಭಾರತವು ತೋರಿರುವ ಸಹಾಯ ಹಸ್ತಕ್ಕೆ ಹಂಗಾಮಿ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗ್ರಸ್ ಕೃತಜ್ಞತೆ ಸಲ್ಲಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಹರ್ಮುಜ್ ಜಲಸಂಧಿಯಲ್ಲಿ ಕಂಟೈನರ್ ಹಡಗಿನ ಮೇಲೆ ನಡೆದಂತಹ ಡ್ರೋನ್ ದಾಳಿಗೆ ಪ್ರತಿಕ್ರಿಯೆಯಾಗಿ ಅಮೆರಿಕ ಇರಾನ್ನ ಕ್ಷಿಪಣಿ ಮತ್ತು ಡ್ರೋನ್ ಉಡಾವಣಾ ನೆಲೆಗಳು ಮತ್ತು ರೆಡಾರ್ ಕೇಂದ್ರಗಳ ಮೇಲೆ ವೈಮಾನಿಕ ದಾಳಿ ನಡೆಸಿದೆ. ಕದನ ವಿರಾಮ ಒಪ್ಪಂದ ಉಲ್ಲಂಘಿಸಿರುವಂತಹ ಇರಾನ್ ಇದರ ಪರಿಣಾಮ ಎದುರಿಸಲಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ ನೀಡಿದ್ದಾರೆ. ಈ ಪ್ರತಿದಾಳಿಗೆ ತಕ್ಷಣದ ಮತ್ತು ನಿರ್ಣಾಯಕ ತಿರುಗೇಟು ನೀಡಲಾಗುವುದು ಎಂದು ಇರಾನ್ ಸೇನಾ ವಕ್ತಾರ ಇಬ್ರಾಹಿಂ ಅಲ್ ಫಿಕಾರ್ ಪ್ರತ್ಯುತ್ತರ ನೀಡಿದ್ದಾರೆ. ಇದಕ್ಕೂ ಮುನ್ನ ಒಮಾನ್ ಕರಾವಳಿಯಲ್ಲಿ ವಾಣಿಜ್ಯ ಹಡಗಿನ ಮೇಲೆ ನಡೆದ ದಾಳಿಯ ಹಿನ್ನೆಲೆಯಲ್ಲಿ ರಾಷ್ಟೀಯ ಕಡಲ ಸಂಸ್ಥೆ IMO ಈ ಮಾರ್ಗದಲ್ಲಿ ಸಿಲುಕಿರುವ ಹಡಗುಗಳ ಸ್ಥಳಾಂತರ ಕಾರ್ಯಾಚರಣೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದೆ. ಇಸ್ರೇಲ್ ಮತ್ತು ಲೆಬನಾನ್ ನಡುವೆ ದೀರ್ಘಕಾಲೀನ ಶಾಂತಿ ಮತ್ತು ಭದ್ರತೆಯನ್ನು ಸ್ಥಾಪಿಸುವ ನಿಟ್ಟಿನಲ್ಲಿ ಅಮೆರಿಕದ ಮಧ್ಯಸ್ಥಿಕೆಯುಳ್ಳಂತಹ ಮಹತ್ವದ ಸಹಮತ ಸೂತ್ರವನ್ನು ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಪ್ರಕಟಿಸಿದ್ದಾರೆ. ಈ ಪ್ರಸ್ತಾವಿತ ಒಪ್ಪಂದದಡಿಯಲ್ಲಿ ಕದನ ವಿರಾಮ ಜಾರಿಗೆ ಬರಲಿದ್ದು, ಇದಕ್ಕಾಗಿ ಹೆಜ್ಬುಲ್ಲಾ ಸಂಘಟನೆಯು ಇಸ್ರೇಲ್ ಮೇಲಿನ ಎಲ್ಲಾ ದಾಳಿಗಳನ್ನು ನಿಲ್ಲಿಸಿ ದಕ್ಷಿಣ ಲೆಬನಾನ್ನಿಂದ ಸಂಪೂರ್ಣವಾಗಿ ಹಿಂದೆ ಸರಿಯಬೇಕಾಗುತ್ತದೆ. ಈ ಒಪ್ಪಂದ ಆ ಪ್ರದೇಶದಲ್ಲಿ ಸ್ಥಿರತೆಯನ್ನು ಮರುಸ್ಥಾಪಿಸುವ ನಿಟ್ಟಿನಲ್ಲಿ ಮೊದಲ ಹೆಜ್ಜೆಯಾಗಿದೆ ಎಂದು ಮಾರ್ಕೋ ರೂಬಿಯೋ ಬಣ್ಣಿಸಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ 3 ಪ್ರಾರಂಭವಾಗುವಂತಹ ವಾರ್ಷಿಕ ಅಮರನಾಥ ಯಾತ್ರೆಗೆ ಮುಂಚಿತವಾಗಿ ಜಮ್ಮು ಜಿಲ್ಲೆಯಾದ್ಯಂತ ವ್ಯಾಪಕವಾದ ಗಸ್ತು ಮತ್ತು ಶೋಧ ಕಾರ್ಯಾಚರಣೆಗಳನ್ನು ನಡೆಸುವ ಮೂಲಕ ಭದ್ರತಾ ಪಡೆಗಳು ಸಿದ್ದತೆಯನ್ನು ತೀವ್ರಗೊಳಿಸಿವೆ. ಗಡಿ ಕಣ್ಗಾವಲು ಬಲಪಡಿಸಲು ಮತ್ತು ಸಮಾಜ ವಿರೋಧಿ ಚಟುವಟಿಕೆಗಳನ್ನು ತಡೆಯಲು ಪೊಲೀಸರು CISF ಮತ್ತು BSF ಪಡೆಗಳ ಜೊತೆಗೆ ಅರ್ನಿಯಾ ಗಡಿ ಪ್ರದೇಶದಲ್ಲಿ ಗಸ್ತು ಕಾರ್ಯ ನಡೆಸಿವೆ. ಮತ್ತೊಂದು ಕಾರ್ಯಾಚರಣೆಯಲ್ಲಿ ಮುಂಬರುವ ಯಾತ್ರೆಯ ಸಮಯದಲ್ಲಿ ಯಾತ್ರಾರ್ಥಿಗಳು ಮತ್ತು ಸಾರ್ವಜನಿಕರಿಗೆ ಸುರಕ್ಷಿತ ವಾತಾವರಣವನ್ನು ಖಚಿತಪಡಿಸಿಕೊಡಲು ಪೊಲೀಸರು ಮತ್ತು CRPF ಜಮ್ಮು ಶ್ರೀನಗರ ರಾಷ್ಟೀಯ ಹೆದ್ದಾರಿಯ ಕಟಲ್ ಬಟಾಲ್ ತಹರಾ ಮತ್ತು ಬಜಾಲ್ಟಾ ರೈಲು ನಿಲ್ದಾಣಗಳಲ್ಲಿ ಶೋಧ ಕಾರ್ಯಾಚರಣೆಗಳನ್ನು ನಡೆಸಿವೆ. ಈ ನಡುವೆ ಜಮ್ಮು ಮತ್ತು ಕಾಶ್ಮೀರದ ಪೊಲೀಸರು ಅಮರನಾಥ ಯಾತ್ರಾ ಮಾರ್ಗದ ಸುತ್ತಮುತ್ತ ಮೇಲ್ವಿಚಾರಣೆಗಾಗಿ ತಂತ್ರಜ್ಞಾನ ಆಧಾರಿತ ಕಣ್ಗಾವಲು ಉಪಕ್ರಮ ಪ್ರಾಜೆಕ್ಟ್ ಹಾಕ್ಐ ಅನ್ನು ಪ್ರಾರಂಭಿಸಿವೆ. ಮುಂಬರುವ ಅಮರನಾಥ ಯಾತ್ರೆಗಾಗಿ ವಿಸ್ತೃತ ಭದ್ರತಾ ಗ್ರಿಡ್ನ ಭಾಗವಾಗಿ ಅನಂತನಾಗ್ ಪೊಲೀಸರು ಈ ಉಪಕ್ರಮವನ್ನು ಅನಾವರಣಗೊಳಿಸಿದ್ದಾರೆ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿಯವರು 11:00 ದೇಶ ವಿದೇಶದಲ್ಲಿರುವಂತಹ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇದು ಮನ್ ಕಿ ಬಾತ್ ಕಾರ್ಯಕ್ರಮದ 135 ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಮತ್ತು ವಾರ್ತಾ ಹಾಗೂ ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ನೀವು ಕಾರ್ಯಕ್ರಮವನ್ನು ಕೇಳಬಹುದಾಗಿದೆ. ಲಂಡನ್ನಲ್ಲಿ ನಡೆದ FIH ಪುರುಷರ ಪ್ರೋ ಲೀಗ್ ಹಾಕಿ ಪಂದ್ಯದಲ್ಲಿ ಭಾರತ ತಂಡ ಪಾಕಿಸ್ತಾನವನ್ನು 7-1 ಭಾರಿ ಅಂತರದಿಂದ ಮಣಿಸಿದೆ. ಪಂದ್ಯದ ಆರಂಭದಲ್ಲೇ ಪಾಕಿಸ್ತಾನದ ಅಬೂಬಕರ್ ಗೋಲು ಗಳಿಸಿ ಮುನ್ನಡೆ ತಂದುಕೊಟ್ಟರಾದರೂ ನಂತರ ಭಾರತ ಪ್ರಬಲ ಸ್ಪರ್ಧೆ ನೀಡಿ 7 ಆಟಗಾರರು ತಲಾ 1 ಗೋಲನ್ನು ಗಳಿಸಿ ಭಾರಿ ಮುನ್ನಡೆಯಲ್ಲಿ ಪಂದ್ಯವನ್ನು ಗೆದ್ದುಕೊಂಡರು. ಭಾರತ ತಂಡ ನಾಳೆ ನಡೆಯಲಿರುವ ತನ್ನ ಮುಂದಿನ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡವನ್ನು ಎದುರಿಸಲಿದೆ. ಅಮೆರಿಕದ ಮ್ಯಾಸಚೂಸೆಟ್ಸ್ ನ್ಯೂಯಾರ್ಕ್ನಲ್ಲಿ ಬಾಸ್ಟನ್ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದಂತಹ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಐ ಗುಂಪಿನ ಪಂದ್ಯದಲ್ಲಿ ಫ್ರಾನ್ಸ್ ತಂಡ ನಾರ್ವೆ ವಿರುದ್ಧ 4-1 ಗೋಲುಗಳ ಗೆಲುವನ್ನು ದಾಖಲಿಸಿದೆ. ಫ್ರಾನ್ಸ್ ಪರ ಉಸ್ಮಾನೆ ಡೆಂಬೆಲೆ ಪಂದ್ಯದ ಮೊದಲಾರ್ಧದಲ್ಲೇ ತ್ರಿವಳಿ ಗೋಲುಗಳನ್ನು ಗಳಿಸಿ ತಂಡ ಐ ಗುಂಪಿನಲ್ಲಿ ಅಗ್ರಸ್ಥಾನ ಪಡೆಯಲು ನೆರವಾದರು. ಇದೇ ಗುಂಪಿನ ಮತ್ತೊಂದು ಪಂದ್ಯದಲ್ಲಿ ಸೆನೆಗಲ್ ತಂಡ ಇರಾಕ್ ವಿರುದ್ಧ 5-0 ಗೋಲುಗಳ ಜಯ ದಾಖಲಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ 2 ದಿನಗಳ ಕರ್ನಾಟಕ ಭೇಟಿ, ಬೆಂಗಳೂರಿನಲ್ಲಿಂದು ನಾಡಪ್ರಭು ಕೆಂಪೇಗೌಡರ ಜಯಂತ್ಯುತ್ಸವದಲ್ಲಿ ಭಾಗಿ. ಇಂದಿನಿಂದ ಇದೇ 29ರವರೆಗೆ ಪ್ರಧಾನಿ ನರೇಂದ್ರ ಮೋದಿ ಸೀಶೆಲ್ಸ್ಗೆ ಅಧಿಕೃತ ಪ್ರವಾಸ. ವೆನಿಜುವೆಲಾ ಭೀಕರ ಭೂಕಂಪ, ಮೃತರ ಸಂಖ್ಯೆ 920 ಏರಿಕೆ, ಸುಮಾರು 3,300 ಮಂದಿ ಗಾಯಾಳು. ಇರಾನ್ ಪ್ರಮುಖ ನೆಲೆಗಳ ಮೇಲೆ ಅಮೆರಿಕ ವೈಮಾನಿಕ ದಾಳಿ, ಇರಾನ್ ಡ್ರೋನ್ ದಾಳಿಗೆ ಪ್ರತ್ಯುತ್ತರ. ಎಫ್ಐಎಚ್ ಪುರುಷರ ಪ್ರೊಲೀಗ್ ಹಾಕಿ, ಪಾಕಿಸ್ತಾನದ ವಿರುದ್ಧ ಭಾರತಕ್ಕೆ 7-1 ಅಂತರದ ಭರ್ಜರಿ ಗೆಲುವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
3: ಮನೆ ಎಲ್ಲ ಕೆಲಸ ನಾನೇ ಮಾಡ್ಬೇಕು. ಕ್ಲೀನಿಂಗ್, ಶಾಪಿಂಗ್, 1 ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
4: ಹಾಗೆ ಹೇಳು ಮತ್ತೆ.
3: ನಿರ್ಮಾ ಶುದ್ಧ ಉಪ್ಪು.
5: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
6: ಸ್ನೇಹಿತರೆ, ನೀವು ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೇವೆ. ಭಾವಗೀತೆಗಳು ಪ್ರಸಾರವಾಗ್ತಾ ಇತ್ತು. ಇದೀಗ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳಿ ಬಂದ್ವಿ. ಮತ್ತೆ ಭಾವಗೀತೆಗಳತ್ತ ಸಾಗೋಣ. ಮುಂದಿನ ಗೀತೆಯಾಗಿ ಪ್ರಸಾರ ಮಾಡ್ತಾ ಇದ್ದೀನಿ ಡಾಕ್ಟರ್ ಕೆ ಎಸ್ ನರಸಿಂಹಸ್ವಾಮಿಯವರ ಒಂದು ಕವನ. ಧನಿಯಾಗಿದ್ದಾರೆ ಸುನೀತಾ ಎಸ್.

ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.

ಸ್ನೇಹಿತರೆ, ಕಾರ್ಯಕ್ರಮ ಕೇಳ್ತಾ ಕೇಳ್ತಾ ನಮ್ಮ ಅನೇಕ ಶ್ರೋತ ಮಿತ್ರರು ಸಂದೇಶಗಳನ್ನ ಕಳಿಸ್ಕೊಟ್ಟಿದ್ದಾರೆ. ಬನ್ನಿ, ಯಾರೆಲ್ಲ ಸಂದೇಶವನ್ನ ಕಳಿಸಿದ್ದಾರೆ ಅಂತ ಒಮ್ಮೆ ನೋಡಿ ಬರೋಣ. ಮಾಧವನ್ ಜಯಲಕ್ಷ್ಮಿ ಅವರು ಚೆನ್ನೈನಿಂದ ಕಾರ್ಯಕ್ರಮವನ್ನು ಮೆಚ್ಚಿಕೊಂಡಿದ್ರೆ, ಡಾಕ್ಟರ್ ಅನಂತಕುಮಾರ್ ಅರಸು ಕಡಬ ಗುಬ್ಬಿ ತಾಲೂಕಿನಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆಯೇ ಗೋಕಾಕ್ ತಾಲೂಕಿನ ಭೈರನಟ್ಟಿ ಗ್ರಾಮದ ದೇವರಾಜ್ ಕಿಲಾರಿ ಹಾಗೂ ಮನೆಯವರು ಮಧು ಜೆ ಅವರು ಚಿತ್ರದುರ್ಗದಿಂದ ಸಂದೇಶ ಕಳಿಸಿದರೆ, ಎನ್ ಆರ್ ಕೃಷ್ಣಮೂರ್ತಿ ಅರಸೀಕೆರೆಯಿಂದ, ಹನುಮಂತಪ್ಪ ಹುಲಗಮ್ಮನವರ್ ಅಕ್ಷಯ ಪಾರ್ಕ್ ಗೋಕುಲ್ ರೋಡ್ ಹುಬ್ಬಳ್ಳಿಯಿಂದ, ಹೂವಿನಹಡಗಲಿ ತಾಲೂಕು ಬೀರಪ್ಪಿಯಿಂದ ದಿಲೀಪ್ ದೊಡ್ಡಮನಿ ಹಾಗೂ ಮನೆಯವರು, ಹಾಗೆಯೇ ಚಂದುಲಾಲ್ ಅವರು ಕಲಬುರಗಿಯಿಂದ, ಹಾಗೆಯೇ ಸುಭಾಷ್ ಕುಲಕರ್ಣಿ ಕೆಂಗೇರಿ ಬೆಂಗಳೂರಿನಿಂದ, ಜೆ ಪಿ ನಗರದಿಂದ ಚನ್ನಪ್ಪ ಅವರು, ಬೀದರ್ ಗಣೇಶ್ ನಗರದಿಂದ ಹಾಗೆಯೇ ಅಥಣಿಯ ಅನಿತಾ ಚಂದ್ರಕಾಂತ್ ಹಾಗೂ ಮನೆಯವರು ಸಂದೇಶವನ್ನು ಕಳಿಸಿ ಕಾರ್ಯಕ್ರಮವನ್ನು ಮೆಚ್ಚಿಕೊಂಡಿದ್ರೆ, ಅನುದಿನದ ಸಂಗಾತಿ ಪ್ರೀತಿಯ ಶುಭೋದಯ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ ಸಾರ್ ರಾಜು ಚಿಕ್ಕಅಂಕನಹಳ್ಳಿಯಿಂದ. ಹಾಗೆಯೇ ಶ್ರೀ ರಾಮದೇವರ ಭಕ್ತಿ ಭಕ್ತಿಗೀತೆ ಇಷ್ಟವಾಯಿತು ಅಂತ ಚಂದ್ರಮತಿ ಪ್ರಕಾಶ್ ರಾಜಾಜಿನಗರದಿಂದ ಸಂದೇಶ ಕಳಿಸಿದ್ದಾರೆ. ನಾದೋಪಾಸನೆ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬಂತು ಅಂತ ಅರುಣಾ ಮೈತ್ರಿ ಜೇಸಿನಗರದಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆಯೇ ಧರ್ಮಣ್ಣ ಧನಿಯವರ ಸಂದೇಶ ನಮ್ಮನ್ನು ತಲುಪಿದೆ. ಪ್ರಶಾಂತ್ ಸ್ನೇಹಾರ್ಯ ಧೀಮಂತ್ ಮಯೂರ್ ನಗರ ತುಮಕೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಸಾಕಷ್ಟು ಕೇಳುಗರು ಸಂದೇಶವನ್ನು ಕಳಿಸಿದ್ದಾರೆ. ಮುಂದಿನ ಭಾಗದಲ್ಲಿ ಯಾರೆಲ್ಲ ಸಂದೇಶ ಕಳಿಸಿದ್ದಾರೆ ಅಂತ ನೋಡೋಣ. ಇದೀಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದಿನಿಂದ 29ರವರೆಗೆ ಸೀಶೆಲ್ಸ್ ದೇಶಕ್ಕೆ ಭೇಟಿ ನೀಡಲಿದ್ದು, ಸೀಶೆಲ್ಸ್ ರಾಷ್ಟೀಯ ದಿನದ ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗಿಯಾಗಲಿದ್ದಾರೆ. ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ಇಂದು ದೇಶದ ಮೊದಲ ಸಹಕಾರ ಆಧಾರಿತ ಟ್ಯಾಕ್ಸಿ ಸೇವೆ ಭಾರತ್ ಟ್ಯಾಕ್ಸಿಗೆ ಗುಜರಾತ್ನಲ್ಲಿ ಚಾಲನೆಯನ್ನು ನೀಡಲಿದ್ದಾರೆ. ಈ ಮಾದರಿಯಡಿ ಟ್ಯಾಕ್ಸಿ ಚಾಲಕರು ಕೇವಲ ಸೇವೆ ಒದಗಿಸುವ ಸಿಬ್ಬಂದಿಯಾಗಿ ಉಳಿಯದೆ ಈ ಸಂಸ್ಥೆಯ ಪಾಲುದಾರರು ಮತ್ತು ಮಾಲೀಕರು ಕೂಡ ಆಗಿರುತ್ತಾರೆ. ಭಾರತೀಯ ಭಾಷೆಗಳು ಕೇವಲ ಸಂವಹನದ ಮಾಧ್ಯಮ ಮಾತ್ರವಲ್ಲ, ಅವು ನಮ್ಮ ಸಂಸ್ಕೃತಿ, ಚಿಂತನೆ ಮತ್ತು ಜ್ಞಾನ ಪರಂಪರೆಯ ವಾಹಕಗಳಾಗಿವೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಆಯೋಜನೆ ಮಾಡಿದಂತಹ ರಾಷ್ಟೀಯ ಶಿಕ್ಷಣ ನೀತಿ 2020 ಕಾರ್ಯನಿರ್ವಹಣೆ ಮತ್ತು ಭಾರತೀಯ ಜ್ಞಾನ ಪದ್ಧತಿಯ ಸಂಯೋಜನೆ ಕುರಿತ ರಾಷ್ಟೀಯ ಸಮ್ಮೇಳನಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿವಿಧ ಕಡೆಗಳಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಚರಣೆಗೆ ಸಕಲ ಸಿದ್ದತೆ ಮಾಡಿಕೊಳ್ಳಲಾಗಿದೆ. ಕೆಂಪೇಗೌಡರ ಜಯಂತಿಯ ಅಂಗವಾಗಿ ರಾಜ್ಯ ಮಟ್ಟದ ಕಾರ್ಯಕ್ರಮಕ್ಕೆ ಕೆಂಪೇಗೌಡರ ಮೂಲ ಸ್ಥಳವಾದ ದೇವನಹಳ್ಳಿ ತಾಲೂಕಿನ ಆವತಿ ಗ್ರಾಮದಿಂದ ಕೆಂಪೇಗೌಡ ಜ್ಯೋತಿ ರಥಯಾತ್ರೆ ಹೊರಡಲು ಆವತಿಯಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಭಾರತ ಮತ್ತು ಯುಕೆ ನಡುವಿನ ವ್ಯಾಪಾರ ಬಾಂಧವ್ಯ, ಭಾರತ ಯುಕೆ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಸಿಇಟಿಎ ಮೂಲಕ ಒಂದು ಐತಿಹಾಸಿಕ ಮೈಲಿಗಲ್ಲಿನತ್ತ ಸಾಗುತ್ತಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ವೆನೆಜುವೆಲಾದಲ್ಲಿ ಸಂಭವಿಸಿದ 2 ಪ್ರಬಲ ಭೂಕಂಪಗಳಲ್ಲಿ ಮೃತರ ಸಂಖ್ಯೆ 920 ಏರಿಕೆಯಾಗಿದ್ದು ಸುಮಾರು 3,300 ಜನರು ಗಾಯಗೊಂಡಿದ್ದಾರೆ. ಇಸ್ರೇಲ್ ಮತ್ತು ಲೆಬನಾನ್ ನಡುವೆ ದೀರ್ಘಕಾಲೀನ ಶಾಂತಿ ಮತ್ತು ಭದ್ರತೆಯನ್ನು ಸ್ಥಾಪಿಸುವ ನಿಟ್ಟಿನಲ್ಲಿ ಅಮೆರಿಕದ ಮಧ್ಯಸ್ಥಿಕೆಯುಳ್ಳ ಮಹತ್ವದ ಸಹಮತ ಸೂತ್ರವನ್ನು ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರೂಬಿಯೋ ಪ್ರಕಟಿಸಿದ್ದಾರೆ. ಲಂಡನ್ನಲ್ಲಿ ನಡೆದಂತಹ ಎಫ್ಐಎಚ್ ಪುರುಷರ ಪ್ರೊ ಲೀಗ್ ಹಾಕಿ ಪಂದ್ಯದಲ್ಲಿ ಭಾರತ ತಂಡ ಪಾಕಿಸ್ತಾನವನ್ನು 7-1 ಗೋಲುಗಳ ಮೂಲಕ ಮಣಿಸಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

0: ನಾನು ಬೇಗನೆ ಏನನ್ನು ಕಳುಹಿಸಬೇಕು? ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

ಸ್ನೇಹಿತರೆ, ನೀವು ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೇವೆ. ಇನ್ನು ಮುಂದೆ ಚಿತ್ರಗೀತೆಗಳನ್ನ ಕೇಳುವಂತಹ ಸಮಯ. ಇದೀಗ ಯುವ ಚಿತ್ರದ ಗೀತೆನ ಪ್ರಸಾರ ಮಾಡ್ತಾ ಇದ್ದೀನಿ. ಧನಿಯಾಗಿದ್ದಾರೆ ಸಂಜಿತ್ ಹೆಗಡೆ ಅವರು, ಪ್ರಮೋದ್ ಮರವಂತೆ ಅವರ ಸಾಹಿತ್ಯ, ಅಜನೀಶ್ ಲೋಕನಾಥ್ ಬಿ ಅವರ ಸಂಗೀತ ಈ ಗೀತೆಗಿದೆ.

ಮುಂದಿನ ಗೀತೆಯಾಗಿ ಕೇಳಿ ಬರೋಣ ಯಶವಂತ್ ಚಿತ್ರದ ಒಂದು ಹಾಡನ್ನ. ಹೇಮಂತ್ ಹಾಗೂ ನಂದಿತಾ ಅವರ ದನಿಗಳಲ್ಲಿ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ ಈ ಗೀತೆಗಿದೆ.

ಮುಂದಿನ ಗೀತೆಯಾಗಿ ಯಾಣ ಚಿತ್ರದಿಂದ ಆಯ್ದುಕೊಳ್ಳಲಾಗಿದೆ. ವಿಜಯ್ ಪ್ರಕಾಶ್ ಅವರು ಧ್ವನಿಯಾಗಿದ್ದಾರೆ. ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯ, ಜೋಶ್ವಾ ಶ್ರೀಧರ್ ಅವರ ಸಂಗೀತ ಈ ಗೀತೆಗಿದೆ.

0: ಸ್ನೇಹಿತರೆ, ನೀವು ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೇವೆ.
1: ಹಿಂಗ್ಯಾಕವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
2: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ?
1: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
3: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
4: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
5: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.

ಸ್ನೇಹಿತರೆ, ನೀವು ಟ್ಯೂನ್ ಮಾಡಿ ಕೇಳ್ತಾ ಇರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸದಾ ನಿಮ್ಮ ಸಂಗಡ. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೇವೆ. ಸಮಯಾಗಿದೆ ಸರಿಯಾಗಿ 8:31:52. ಇವತ್ತು ಜೂನ್ 27 ಏನೆಲ್ಲ ದಿನ ವಿಶೇಷ ಇದೆ ಅಂತ ತಿಳ್ಕೊಳ್ಳುವಂತಹ ಸಮಯ. ಈಗಾಗಲೇ ನಿಮಗೆ ಗೊತ್ತಾಗಿದೆ, ಇವತ್ತು ಕೆಂಪೇಗೌಡ ಅವರ ಜಯಂತಿ. ಆ ಕುರಿತಾಗಿ 9 ದಿನ ವಿಶೇಷ ಕಾರ್ಯಕ್ರಮದಲ್ಲಿ ಮಾತನಾಡೋಣ. ಪ್ರತಿ ವರ್ಷ ಜೂನ್ 27 ಅಂತಾರಾಷ್ಟ್ರೀಯ MSME ದಿನವನ್ನಾಗಿ ಆಚರಣೆ ಮಾಡಲಾಗುತ್ತೆ. ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ಯಮಗಳ ದಿನ ಅಂದರೆ MSME ಡೇ ಆಗಿ ಆಚರಣೆ ಮಾಡಲಾಗುತ್ತೆ ಜೂನ್ 27. ಆರ್ಥಿಕ ಅಭಿವೃದ್ಧಿ ಮತ್ತು ಉದ್ಯೋಗ ಸೃಷ್ಟಿಯಲ್ಲಿ ಈ ಉದ್ಯಮಗಳು ವಹಿಸುವಂತಹ ಪ್ರಮುಖ ಪಾತ್ರವನ್ನು ಗುರುತಿಸಲು ಮತ್ತು ಪ್ರೋತ್ಸಾಹಿಸಲು ಈ ದಿನವನ್ನು ವಿಶ್ವಸಂಸ್ಥೆಯು ಜಾರಿಗೆ ತಂದಿದೆ. ಈ MSME ಉದ್ಯಮಗಳು ಜಗತ್ತಿನಾದ್ಯಂತ ಸುಮಾರು 90%ಗಿಂತ ಹೆಚ್ಚು ವ್ಯವಹಾರಗಳನ್ನು ಪ್ರತಿನಿಧಿಸುತ್ತೆ. ಭಾರತದಲ್ಲಿ ಸುಮಾರು 12 ಹೆಚ್ಚು MSME ನೋಂದಾಯಿತಗೊಂಡಿವೆಯಂತೆ. ಇನ್ನು ಭಾರತದಲ್ಲಿ ಈ ದಿನದ ಮಹತ್ವವನ್ನು ಸಾರಲು ರಾಷ್ಟ್ರಪತಿಗಳು ಸೇರಿದಂತೆ ಹಲವಾರು ಗಣ್ಯರು ಸಂದೇಶಗಳನ್ನು ನೀಡ್ತಾರೆ. ಈ ದಿನಕ್ಕೆ ಮುಖ್ಯ ಉದ್ದೇಶ ಏನಪ್ಪ ಅಂತ ನೀವು ಯೋಚನೆ ಮಾಡೋದಾದರೆ, ಆರ್ಥಿಕತೆಯನ್ನು ಬಲಪಡಿಸೋದು, ನಾವೀನ್ಯತೆ ಮತ್ತು ಸುಸ್ಥಿರ ಅಭಿವೃದ್ಧಿಯನ್ನು ಉತ್ತೇಜಿಸೋದು, ಸ್ಥಳೀಯ ಉದ್ಯಮಗಳಿಗೆ ಬೆಂಬಲ ನೀಡೋದು, ಭಾರತದಲ್ಲಿ ಸರ್ಕಾರದ ವಿವಿಧ ಯೋಜನೆಗಳ ಕುರಿತು ಜಾಗೃತಿ ಮೂಡಿಸೋದು ಈ MSME ದಿನದ ಉದ್ದೇಶವಾಗಿದೆ.

ಸ್ನೇಹಿತರೆ, ಜೂನ್ 27ನೇ ತಾರೀಕು ಯಾವೆಲ್ಲ ದಿನಗಳನ್ನ ಆಚರಣೆ ಮಾಡಲಾಗತ್ತೆ ಅನ್ನೋ ಕುರಿತಾಗಿ ನಾವು ಮಾತನಾಡ್ತಾ ಇದ್ವಿ. ಪ್ರತಿ ವರ್ಷ ಜೂನ್ 27ನೇ ತಾರೀಕನ್ನ ಜಾಗತಿಕವಾಗಿ ರಾಷ್ಟ್ರೀಯ ಸನ್ ಗ್ಲಾಸ್ ದಿನವನ್ನಾಗಿ ಆಚರಣೆ ಮಾಡಲಾಗತ್ತೆ. ಹೌದು ಸ್ನೇಹಿತರೆ, ಪ್ರತಿ ವರ್ಷ ಜೂನ್ 27ನೇ ತಾರೀಕನ್ನು ನ್ಯಾಷನಲ್ ಸನ್ ಗ್ಲಾಸಸ್ ಡೇ ಅಂತ ಹೇಳಿ ಆಚರಣೆ ಮಾಡಲಾಗುತ್ತೆ. ಮೂಲತಃ ಅಮೆರಿಕದಲ್ಲಿ ಆರಂಭವಾದಂತಹ ಈ ದಿನ ಈಗ ಪ್ರಪಂಚದಾದ್ಯಂತ ಕಣ್ಣಿನ ಆರೋಗ್ಯದ ದೃಷ್ಟಿಯಿಂದ ಹೆಚ್ಚಿನ ಮಹತ್ವವನ್ನು ಪಡೆದಿದೆ ಅಂತ ಹೇಳಬಹುದು. ಈ ದಿನದ ಮುಖ್ಯ ಉದ್ದೇಶ ಏನು ಅಂತ ಅಂದರೆ, ಯುವಿ ಕಿರಣಗಳಿಂದ ರಕ್ಷಣೆ ದೊರಿಬೇಕು, ಅಂದರೆ ಸೂರ್ಯನ ಹಾನಿಕಾರಕ ಅಲ್ಟ್ರಾವೈಲೆಟ್ ಕಿರಣಗಳಿಂದ ಕಣ್ಣುಗಳನ್ನು ರಕ್ಷಿಸುವ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸೋದು ಇದರ ಮುಖ್ಯ ಗುರಿಯಾಗಿದೆ. ಇನ್ನು ಯುವಿ ಕಿರಣಗಳಿಗೆ ದೀರ್ಘಕಾಲದವರೆಗೆ ಕಣ್ಣುಗಳನ್ನು ಒಡ್ಡೋದ್ರಿಂದ ಕಣ್ಣಿನ ಪೊರೆ ಅಂದರೆ ಕ್ಯಾಟ್ರಾಕ್ಟ್ ಅಂತ ನಾವೇನು ಹೇಳ್ತೀವಿ, ಅದು ಮ್ಯಾಕ್ಯುಲರ್ ಡಿಜನರೇಷನ್ ಮತ್ತು ಕಣ್ಣಿನ ಕ್ಯಾನ್ಸರ್ನಂತಹ ಗಂಭೀರ ಸಮಸ್ಯೆಗಳು ಬರಬಹುದು. ಸನ್ಗ್ಲಾಸ್ ಧರಿಸೋದ್ರಿಂದ ಇವುಗಳನ್ನು ನಾವು ತಡೆಯಬಹುದು. ಸ್ಟೈಲ್ ಜೊತೆಗೆ ಸುರಕ್ಷತೆಯನ್ನು ಒದಗಿಸುತ್ತೆ ನಮ್ಮ ಸನ್ಗ್ಲಾಸ್ಗಳು. ಸನ್ಗ್ಲಾಸ್ಗಳು ಕೇವಲ ಫ್ಯಾಷನ್ ಅಥವಾ ಸ್ಟೈಲ್ ವಸ್ತು ಅಲ್ಲ, ಅವು ಕಣ್ಣಿನ ಆರೋಗ್ಯಕ್ಕೆ ಅತ್ಯಗತ್ಯ ಎಂಬ ಸಂದೇಶವನ್ನು ಈ ದಿನ ಸಾರುತ್ತೆ. ಇನ್ನು ನಾವು ಸನ್ಗ್ಲಾಸ್ನ ಖರೀದಿಸುವಾಗ ಗಮನಿಸಬೇಕಾದಂತಹ ಮುಖ್ಯವಾದಂತಹ ಅಂಶಗಳು ಯಾವುದಪ್ಪ ಅಂತಂದರೆ, 100% ಯುವಿ ಪ್ರೊಟೆಕ್ಷನ್ ಕನ್ನಡಕದಿಂದ ನಮಗೆ ದೊರೆಯಬೇಕು. ಕೇವಲ ಕಪ್ಪು ಗ್ಲಾಸ್ ಇದ್ದರೆ ಸಾಲದು, ಅದು UV-400 ರಕ್ಷಣೆಯನ್ನು ಹೊಂದಿರಬೇಕು. ಮತ್ತು ಪೋಲರೈಸ್ಡ್ ಲೆನ್ಸನ್ನು ಹೊಂದಿರಬೇಕು. ಇವು ರಸ್ತೆ ಅಥವಾ ನೀರಿನ ಮೇಲಿನ ಬೆಳಕಿನ ಪ್ರತಿಫಲನವನ್ನು ಕಡಿಮೆ ಮಾಡಿ ಕಣ್ಣುಗಳಿಗೆ ತಂಪಾದ ಅನುಭವವನ್ನು ನೀಡುತ್ತೆ. ಇನ್ನು ಹೊರಾಂಗಣ ಕ್ರೀಡೆ ಮತ್ತು ಚಾಲನೆಗೆ ಇವು ಉತ್ತಮ ಅಂತ ಹೇಳಲಾಗತ್ತೆ. ಪ್ರತಿ ವರ್ಷ ಜೂನ್ 27ನೇ ತಾರೀಕನ್ನು ರಾಷ್ಟ್ರೀಯ ಸನ್ ಗ್ಲಾಸ್ ದಿನವನ್ನಾಗಿ ಕೂಡ ಆಚರಣೆ ಮಾಡಲಾಗುತ್ತೆ.

ಸ್ನೇಹಿತರೆ, ನೀವು ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೇವೆ. ಇವತ್ತಿನ ದಿನ ವಿಶೇಷಗಳ ಕುರಿತಾಗಿ ನಾನು ಮಾತನಾಡ್ತಾ ಇದ್ದೆ. ಪ್ರತಿ ವರ್ಷ ಜೂನ್ 27ನೇ ತಾರೀಕನ್ನ ಅಂತಾರಾಷ್ಟ್ರೀಯ ಕಿವುಡು ಕುರುಡುತನದ ದಿನವನ್ನಾಗಿ ಆಚರಣೆ ಮಾಡಲಾಗತ್ತಂತೆ. ಈ ದಿನವನ್ನು ವಿಶ್ವಸಂಸ್ಥೆಯು ಅಧಿಕೃತವಾಗಿ ಅಂಗೀಕರಿಸಿದೆ. ಕಿವುಡು ಕುರುಡುತನ ಅಂದರೆ ದೃಷ್ಟಿ ಮತ್ತು ಶ್ರವಣ ಎರಡೂ ಸಾಮರ್ಥ್ಯಗಳ ಕೊರತೆ ಹೊಂದಿರುವಂತಹ ವ್ಯಕ್ತಿಗಳ ಹಕ್ಕುಗಳು ಮತ್ತು ಅವರ ಸವಾಲುಗಳು ಮತ್ತು ಸಮಾಜದಲ್ಲಿ ಅವರ ಒಳಗೊಳ್ಳುವಿಕೆಯ ಬಗ್ಗೆ ಜಾಗೃತಿ ಮೂಡಿಸೋದು ಇದರ ಮುಖ್ಯ ಉದ್ದೇಶವಾಗಿದೆ. ಇದರ ಹಿನ್ನೆಲೆ ಏನು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ, ಹೆಲೆನ್ ಕೆಲ್ಲರ್ ಅವರ ಜನ್ಮದಿನ ಜೂನ್ 27ನೇ ತಾರೀಕು 1880ರಂದು ಜನಿಸಿದಂತಹ ಪ್ರಸಿದ್ಧ ಅಮೆರಿಕನ್ ಲೇಖಕಿ ಮತ್ತು ಹೋರಾಟಗಾರ್ತಿ ಹೆಲೆನ್ ಕೆಲ್ಲರ್ ಅವರ ಜನ್ಮದಿನದ ಅಂಗವಾಗಿ ಈ ದಿನವನ್ನು ಆಚರಣೆ ಮಾಡಲಾಗತ್ತೆ. ಕಿವುಡು ಕುರುಡುತನವು ಕೇವಲ ಕಿವುಡುತನ ಅಥವಾ ಕುರುಡುತನವಲ್ಲ, ಇದು ಒಂದು ವಿಶಿಷ್ಟವಾದ ಮತ್ತು ಸಂಕೀರ್ಣವಾದಂತಹ ಸವಾಲಾಗಿದ್ದು ಇದಕ್ಕೆ ಪ್ರತ್ಯೇಕ ಬೆಂಬಲದ ಅಗತ್ಯವಿದೆ ಅಂತ ಹೇಳಿ ಜೂನ್ ಕೊನೆಯ ವಾರವನ್ನು ಜಾಗತಿಕವಾಗಿ ಕಿವುಡು ಕುರುಡುತನ ಜಾಗೃತಿ ವಾರ ಅಂತ ಹೇಳಿ ಆಚರಣೆ ಮಾಡಲಾಗತ್ತೆ. ಇನ್ನು ಹೆಲೆನ್ ಕೆಲ್ಲರ್ ಅವರ ಸ್ಫೂರ್ತಿದಾಯಕ ಜೀವನ ಸಾಧನೆಗಳು ಮತ್ತು ಕಿವುಡು ಕುರುಡು ಜನರು ಬಳಸುವ ವಿಶೇಷ ಸಂವಹನ ವಿಧಾನಗಳನ್ನು ಬಗ್ಗೆ ತಿಳ್ಕೋಬಹುದು. ಹೆಲೆನ್ ಕೆಲ್ಲರ್ ಅವರ ಪ್ರಮುಖ ಜೀವನ ಸಾಧನೆಗಳು, ಅವರು ಕೇವಲ 19 ತಿಂಗಳ ಮಗುವಾಗಿದ್ದಾಗ ತೀವ್ರ ಜ್ವರದಿಂದಾಗಿ ಹೆಲೆನ್ ಕೆಲ್ಲರ್ ತಮ್ಮ ದೃಷ್ಟಿ ಮತ್ತು ಶ್ರವಣ ಶಕ್ತಿಯನ್ನು ಕಳೆದುಕೊಳ್ತಾರೆ. ಆದರೆ ತಮ್ಮ ಶಿಕ್ಷಕಿ ಆನ್ನೆ ಸುಲ್ಲಿವಾನ್ ಅವರ ನೆರವು ಮತ್ತು ಸ್ವಪ್ರಯತ್ನದಿಂದ ಜಗತ್ತೇ ಮೆಚ್ಚುವಂತಹ ಸಾಧನೆ ಮಾಡ್ತಾರೆ. ಮೊದಲ ಪದವಿ ಪಡೆದ ಸಾಧಕಿ ಹೆಲೆನ್ ಕೆಲ್ಲರ್ ಅವರು ಆರ್ಟ್ಸ್ ಪದವಿಯನ್ನು ಪಡೀತಾರೆ. ವಿಶ್ವದ ಮೊದಲ ಕಿವುಡು ಕುರುಡು ವ್ಯಕ್ತಿಯಾಗಿದ್ದಾರೆ ಹೆಲೆನ್ ಕೆಲ್ಲರ್. ಅವರು ಹಾರ್ವರ್ಡ್ ವಿಶ್ವವಿದ್ಯಾಲಯದ ರಾಡ್ಕ್ಲಿಫ್ ಕಾಲೇಜ್ನಿಂದ ಪದವಿಯನ್ನು ಪಡೀತಾರೆ. ತಮ್ಮ ಜೀವನದ ಹೋರಾಟವನ್ನು ಒಳಗೊಂಡಂತಹ ಪ್ರಸಿದ್ಧ ಆತ್ಮಚರಿತ್ರೆ ದಿ ಸ್ಟೋರಿ ಆಫ್ ಮೈ ಲೈಫ್ ಸೇರಿದಂತೆ ಒಟ್ಟು 14 ಪುಸ್ತಕಗಳನ್ನು ಬರೆದಿದ್ದಾರೆ.

ಸಾಮಾಜಿಕ ಹೋರಾಟಗಾರ್ತಿಯಾಗಿದ್ದಾರೆ. ವಿಕಲಚೇತನರ ಹಕ್ಕುಗಳು, ಮಹಿಳಾ ಹಕ್ಕುಗಳು ಮತ್ತು ಕಾರ್ಮಿಕರ ಹಕ್ಕುಗಳಿಗಾಗಿ ಜಾಗತಿಕವಾಗಿ ಹೋರಾಡಿದಂತಹ ಮಹಿಳೆ ಹೆಲೆನ್ ಕೆಲ್ಲರ್. ಇವರ ಜನ್ಮದಿನದ ಅಂಗವಾಗಿ ಇವತ್ತು ಕಿವುಡು ಕುರುಡು ದಿನವನ್ನಾಗಿ ಆಚರಣೆ ಮಾಡಲಾಗುತ್ತೆ.

ನಮ್ಮ ಪ್ರೀತಿಯ ರಾಮೋ ಚಿತ್ರದ ಹಾಡನ್ನ ಕೇಳಿದ್ರಿ. ಉದಿತ್ ನಾರಾಯಣ್ ಅವರು ಧನಿಯಾಗಿದ್ರು, ರಾಮೇಗೌಡ ಬಿಪಿ ಅವರ ಸಾಹಿತ್ಯ, ಇಳಯರಾಜ ಅವರ ಸಂಗೀತ. ಈ ಗೀತೆಗೀತು ಇನ್ನು ಪ್ರತಿ ವರ್ಷ ಜೂನ್ 27ನೇ ತಾರೀಕನ್ನ ಅಂತಾರಾಷ್ಟ್ರೀಯ ಅನಾನಸ್ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತೆ. ಹೌದು ಸ್ನೇಹಿತರೆ, ಪ್ರತಿ ವರ್ಷ ಜೂನ್ 27ನೇ ತಾರೀಕನ್ನ ಇಂಟರ್ನ್ಯಾಷನಲ್ ಪೈನಾಪಲ್ ಡೇ ಅಂತ ಹೇಳಿ ಆಚರಣೆ ಮಾಡ್ತಾರಂತೆ. ಈ ದಿನವೂ ಅನಾನಸ್ ಹಣ್ಣಿನ ಪೌಷ್ಟಿಕಾಂಶದ ಪ್ರಯೋಜನಗಳು, ಆರ್ಥಿಕ ಮಹತ್ವ ಮತ್ತು ಪ್ರಪಂಚದಾದ್ಯಂತ ಉಷ್ಣವಲಯದ ಆತಿಥ್ಯದ ಸಂಕೇತವಾಗಿರುವಂತಹ ಈ ಅನಾನಸ್ ಹಣ್ಣಿನ ಜನಪ್ರಿಯತೆಯನ್ನು ಎತ್ತಿಹಿಡಿಯುತ್ತೆ. ದಕ್ಷಿಣ ಅಮೆರಿಕದ ಸ್ಥಳೀಯ ಹಣ್ಣಾಗಿರುವಂತಹ ಈ ಅನಾನಸ್ ಕ್ರಿಸ್ಟೋಫರ್ ಕೊಲಂಬಸ್ ಮೂಲಕ 1463ರಲ್ಲಿ ವಿಶ್ವದ ಗಮನಕ್ಕೆ ಬರುತ್ತೆ. 17ನೇ ಶತಮಾನದಲ್ಲಿ ಯುರೋಪಿಯನ್ ಶ್ರೀಮಂತರು ಇದನ್ನು ಐಷಾರಾಮಿ ಮತ್ತು ಆತಿಥ್ಯದ ಸಂಕೇತವಾಗಿ ಬಿಂಬಿಸ್ತಾ ಇದ್ರಂತೆ. ಇನ್ನು ಅನಾನಸ್ ಹಣ್ಣು ತಿನ್ನೋದ್ರಿಂದ ನಮಗೆ ವಿಟಮಿನ್ ಎ ಮತ್ತು ಸಿ, ರಂಜಕ, ಕ್ಯಾಲ್ಶಿಯಂನಂತಹ ಅತ್ಯುತ್ತಮ ಪೋಷಕಾಂಶಗಳು ನಮಗೆ ದೊರೆಯುತ್ತೆ. ಇನ್ನು ಅನಾನಸ್ ಹಣ್ಣುಗಳು ಮರಗಳ ಮೇಲೆ ಬೆಳೆಯೋದಿಲ್ಲ, ಬದಲಾಗಿ ಸಣ್ಣ ಪೊದೆಗಳಲ್ಲಿ ಬೆಳೆಯುತ್ತೆ. ಹವಾಯಿಯನ್ನು ಹೆಚ್ಚಾಗಿ ಅನಾನಸ್ ತಾಣವೆಂತ ಭಾವಿಸಿದ್ರೂ ಸಹ ಪ್ರಪಂಚದಾದ್ಯಂತ ಕೋಸ್ಟರಿಕಾದಂತಹ ದೇಶಗಳು ಇದರ ಪ್ರಮುಖ ಉತ್ಪಾದಕರಾಗಿವೆ. ಅಂತಾರಾಷ್ಟ್ರೀಯ ಅನಾನಸ್ ದಿನವನ್ನಾಗಿ ಆಚರಣೆ ಮಾಡ್ತಾರೆ ಅಂತ ಹೇಳಿದೆ. ಈ ದಿನವನ್ನ ಪ್ರಪಂಚದಾದ್ಯಂತ ಜನರು ಅನಾನಸ್ನಿಂದ ತಯಾರಿಸಿದಂತಹ ವಿಶೇಷ ಖಾದ್ಯಗಳು ಮತ್ತು ಸಿಹಿ ತಿಂಡಿಗಳನ್ನ ಸವಿಯುವ ಮೂಲಕ ಸಂಭ್ರಮಿಸ್ತಾರೆ. ಇಂದು ಅಂತಾರಾಷ್ಟ್ರೀಯ ಅನಾನಸ್ ದಿನವನ್ನ ನಾವು ಸಹ ಆಚರಿಸೋಣ. ಅನಾನಸ್ ಹಣ್ಣನ್ನು ತಿನ್ನೋದ್ರ ಮೂಲಕ, ಅದರ ರೆಸಿಪಿಗಳನ್ನ ಮಾಡಿಕೊಂಡು ಸವಿಯೋದ್ರ ಮೂಲಕ ಅಂತ ಹೇಳ್ತಾ ಮುಂದಿನ ಗೀತೆಯತ್ತ ಸಾಗೋಣ. ಯಕ್ಕ ಚಿತ್ರದ ಗೀತೆ ಪ್ರಸಾರವಾಗ್ತಾ ಇದೆ. ಶ್ರುತಿ ಹಾಗೂ ಅನೂಪ್ ಚಂದ್ರನ್ ಅವರು ಧನಿಯಾಗಿದ್ದಾರೆ. ಸೋಮೇಶ್ ನವೋದಯ ಅವರ ಸಾಹಿತ್ಯ, ಕೃಪಾಕರ್ ಎಂಎನ್ ಅವರ ಸಂಗೀತ. ಈ ಗೀತೆಗಿದೆ

ಸ್ನೇಹಿತರೆ, ನೀವು ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೇವೆ. ಕಾರ್ಯಕ್ರಮ ಕೇಳ್ತಾ ಕೇಳ್ತಾ ನಮ್ಮ ಅನೇಕ ಶ್ರೋತೃ ಮಿತ್ರರು ಸಂದೇಶವನ್ನ ಕಳಿಸಿಕೊಟ್ಟಿದ್ದಾರೆ. ಬನ್ನಿ, ಯಾರೆಲ್ಲ ಸಂದೇಶವನ್ನ ಕಳಿಸಿದ್ದಾರೆ ಅಂತ ಒಮ್ಮೆ ನೋಡಿ ಬರೋಣ. ಟಿಆರ್ಎಂಎಲ್ ಚಾಮರಾಜಪೇಟೆಯಿಂದ ಗಣೇಶನ್ ಅವರು ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಹಾಗೆಯೇ ಬಾಗಲಕೋಟೆ ಬನಹಟ್ಟಿಯಿಂದ ಅಂಕುಶ್ ದೀಪ ಮಹದೇವ್ ಹಾಗೂ ಮನೆಯವರು, ಸುನಂದ ಗುಜ್ಜರ್, ಜನಾರ್ದನ್ ರಾವ್, ಮುರಳಿ, ಅನುಪಮ, ಕುಶಲ್ ಗುಜ್ಜರ್ ಅವರು ಸಂದೇಶವನ್ನು ಕಳಿಸಿದರೆ, ನಳಿನಾ ಲಂಕೇಶ್ವರು ವಿಜಯನಗರ ಬೆಂಗಳೂರಿನಿಂದ, ಹಾಗೆಯೇ ಮೇಘಾ ಧ್ರುವ ಭಟ್ಟಿ ಕೇಶವಪುರ ಹುಬ್ಬಳ್ಳಿಯಿಂದ ಸಂದೇಶವನ್ನು ಕಳಿಸಿಕೊಟ್ಟಿದ್ದರೆ, ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ರಾಜು ಕುಂಬಾರ್ ಹಾಗೂ ಮನೆಯವರು, ಬಸವಸ್ವಾಮಿ ಬೀದರ್ ಇಮಾಮಾಬಾದ್ನಿಂದ ಸಂದೇಶವನ್ನು ಕಳಿಸಿ ಕಾರ್ಯಕ್ರಮವನ್ನು ಮೆಚ್ಚಿಕೊಂಡಿದ್ದಾರೆ. ಇವರು ಭಾವಗೀತೆಗಳು ತುಂಬ ಚೆನ್ನಾಗಿತ್ತು, ಪ್ರಸಾರಕ್ಕೆ ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಪುಷ್ಪ ಶಾನುಭೋಗರ್ ಗದಗ್ನಿಂದ, ಕನ್ನಡ ರತ್ನ ಭಂಡಾರದಲ್ಲಿ ಮಾತುಗಳು ಮತ್ತು ಭಾವಗೀತೆಗಳು ಚೆನ್ನಾಗಿ ಮೂಡಿ ಬಂತು ಮೇಡಮ್, ಧನ್ಯವಾದ ಅಂತ ಹೇಳ್ತಿದ್ದಾರೆ. ಹಾಗೆಯೇ ಸೂಪರ್ ಪ್ರೋಗ್ರಾಮ್, ನೈಸ್ ಸಾಂಗ್ಸ್ ಅಂತ ಹೇಳಿ ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ ಸಂದೇಶ ಕಳಿಸಿದರೆ, ಬಾದಾಮಿ ತಾಲೂಕು ಕೆರೂರು ಪಟ್ಟಣದ ತಿರುಪತಿ ಅರ್ಣವ್ ಮತ್ತು ಮನೆಯವರು ಸಂದೇಶವನ್ನು ಕಳಿಸಿ ಇವತ್ತಿನ ಕಾರ್ಯಕ್ರಮ ಮತ್ತು ಹಾಡುಗಳನ್ನು ಮೆಚ್ಚಿಕೊಂಡಿದ್ದಾರೆ. ಸಂಧ್ಯಾ ಮೋಹನ್ ಅವರು ಆರ್ಎಂ ನಗರದಿಂದ ಸಂದೇಶವನ್ನು ಕಳಿಸಿದರೆ, ಲಿಖಿತ್ ಹಾಗೂ ಮನೆಯವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ತಿಪ್ಟೂರಿನಿಂದ. ಹಾಗೆಯೇ ಜಗದೀಶ ಗಾಯತ್ರಿ ನಗರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಸುರೇಶ್ ಬಾಬು ಕೆಬಿ ಕದಲೂರು ಮದ್ದೂರು ತಾಲೂಕು ಮಂಡ್ಯದಿಂದ ಸಂದೇಶವನ್ನು ಕಳಿಸಿ, ಇವತ್ತಿನ ಬೆಳಗಿನಿಂದ ಎಲ್ಲ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀವಿ, ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ವಂದನೆಗಳು, ಶುಭೋದಯ ಆಕಾಶವಾಣಿ ವಿವಿಧ ಭಾರತಿ ಕನ್ನಡಕ್ಕೆ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಮಂಜುಳಾ ಎಂ ಮುನಿಯಪ್ಪ ಅವರು ಪಂತ್ರಪಾಳ್ಯ ಮೈಸೂರು ರೋಡ್ನಿಂದ ಸಂದೇಶ ಕಳಿಸಿ ಕಾರ್ಯಕ್ರಮವನ್ನು ಮೆಚ್ಚಿದರೆ, ಗೀತಾ ಜೋಶಿ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಎಸ್ ಅಂಬಾರಿ ಮೇಲೇರಿ ಹಾಡು ಸೂಪರ್ ಅಂತ ಹೇಳಿ ನಾಗರತ್ನ ಅವರು ರಾಜಾಜಿನಗರಿಂದ ಸಂದೇಶ ಕಳಿಸಿದ್ದಾರೆ. ವಿವಿಧ ಭಾರತಿ ಆಕಾಶವಾಣಿಯಂತಹ ಗೆಳೆಯ ಮತ್ತು ಸಂಗಾತಿ ಬಾಳಿನಲ್ಲಿ ಇದ್ದರೆ ತುಂಬ ಸೊಗಸಾಗಿರುತ್ತೆ ಅಂತ ಹೇಳಿ ಹಂಸಾನಂದನ್ ಅವರು ಹೆಚ್ ಎಸ್ ಹೊಳಲು ಮಂಡ್ಯದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ರಮೇಶ್ ಎಸ್ ಚೌಗಲ ಅವರು ಮಂಟೂರು ರಾಯಭಾಗದಿಂದ ಸಂದೇಶ ಕಳಿಸಿ ಕಾರ್ಯಕ್ರಮವನ್ನು ಮೆಚ್ಚಿದರೆ, ವಿಜಯಕುಮಾರ್ ಆರಾಧ್ಯ, ರಕ್ಷಿತಾ ಆರಾಧ್ಯ ಕಾಕನಕೋಟೆಯಿಂದ ಸಂದೇಶ ಕಳಿಸಿದ್ದಾರೆ. ಪೂರ್ಣಿಮಾ ಮೇಸ್ತ್ರಿ ನಾರಾಯಣಪುರದಿಂದ, ಮಾಧವನ್ ಅವರು ಮಾಧವನ್ ಜಯಲಕ್ಷ್ಮಿ ಚೆನ್ನೈನಿಂದ, ಹಾಗೆಯೇ ಎನ್ಎಂ ಕರ್ಜಿಗಿ ಮುರುಗೋಡ್ನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಡಾಕ್ಟರ್ ಅನಂತಕುಮಾರ್ ಅರಸು ಕಡಬ ಗುಬ್ಬಿ ತಾಲೂಕಿನಿಂದ ಸಂದೇಶ ಕಳಿಸಿದರೆ, ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ಮೂಡಿ ಬಂತು ಮೇಡಮ್, ಧನ್ಯವಾದಗಳು ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ಕವಿತಾ ಅವರು ಚನ್ನಗಿರಿಯಿಂದ. ನಿಮ್ಮೆಲ್ಲರ ಪ್ರೀತಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಇದೇ ಥರ ಕಾರ್ಯಕ್ರಮವನ್ನು ಕೇಳ್ತಾ ಇರಿ, ಸಂದೇಶವನ್ನು ಕಳಿಸ್ತಾ ಇರಿ, ನಿಮ್ಮ ಮೆಚ್ಚುಗೆ, ಅಭಿಪ್ರಾಯ, ಅನಿಸಿಕೆ ಏನೇ ಇದ್ದರೂ ಸಹ ನಮಗೆ ಬರೆದು ತಿಳಿಸಬಹುದು. ಆದಷ್ಟು ನಿಮ್ಮ ಹೆಸರು ಮತ್ತು ಊರಿನ ಹೆಸರನ್ನು ಮೊದಲನೇ ಸಾಲಿನಲ್ಲಿ ಇಡೋದು ಉತ್ತಮ ಅಂತ ನನ್ನ ಒಂದು ಸಲಹೆ. ಯಾಕಂತಂದರೆ ಈಸಿಯಾಗಿ ನಿಮ್ಮ ಹೆಸರನ್ನು ಓದಬಹುದು. ಅಕಸ್ಮಾತ್ ನೀವು ಸಂದೇಶದ ಕೊನೆಯ ಭಾಗದಲ್ಲಿ ಹೆಸರನ್ನು ಮೆನ್ಷನ್ ಮಾಡಿದರೆ ಕೆಲವೊಂದು ಸಲ ನಿಮ್ಮ ಹೆಸರನ್ನು ನಾವು ಹೇಳದೆ ಹೋಗಬಹುದು, ಆಗ ನಿಮಗೆ ಬೇಸರವಾಗಬಹುದು ಅನ್ನೋ ಒಂದು ಉದ್ದೇಶದಿಂದ ಹೇಳ್ತಾ ಇದ್ದೀನಿ. ಕಾರ್ಯಕ್ರಮವನ್ನು ಕೇಳ್ತಾ ಇರಿ, ಇನ್ನೇನು ಕಾರ್ಯಕ್ರಮದ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಸಮಯ 9 ಗಂಟೆ ಆಗ್ತಾ ಇದೆ.

ಇದಾಗಿತ್ತು ಇವತ್ತಿನ ಶುಭೋದಯ ಕರ್ನಾಟಕ ಕಾರ್ಯಕ್ರಮ. ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದು ನಿಮ್ಮ ರೇಡಿಯೋ ಗೆಳತಿ ಮಾಧವಿ.

ಸ್ನೇಹಿತರೆ, ಸಮಯ ಆಗಿದೆ ಸರಿಯಾಗಿ 9:30. ಇದೀಗ ಕಾರ್ಯಕ್ರಮ ದಿನ ವಿಶೇಷ. ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ದಿನ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಬೆಂಗಳೂರು ನಿರ್ಮಾತೃ ನಾಡಪ್ರಭು ಎಂದೇ ಹೆಸರಾದಂತಹ ಕೆಂಪೇಗೌಡರು ಕನ್ನಡ ನಾಡಿನ ಇತಿಹಾಸದಲ್ಲಿ ಅಜರಾಮರ ಹೆಸರು. ಅವರು ಬೆಂಗಳೂರಿನ ದೂರದೃಷ್ಟಿಯ ಆಡಳಿತಗಾರರೆಂದು ಸಹ ಪ್ರಸಿದ್ಧರಾಗಿದ್ದರು. ಇವತ್ತು ಜೂನ್ 27 ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವ.

ಕಣ್ಗೆ ಅಬ್ಬನ.

ಬೆಂಗಳೂರು ನಗರದ ಸಂಸ್ಥಾಪಕರಾದಂತಹ ನಾಡಪ್ರಭು ಕೆಂಪೇಗೌಡರ ಜನ್ಮದಿನವನ್ನು ಪ್ರತಿ ವರ್ಷ ಜೂನ್ 27ನೇ ತಾರೀಕಂದು ರಾಜ್ಯದಾದ್ಯಂತ ಕೆಂಪೇಗೌಡ ಜಯಂತಿಯಾಗಿ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗುತ್ತೆ ಅಂತ ಹೇಳಿದೆ. ಮೊದಲನೆಯ ಕೆಂಪೇಗೌಡರು 1501ರ ಜೂನ್ 27ನೇ ತಾರೀಕು ಯಲಹಂಕದಲ್ಲಿ ಜನಿಸಿದರು. ಅವರು ವಿಜಯನಗರ ಸಾಮ್ರಾಜ್ಯದ ಅಡಿಯಲ್ಲಿ ಯಲಹಂಕ ನಾಡಿನ ಪಾಳೇಗಾರರಾಗಿದ್ದರು.

ಆಪ್ತರಕ್ಷಕ ಚಿತ್ರದಾಗಿದೆಯನ್ನ ಎಸ್ ವಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ ಕೇಳಿದ್ರಿ. ಕವಿರಾಜ್ ಅವರ ಸಾಹಿತ್ಯ, ಗುರು ಕಿರಣ್ ಅವರ ಸಂಗೀತ ಈ ಗೀತೆಗಿತ್ತು. ಜೂನ್ 27ನೇ ತಾರೀಕು ಬೆಂಗಳೂರು ನಗರದ ಸಂಸ್ಥಾಪಕರಾದಂತಹ ನಾಡಪ್ರಭು ಕೆಂಪೇಗೌಡರ ಜನ್ಮದಿನವನ್ನು ಆಚರಣೆ ಮಾಡ್ತಾ ಇದ್ದೇವೆ. ವಿಜಯನಗರದ ಸಾಮಂತ ರಾಜ್ಯವಾಗಿದ್ದಂತಹ ಯಲಹಂಕ ನಾಡಿನ ವ್ಯಾಪ್ತಿಯು ಹಿರಿಯ ಕೆಂಪೇಗೌಡರ ಕಾಲದಲ್ಲಿ ಈಗಿನ ಬೆಂಗಳೂರಿನ ಹೊರವಲಯದಲ್ಲಿರುವಂತಹ ಆವತಿಯಿಂದ ಹಿಡಿದು ಕೋಲಾರ, ಶಿವಗಂಗೆ, ಹುಲಿಕಲ್, ಕುಣಿಗಲ್, ಹುಲಿಯೂರು ದುರ್ಗ, ಹುತ್ರಿದುರ್ಗ, ಮಾಗಡಿ, ರಾಮನಗರ, ಸಾವಂದುರ್ಗದವರೆಗೂ ಸಹ ವಿಸ್ತರಿಸಿತು ಎಂಬುದಕ್ಕೆ ಹಲವಾರು ನಿದರ್ಶನಗಳೇ ಇವೆ. ಹಿರಿಯ ಕೆಂಪೇಗೌಡರ ಮಗ ಇಮ್ಮಡಿ ಕೆಂಪೇಗೌಡರ ನಂತರ ಇವರ ಸಂತತಿಯವರಿಗೆ ಮಾಗಡಿ ಕೆಂಪೇಗೌಡರೆಂಬ ಹೆಸರು ಬಂತು. ಕೆಂಪೇಗೌಡರು ನಿರ್ಮಿಸಿದಂತಹ ಕೆರೆಗಳು, ದೇವಾಲಯಗಳು, ಕೋಟೆ ಕೊತ್ತಲುಗಳು ಇಂದಿಗೂ ನಮ್ಮ ಕಣ್ಣ ಮುಂದಿವೆ. ಇವರ ಕೊನೆಯ ಪೀಳಿಗೆಯವರು ಸದ್ಯ ಮಾಗಡಿ ತಾಲೂಕಿನ ಹುಲಿಕಲ್ ಗ್ರಾಮದಲ್ಲಿರುವಂತಹ ಅರಮನೆಯಲ್ಲಿ ವಾಸಿಸುತ್ತಿದ್ದಾರೆ ಅಂತ ಸಹ ಉಲ್ಲೇಖಗಳಲ್ಲಿ ಹೇಳಲಾಗಿದೆ. ಇನ್ನು ನಾಡಪ್ರಭು ಕೆಂಪನಂಜೇಗೌಡ ಹಾಗೂ ಲಿಂಗಾಂಬೆ ದಂಪತಿಗಳಿಗೆ 1510ರಲ್ಲಿ ಯಲಹಂಕದಲ್ಲಿ ಜನಿಸಿದಂತಹ ಮೊದಲನೆಯ ಕೆಂಪೇಗೌಡರು. ಕುಲದೇವತೆಯಾದಂತಹ ಕೆಂಪಮ್ಮ ಹಾಗೂ ಭೈರವರ ಅನುಗ್ರಹದಿಂದ ಜನಿಸಿದ ಕಾರಣ ಕೆಂಪನಂಜೇಗೌಡ ದಂಪತಿಗಳು ಮಗುವಿಗೆ ಕೆಂಪ, ಕೆಂಪಯ್ಯ, ಕೆಂಪಣ್ಣ ಎಂಬ ಹೆಸರಿನಿಂದ ಕರೀತಾ ಇರ್ತಾರೆ. ಬಾಲಕ ಕೆಂಪಯ್ಯನನ್ನ ಪ್ರಜೆಗಳು ಗೌರವದಿಂದ ಚಿಕ್ಕರಾಯ, ಕೆಂಪರಾಯ ಅಂತ ಹೇಳಿ ಸಹ ಸಂಬೋಧನೆ ಮಾಡ್ತಾ ಇರ್ತಾರೆ.

ವೀರ ಕನ್ನಡಿಗ ಚಿತ್ರದ ಗೀತೆಯನ್ನ ಶಂಕರ್ ಮಹದೇವನ್ ಅವರ ದನಿಯಲ್ಲಿ ಕೇಳಿದ್ರಿ. ಹಂಸಲೇಖ ಅವರ ಸಾಹಿತ್ಯ, ಚಕ್ರಿ ಅವರ ಸಂಗೀತ ಈ ಗೀತೆಗಿತ್ತು. ಇನ್ನು ಬಾಲ್ಯದಲ್ಲಿಯೇ ಚುರುಕಾಗಿದ್ದಂತಹ ಕೆಂಪರಾಯನಿಗೆ ಅರಮನೆಯ ಪುರೋಹಿತರು ಹಿತಚಿಂತಕರೂ ಆಗಿದ್ದಂತಹ ಐಗಂಟಪುರದ ಮಾಧವ ಭಟ್ಟರ ಗುರುಕುಲಾಶ್ರಮದಲ್ಲಿ ಸಾಮಾನ್ಯ ವಿದ್ಯಾರ್ಥಿಗಳ ಜೊತೆಯಲ್ಲಿಯೇ ವಿದ್ಯಾಭ್ಯಾಸವನ್ನ ಮಾಡಿಸ್ತಾರೆ. ರಾಮಾಯಣ ಮಹಾಭಾರತದ ಕಥೆಗಳು ಹಾಗೂ ತಮ್ಮ ವಂಶಸ್ಥರ ಪುಣ್ಯ ಕಾರ್ಯಗಳನ್ನು ಕೇಳಿ ಬೆಳೆದಿದ್ದಂತಹ ಬಾಲಕ ಕೆಂಪರಾಯನಿಗೆ ಸಹಜವಾಗಿ ವಿದ್ಯಾಭ್ಯಾಸದ ಬಗ್ಗೆ ಗಮನ ಇರುತ್ತೆ. ಗುರುಕುಲದಲ್ಲಿ ಸಾಮಾನ್ಯ ಶಿಕ್ಷಣದ ಜೊತೆಗೆ ರಾಜೋಚಿತವಾದಂತಹ ಕತ್ತಿವರಸೆ, ಕುದುರೆ ಸವಾರಿ, ಮಲ್ಲಕಾಳಗ, ರಾಜನೀತಿ, ಆರ್ಥಿಕ ತಿಳುವಳಿಕೆ ಮುಂತಾದ ವಿಷಯಗಳಲ್ಲೂ ಸಹ ಪರಿಣಿತಿಯನ್ನು ಪಡೆಯುತ್ತಾರೆ ಕೆಂಪರಾಯರು. ಯುವಕ ಕೆಂಪರಾಯನು ವಿದ್ಯಾಭ್ಯಾಸ ಪೂರ್ಣಗೊಂಡ ಬಳಿಕ ಗುರುಗಳ ಆದೇಶದಂತೆ ನಾಡಿನಾದ್ಯಂತ ಸಂಚರಿಸಿ ಲೋಕಾನುಭವ ಪಡೆದುಕೊಳ್ಳುತ್ತಾರೆ. ಗುರುಕುಲದಲ್ಲಿದ್ದಾಗ ಕೆಂಪರಾಯನಿಗೆ ಏಕಾಂಬರ ಶಾಸ್ತ್ರಿ ಗುರು, ನಂಜೇಶ ಹೀಗೆ ಹಲವು ಪಂಡಿತರ ಗೆಳೆತನವಾಗತ್ತೆ. ಇವರ ಜೊತೆಗೆ ಸಹಪಾಠಿ ವೀರಣ್ಣನ ಸ್ನೇಹವನ್ನು ಸಹ ಗುರುಕುಲವನ್ನು ತೊರೆದ ನಂತರವೂ ಕಾಪಾಡಿಕೊಂಡು ಬರ್ತಾರೆ ಕೆಂಪರಾಯರು. ಮುಂದೆ ಕೆಂಪರಾಯನು ಬೆಳೆದು ದೊಡ್ಡವನಾದಂತೆ ಕೆಂಪೇಗೌಡರೆಂಬ ಹೆಸರು ಬರುತ್ತೆ. ಹೀಗಿರುವಾಗ ಒಮ್ಮೆ ಯುವಕರಾಗಿದ್ದಂತಹ ಕೆಂಪೇಗೌಡರು ವಿಜಯದಶಮಿ ಉತ್ಸವದಲ್ಲಿ ಪಾಲ್ಗೊಂಡು ಮಲ್ಲಯುದ್ಧ ಸ್ಪರ್ಧೆಯಲ್ಲಿ ಎದುರಾಳಿ ತಿರುಮಲರಾಯನನ್ನ ಸೋಲಿಸಿ ಶ್ರೀಕೃಷ್ಣ ದೇವರಾಯರಿಂದ ಮೆಚ್ಚುಗೆಯನ್ನ ಗಳಿಸ್ತಾರೆ. ಅಲ್ಲಿಂದೀಚೆಗೆ ಕೆಂಪೇಗೌಡರ ಭುಜಬಲದ ಬಗ್ಗೆ ತಂದೆಯವರಿಗೆ ನಂಬಿಕೆ ಬಂದು ವಿಜಯನಗರದ ಅರಸರ ಪರವಾಗಿ ತಾವು ಭಾಗವಹಿಸುವಂತಹ ಯುದ್ಧಗಳಲ್ಲಿ ಮಗನನ್ನು ಕರೆದೊಯ್ತಾರೆ. ವಿಜಯನಗರದ ಸಾರ್ವಭೌಮತೆಗೆ ಧಕ್ಕೆ ತರಲು ಹೊಂಚು ಹಾಕುತ್ತಿದ್ದಂತಹ ಶತ್ರು ಸಾಮಂತರನ್ನ ಸದೆ ಬಡಿತಾರೆ.

ಕೆಂಪೇಗೌಡ ಚಿತ್ರದ ಗೀತೆಯನ್ನ ರವಿಶಂಕರ್ ಅವರ ಧ್ವನಿಯಲ್ಲಿ ಕೇಳಿದ್ರಿ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸಂಗೀತ ಈ ಗೀತೆಗಿತ್ತು. ಇನ್ನು ಮುಪ್ಪಿನಲ್ಲಿದ್ದಂತಹ ಕೆಂಪನಂಜೇಗೌಡರು ಮಗನಿಗೆ ರಾಜ್ಯವಾಳುವ ಎಲ್ಲ ಅರ್ಹತೆ ಇದೆ ಅಂತ ಹೇಳಿ ಕೆಂಪೇಗೌಡರಿಗೆ 1531 ನಾಡಪ್ರಭುಗಳ ಅಧಿಕಾರವನ್ನು ವಹಿಸಿಕೊಡ್ತಾರೆ. ವಿಜಯನಗರದ ಅರಸರು ಹಿಂದಿನಿಂದಲೂ ತಮ್ಮ ವಂಶಸ್ಥರ ಮೇಲಿಟ್ಟಿದ್ದಂತಹ ನಂಬಿಕೆಗೆ ಚ್ಯುತಿ ಬಾರದಂತೆ ನಡೆದುಕೊಳ್ಳುವ ಕೆಂಪೇಗೌಡರು ಉಳಿದ ಸಾಮಂತರಂತೆ ಸ್ವತಂತ್ರರಾಗಲೊಪ್ಪುವುದಿಲ್ಲ. ಬದಲಿಗೆ ವಿಜಯನಗರ ಸಾಮ್ರಾಜ್ಯಕ್ಕೆ ತಮ್ಮ ನಿಷ್ಠೆಯನ್ನ ಮುಂದುವರೆಸ್ತಾರೆ. ಗೌಡರ ಅಧಿಕಾರಕ್ಕೆ ಬಂದ ಕಾಲಕ್ಕೆ ಯಲಹಂಕನಾಡಿನಲ್ಲಿ ಗಂಭೀರ ಪರಿಸ್ಥಿತಿ ಇರುತ್ತೆ. ನೆರೆಯ ಪಾಳೆಗಾರರು ಅಸೂಯೆಯಿಂದ ಕುದಿತಾ ಇರ್ತಾರೆ. ಅತ್ತ ವಿಜಯನಗರದ ಗಡಿಯಲ್ಲಿ ಬಹಮನಿ ಸುಲ್ತಾನರ ಸೈನ್ಯದ ಕೋಟಲೆ ಹೆಚ್ಚಾಗಿರುತ್ತೆ. ವಿಜಯನಗರದ ಅಖಂಡತೆಯನ್ನು ಕಾಪಾಡಲು ಸದಾ ಸಿದ್ದವಾಗಿದ್ದಂತಹ ಗೌಡರು ಸೋದರ ಸೋಮೇಗೌಡ ಮತ್ತು ಬಸವೇಗೌಡರ ಜೊತೆ ಸೇರಿ ಹಲವಾರು ಯುದ್ಧಗಳನ್ನು ಜಯಿಸುತ್ತಾರೆ.

ಕೆಂಪೇಗೌಡ ಟೂ ಚಿತ್ರದ ಗೀತೆಯನ್ನ ಕೇಳಿದ್ರೆ ಸತೀಶ್ ಪಾಟ್ಲ ಹಾಗೂ ಜಿಯಾ ಉಲ್ ಹಕ್ ಅವರ ದನಿಗಳಲ್ಲಿ, ಧನಂಜಯ್ ಅವರ ಸಾಹಿತ್ಯ, ವರುಣ್ ಉನ್ನಿ ಅವರ ಸಂಗೀತ ಈ ಗೀತೆಗಿತ್ತು. ಬಾಲ್ಯದಿಂದಲೇ ಶ್ರೀಕೃಷ್ಣ ದೇವರಾಯರ ಆಡಳಿತಾವಧಿಯ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಸಿರಿಯನ್ನ ಕಣ್ಣಾರೆ ಕಂಡಿದ್ದಂತಹ ಕೆಂಪೇಗೌಡರಿಗೆ ತಮ್ಮ ನಾಡಿನಲ್ಲೂ ಈ ಎಲ್ಲ ವೈಭವಗಳನ್ನು ಮರು ಪ್ರತಿಷ್ಠಾಪಿಸುವಂತಹ ಬಯಕೆ ಮನದಲ್ಲಿ ಮೂಡುತ್ತೆ. ಇದರಿಂದಾಗಿ ಹಲವು ಬಾರಿ ಹಂಪಿಗೆ ಭೇಟಿ ಕೊಟ್ಟು ಅಲ್ಲಿನ ವ್ಯವಸ್ಥೆಗಳೆಲ್ಲವನ್ನ ಮನದಟ್ಟು ಮಾಡಿಕೊಂಡು ಬರ್ತಾರೆ ಕೆಂಪೇಗೌಡರು. ನಗರ ನಿರ್ಮಾಣಕ್ಕೆ ಸೂಕ್ತ ಜಾಗವನ್ನು ಅರಸುತ್ತ ಅಮಾತ್ಯ ವೀರಣ್ಣ ಮತ್ತು ಕೆಲ ಸೈನಿಕರೊಂದಿಗೆ ಯಲಹಂಕದಿಂದ ದಕ್ಷಿಣಕ್ಕೆ 10 ಮೈಲು ದೂರ ದಾಟಿ ಎತ್ತರದ ಪ್ರದೇಶವೊಂದಕ್ಕೆ ಬರುವ ಕೆಂಪೇಗೌಡರಿಗೆ ಸಣ್ಣ ಪುಟ್ಟ ತೊರೆಗಳಿಂದ ಕೂಡಿದಂತಹ, ಹಸಿರಿನಿಂದ ನಳನಳಿಸ್ತಾ ಇರುವಂತಹ ಒಂದು ಕಾಡು ಎದುರಾಗತ್ತೆ. ಕಾಡಿನ ನಡುವೆ ಸಾಗುತ್ತಾ ಇದ್ದಂತೆ ಒಂದು ವಿಸ್ಮಯಕಾರಿ ಘಟನೆ ಕೆಂಪೇಗೌಡರ ಎದುರಿನಲ್ಲಿ ನಡೆಯುತ್ತೆ. ಪುಟ್ಟ ಮೊಲವೊಂದು ತನ್ನನ್ನ ತಿನ್ನಲೆಂದು ಬಂದ ಬೇಟೆ ನಾಯಿಯೊಂದನ್ನು ಓಡಿಸಿಕೊಂಡು ಹೋಗ್ತಾ ಇರೋದು ಕೆಂಪೇಗೌಡರಿಗೆ ಕಂಡುಬರುತ್ತೆ. ಇಲ್ಲಿರುವಂತಹ ಸಾಮಾನ್ಯ ಮೊಲವೊಂದಕ್ಕೆ ಇಷ್ಟು ಧೈರ್ಯವಿರಬೇಕಾದ್ರೆ ಇದು ಖಂಡಿತ ವೀರಭೂಮಿಯೇ ನಿಜ ಅನಿಸುತ್ತೆ. ಹೀಗಾಗಿ ನಗರ ನಿರ್ಮಾಣಕ್ಕೆ ಇದೇ ಸೂಕ್ತವಾದ ಪ್ರದೇಶ ಅಂತ ಹೇಳಿ ಕೆಂಪೇಗೌಡರು ಭಾವಿಸ್ತಾರೆ. ಅಲ್ಲದೆ ನಾನಾ ಕಡೆಗಳಿಂದ ತೊರೆಗಳಾಗಿ ಹರಿದು ಅರ್ಕಾವತಿ ನದಿಗೆ ಸೇರುತ್ತಿದ್ದಂತಹ ಪ್ರದೇಶವೂ ಇದಾದ್ದರಿಂದ ನೀರಾವರಿಗೂ ಯೋಗ್ಯವಾಗಿದೆ ಎಂದು ಗೌಡರು ತೀರ್ಮಾನ ಮಾಡ್ತಾರೆ. ತಮ್ಮ ಪರಿವಾರದ ಹಿರಿಯರೊಂದಿಗೆ ಸಮಾಲೋಚಿಸಿ ಒಪ್ಪಿಗೆಯನ್ನ ಪಡೆಯುತ್ತಾರೆ.

ರಾಜಧಾನಿಯ ನಿರ್ಮಾಣ ಕಾರ್ಯಕ್ಕೆ ಅಪಾರವಾದಂತಹ ಹಣದ ಅವಶ್ಯಕತೆ ಇದ್ದಿದ್ದರಿಂದ ಕೆಂಪೇಗೌಡರು ಅಗತ್ಯವಾದಂತಹ ಧನ ಸಹಾಯ ಮಾಡಬೇಕೆಂದು ತಮ್ಮ ವ್ಯಾಪ್ತಿಯ ಪ್ರದೇಶದ ಜನತೆಯಲ್ಲಿ ಮನವಿ ಮಾಡಿಕೊಳ್ತಾರೆ. ಮನವಿಗೆ ಒಗ್ಗುಟ್ಟಂತಹ ಹಲಸೂರು, ಜಿಗಣಿ, ಬಾಣಾವರ, ಬೇಗೂರು, ತಲಗಟ್ಪುರ, ಕುಣಿಗಲ್ ಮತ್ತಿತರ ಕಡೆಗಳಿಂದ ಸ್ವಲ್ಪ ಪ್ರಮಾಣದ ಹಣ ಹರಿದು ಬರುತ್ತೆ. ಉಳಿದಂತೆ ನಿರ್ಮಾಣ ಕಾರ್ಯಕ್ಕೆ ಬೇಕಾದಂತಹ ಸಾಮಗ್ರಿಗಳನ್ನು ಗಾಡಿಗಳ ಮೂಲಕ ಕೆಲವರು ತಲುಪಿಸ್ತಾರೆ. ಇನ್ನು ಕೋಟೆಯ ನಿರ್ಮಾಣದಲ್ಲಿ ನೆರವಾಗುವುದಕ್ಕೆ ನೂರಾರು ಮಂದಿ ಸ್ವಯಂ ಪ್ರೇರಿತರಾಗಿ ಮುಂದೆ ಬರುವುದಾಗಿ ಗೌಡರಿಗೆ ಧೈರ್ಯವನ್ನು ಹೇಳ್ತಾರೆ. ಕೆಂಪೇಗೌಡರ ತಾಯಿ ಕೆಂಪಾಂಬೆ ಮತ್ತು ಪತ್ನಿ ಚೆನ್ನಮಾಂಬೆ ಇಬ್ಬರೂ ಸಹ ಹಳೆ ಬೆಂಗಳೂರಿನವರಾಗಿರ್ತಾರೆ. ಹಾಗಾಗಿ ಇಬ್ಬರ ಪ್ರೀತಿಯ ನೆನಪಿಗಾಗಿ ತಾವು ನಿರ್ಮಿಸಿದ ಪಟ್ಟಣಕ್ಕೆ ಬೆಂಗಳೂರು ಅಂತ ಹೇಳಿ ಹೆಸರಿಡ್ತಾರೆ. ಇದರ ಹಿಂದೆ ಇನ್ನೊಂದಷ್ಟು ಊಹೆಗಳು, ಕಲ್ಪನೆಗಳನ್ನು ನಾವು ನೋಡೋದಾದರೆ ಬೆಣಚುಕಲ್ಲೂರು ಅಂದರೆ ಬೆಣಚುಕಲ್ಲುಗಳಿಂದ ಕುಡಿದಂತಹ ಊರು ಅಥವಾ ಬೆಂಗು ಮರಗಳ ಊರು. ಈ ಪ್ರದೇಶದಲ್ಲಿ ಬೆಂಗು ಮರಗಳು ಜಾಸ್ತಿ ಇದ್ದದ್ರಿಂದ ಹಾಗೆಯೇ ಬೆಂಗಾವಲೂರು, ಗಂಗರು ಬೆಂಗಾವಲಿಗೆ ಎಂದು ನಿರ್ಮಿಸಿದಂತಹ ಕಾರಣಕ್ಕಾಗಿ ಬೆಂಗಾವಲೂರು ಅಂತ ಸಹ ಕರೀತಾರೆ. ಇನ್ನು ತಮಿಳಿನ ಶಾಸನವನ್ನು ಉಲ್ಲೇಖಿಸುವ ಸಲುವಾಗಿ ಬೆಂಗಳೂರು ಅಂತ ಕರೀತಾರೆ. ಇಲ್ಲಿದ್ದ ಕಾಡನ್ನು ಕಡಿಸಿ ಸುಡಿಸಿ ನಗರ ನಿರ್ಮಿಸಿದ ಕಾರಣ ಬೆಂದ ಕಾಡೂರು ಅಂತ ಹೇಳಿ ಕರೀತಾರೆ. ಇನ್ನು ವೆಂಕಟರಮಣ ಸ್ವಾಮಿ ಗುಡಿಯನ್ನು ಕಟ್ಟಿಸಿದ ಕಾರಣಕ್ಕಾಗಿ ವೆಂಕಟೂರು ಅಂತ ಹೇಳಿ ಬೆಂಗಳೂರನ್ನು ನಾನಾ ವಿಧವಾಗಿ ನಾನಾ ಹೆಸರಿನಿಂದ ಗುರುತಿಸಲಾಗುತ್ತೆ.

ಎಲ್ಲವೂ ಅಂದುಕೊಂಡಂತೆ ನಡೆದರ ಪರಿಣಾಮ ಕೆಂಪೇಗೌಡರ ಕನಸಿನ ಬೆಂಗಳೂರು ನಗರದ ನಿರ್ಮಾಣ ಕಾರ್ಯ 1537ರಲ್ಲಿ ನಾಡಿನ ಪ್ರಮುಖರ ಸಮ್ಮುಖದಲ್ಲಿ ಗುದ್ದಲಿ ಪೂಜೆಯೊಂದಿಗೆ ಶುರುವಾಗುತ್ತೆ. ಮೂಲತಃ ಕೃಷಿಕ ಕುಟುಂಬದಿಂದ ಬಂದವರಾದ ಕೆಂಪೇಗೌಡರು ಹೊನ್ನಾರು ಕಟ್ಟುವ ಆಚರಣೆಯಿಂದ ರಾಜಧಾನಿಯ ನಿರ್ಮಾಣ ಕಾರ್ಯವನ್ನು ಆರಂಭಿಸುತ್ತಾರೆ. ಇನ್ನು ಅರ್ಚಕರು ನಿರ್ಧರಿಸಿದಂತಹ ಶುಭಕಾಲದಲ್ಲಿ ಈಗಿನ ದೊಡ್ಡಪೇಟೆ ಮತ್ತು ಚಿಕ್ಕಪೇಟೆ ರಸ್ತೆಗಳು ಸಂಧಿಸುವ ಪ್ರದೇಶದಲ್ಲಿ 4 ನೇಗಿಲಿಗೆ 6 ಕಟ್ಟೆ ತಯಾರಾಗಿ ನಿಂತಿದ್ದ 4 ರೈತರನ್ನ 4 ದಿಕ್ಕಿಗೆ ಸಾಗುವಂತೆ ತಿಳಿಸುತ್ತಾರೆ. ಎತ್ತುಗಳು ನಿಂತ ಜಾಗವೇ ಎಲ್ಲೆ ಎಂದು ತಿಳಿದುಕೊಳ್ಳುವ ತೀರ್ಮಾನಕ್ಕೆ ಬರಲಾಗಿತ್ತು. ಪೂರ್ವಕ್ಕೆ ಹಲಸೂರು ಬಾಗಿಲು, ಪಶ್ಚಿಮಕ್ಕೆ ಅರಳಿಪೇಟೆ, ಉತ್ತರದಲ್ಲಿ ಯಲಹಂಕ ಮತ್ತು ದಕ್ಷಿಣದಲ್ಲಿ ಆನೇಕಲ್ ಸಿಟಿ ಮಾರುಕಟ್ಟೆ ಅಂತ ನಾವೇನು ಹೇಳ್ತೀವಿ, ಅಲ್ಲಿಯ ಬಾಗಿಲವರೆಗೆ ಈ ಎತ್ತುಗಳು ಸಾಗಿ ನಿಲ್ಲುತ್ತವೆ. ಅಲ್ಲೆಲ್ಲ ಗುರುತಿಗಾಗಿ ಕಲ್ಲುಗಳನ್ನು ನೆಡಲಾಗುತ್ತೆ. ಈ ಜಾಗಗಳಲ್ಲಿ ಪ್ರಮುಖ ಪ್ರವೇಶ ದ್ವಾರಗಳನ್ನು ನಿರ್ಮಿಸಲು ತೀರ್ಮಾನಿಸಲಾಗುತ್ತೆ. ಕೋಟೆಯ ಹೆಬ್ಬಾಗಿಲು ಈಗಿನ ವಿಕ್ಟೋರಿಯಾ ಆಸ್ಪತ್ರೆಯ ಬಳಿಯ ಕೋಟೆಯಲ್ಲಿತ್ತು. ರಾಜಧಾನಿಗೆ ನವದ್ವಾರಗಳಿರಬೇಕು, ದೇವಾಲಯಗಳಲ್ಲಿ ಪ್ರತಿದಿನವೂ ಪೂಜೆಗಳು ನಡೆಯುತ್ತಿರಬೇಕು ಮತ್ತು 9 ಕೆರೆಗಳು ಸದಾಕಾಲ ನೀರಿನಿಂದ ತುಂಬಿರಬೇಕೆಂಬುದು ಕೆಂಪೇಗೌಡರ ಆಶಯವಾಗಿತ್ತು. ಗೌಡರ ಇಚ್ಛೆಯಂತೆ ಕೋಟೆಗೆ 4 ಮಹಾದ್ವಾರಗಳನ್ನ 5 ಕಿರಿದ್ವಾರಗಳನ್ನ ನಿರ್ಮಿಸಲಾಯಿತು ಅಂತ ಹೇಳಿ ನಮ್ಮ ಉಲ್ಲೇಖಗಳಲ್ಲಿ ಹೇಳಲಾಗಿದೆ. 4 ಮಹಾದ್ವಾರಗಳು ಪೂರ್ವಕ್ಕೆ ಹಲಸೂರು, ಪಶ್ಚಿಮಕ್ಕೆ ಸೊಂಡೇಕೊಪ್ಪ, ಉತ್ತರಕ್ಕೆ ಯಲಹಂಕದ ದ್ವಾರ, ದಕ್ಷಿಣಕ್ಕೆ ಆನೇಕಲ್ ದ್ವಾರ. ಇನ್ನು 5 ಕಿರಿದ್ವಾರಗಳು ಯಾವುದಪ್ಪ ಅಂತಂದ್ರೆ ವರ್ತೂರು ಬಾಗಿಲು, ಸರ್ಜಾಪುರದ ಬಾಗಿಲು, ಕೆಂಗೇರಿ ಬಾಗಿಲು, ಯಶವಂತಪುರದ ಬಾಗಿಲು ಮತ್ತು ಕನಕಪುರ ಬಾಗಿಲು.

ಕೆಂಪೇಗೌಡರ ಜನ್ಮದಿನದ ವಿಶೇಷವಾಗಿ ಕೆಂಪೇಗೌಡ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ ಇವತ್ತು ಜೂನ್ 27 ತಾರೀಕು. ಆ ಬಗ್ಗೆ ಅವರ ಇತಿಹಾಸವನ್ನು ನಾನು ನಿಮಗೆ ಹೇಳ್ತಾ ಇದ್ದೆ. ರಾಜಧಾನಿಯ ಕೋಟೆ ನಿರ್ಮಾಣದ ಜೊತೆ ಜೊತೆಗೆ ಕೆಂಪೇಗೌಡರು ಸುಮಾರು 64 ಪೇಟೆಗಳನ್ನು ನಿರ್ಮಿಸ್ತಾರೆ. ವೃತ್ತಿ ಆಧಾರಿತ ಪೇಟೆಗಳು ಅಥವಾ ಜಾತಿ ಅಥವಾ ವ್ಯಕ್ತಿ ಆಧಾರಿತ ಪೇಟೆಗಳು ಇವಾಗಿವೆ. ಉದಾಹರಣೆಗೆ ಕೆಂಪೇಗೌಡರು ಅರಳೆಪೇಟೆ, ಅಕ್ಕಿಪೇಟೆ, ಕುಂಬಾರ್ಪೇಟೆ, ರಾಗಿಪೇಟೆ, ಗಾಣಿಗರಪೇಟೆ, ಮಡಿವಾಳ್ಪೇಟೆ, ಗೊಲ್ಲರಪೇಟೆ,

ವಾಡಿಗರಪೇಟೆ, ಮಂಡಿಪೇಟೆ, ಅಂಚೆಪೇಟೆ, ಬಳೆಪೇಟೆ, ತರಗುಪೇಟೆ, ಸುಣಕಲ್ಪೇಟೆ, ಮೇದಾರ್ಪೇಟೆ, ಕುರುಬರಪೇಟೆ, ಮುತ್ಯಾಲ್ಪೇಟೆ, ಕುಂಚಿಟಿಗರಪೇಟೆ, ದೊಡ್ಡಪೇಟೆ, ಚಿಕ್ಕಪೇಟೆ, ಉಪ್ಪಾರ್ಪೇಟೆ, ಕಲಾರ್ಪೇಟೆ, ತಿಗ್ಲರಪೇಟೆ, ಮಾಮೂಲ್ಪೇಟೆ, ನಗರ್ತಪೇಟೆ, ಸುಲ್ತಾನ್ಪೇಟೆ, ಮನವರ್ತಪೇಟೆ, ಕಬ್ಬನ್ಪೇಟೆ, ಬಿನ್ನಿಪೇಟೆ ಅಂತಹ ಹಲವಾರು ಪೇಟೆಗಳನ್ನು ಅವರು ಸ್ಥಾಪನೆ ಮಾಡ್ತಾರೆ. ಹಾಗೆಯೇ ಕೆರೆಗಳನ್ನು ಸಹ ಇವರು ಕಟ್ಟಿಸ್ತಾರೆ. ಕೆಂಪೇಗೌಡರು ಸಹ ತಂದೆಯವರಂತೆ ಕೃಷಿ ಮತ್ತು ಗೃಹ ಬಳಕೆಗೆ ಸಂಬಂಧಿಸಿದಂತೆ ನೀರಿನ ಪೂರೈಕೆ ವಿಷಯದಲ್ಲಿ ಆಸಕ್ತಿಯನ್ನು ಹೊಂದಿರ್ತಾರೆ. ಹಾಗಾಗಿ ಅವರು ಹಲವಾರು ಕೆರೆಗಳನ್ನು ಕಟ್ಟಿಸ್ತಾರೆ. ನಿಮಗೆಲ್ಲ ಗೊತ್ತಿರಬಹುದು, ಕೆಂಪಾಂಬುದಿಕೆರೆ, ಧರ್ಮಾಂಬುದಿಕೆರೆ, ಸಂಪಂಗಿ ರಾಮಕೆರೆ, ಚನ್ನಮ್ಮನ ಕೆರೆ, ಕಾರಂಜಿ ಕೆರೆ, ಹಲಸೂರು ಕೆರೆ, ಕೆಂಪಾಪುರ ಅಗ್ರಹಾರ ಕೆರೆ, ಸಿದ್ದಿಕಟ್ಟೆ ಕೆರೆ, ಗಿಡ್ಡಪ್ಪನ ಕೆರೆ, ಬೆಣ್ಣೆ ಹೊನ್ನಮ್ಮನ ಕೆರೆ, ಹೀಗೆ ಸಿಕ್ಕಾಪುಟ್ಟೆ ಕೆರೆಗಳ ಹೆಸರು ನಮ್ಮ ಬೆಂಗಳೂರಿನಲ್ಲಿ ಪ್ರಚಲಿತವಾಗಿದೆ. ಅಷ್ಟೇ ಅಲ್ಲ, ಕಲ್ಯಾಣಿಗಳನ್ನು ಸಹ ಇವರು ಕಟ್ಟಿಸ್ತಾರೆ. ಕೃಷಿ ಕೆಲಸಗಳಿಗೆ ಮತ್ತು ಕುಡಿಯುವ ನೀರಿಗಾಗಿ ತಮ್ಮ ಆಳ್ವಿಕೆಗೆ ಒಳಪಟ್ಟಂತಹ ಬಹುತೇಕ ಎಲ್ಲ ಹಳ್ಳಿಗಳ ಸುತ್ತಮುತ್ತ ಕೆರೆ ಕಟ್ಟೆ ಬಾವಿಗಳನ್ನು ಕಟ್ಟಿಸಿದ್ರು ಕೆಂಪೇಗೌಡರು. ಅಂತೆಯೇ ನೀರಿನ ಸಂಗ್ರಹಣೆ ಮಾಡಿ ಧಾರ್ಮಿಕ ಕಾರ್ಯಗಳಿಗೆ ನೆರವಾಗಲೆಂದು ನಾಡಿನಲ್ಲಿದ್ದಂತಹ ದೇವಾಲಯಗಳ ಬಳಿಯಲ್ಲೆಲ್ಲ ಒಂದರಂತೆ ಸುಮಾರು 100ಕ್ಕೂ ಹೆಚ್ಚು ಕಲ್ಯಾಣಿಗಳನ್ನು ಸಹ ನಿರ್ಮಿಸಿದ್ರು. ಅವುಗಳಲ್ಲಿ ಅಣ್ಣಮ್ಮನ ದೇವಸ್ಥಾನದ ಹತ್ತಿರವಾದಂತಹ ಕಲ್ಯಾಣಿ, ಚಿಕ್ಕಲಾಲ್ಬಾಗ್, ಚಿಕ್ಕಪೇಟೆ, ಸಿದ್ದಿಕಟ್ಟೆ, ಸಂಪಂಗಿನಗರ ಮುಂತಾದ ಪ್ರದೇಶಗಳಲ್ಲಿ ಕಲ್ಯಾಣಿಗಳು ಇಂದು ಸಹ ಪ್ರಸಿದ್ಧವಾಗಿವೆ.

ರಸ್ತೆಗಳು ಜನರನ್ನ ಸದಾ ತಮ್ಮ ಸಂಪರ್ಕದಲ್ಲಿರಿಸುವಂತ ಮೂಲಕ ಮತ್ತಷ್ಟು ಜನಸೇವೆಗೆ ಅನುವು ಮಾಡಿಕೊಡುತ್ತವೆ, ಹಾಗಾಗಿ ಪ್ರಜೆಗಳ ನಡುವಿನ ಸಂಬಂಧವನ್ನ ಬೆಸೆಯುತ್ತೆ ಅಂತ ಹೇಳಿ ನಾಡಪ್ರಭುಗಳು ಅರಿತಿದ್ರು. ತಾವೇ ಸ್ವತಃ ಆಗಾಗ ರಸ್ತೆಗಳಲ್ಲಿ ಸಂಚರಿಸ್ತಾ ಜನತೆಗೆ ಕಳ್ಳಕಾಕರ ಭಯವಿರದಂತೆ ನೋಡಿಕೊಳ್ತಾ ಇದ್ರು. ಒಬ್ಬ ಅರಸರಿಗಿಂತ ಕಡಿಮೆ ಇಲ್ಲದ ಜನೋಪಯೋಗಿ ಕಾರ್ಯಗಳನ್ನು ಮಾಡಿದ ಕೆಂಪೇಗೌಡರು ತಮ್ಮ ಅವಧಿಯಲ್ಲಿ ನಾಡಿನಲ್ಲಿದ್ದಂತಹ ಬಹುತೇಕ ಎಲ್ಲ ರಸ್ತೆಗಳ ಎರಡೂ ಬದಿಗಳಲ್ಲಿ ಸಾಲು ಮರಗಳನ್ನು ನಡೆಸಿದರು. ಇವುಗಳಲ್ಲಿ ಬಹುಪಾಲು ಹೊಂಗೆಯ ಮರಗಳಾಗಿದ್ದು ಉಳಿದಂತೆ ಹಣ್ಣುಗಳನ್ನು ನೀಡುವಂತಹ ಮರಗಳನ್ನು ನಡೆಸಿದರು. ಹೊಂಗೆಯ ಮರಗಳು ತಂಪಾದ ನೆರಳನ್ನು ನೀಡೋದ್ರ ಜೊತೆಗೆ ಆಗಿನ ಕಾಲಕ್ಕೆ ದೀಪಗಳನ್ನು ಉರಿಸಲು ಅಗತ್ಯವಾಗಿದ್ದಂತಹ ಹೊಂಗೆ ಎಣ್ಣೆಯನ್ನು ತಯಾರಿಸಲು ಸಹ ಉಪಯೋಗವಾಗ್ತಾ ಇತ್ತು. ತಲೆ ಮೇಲೆ ಹೊರೆ ಹೊತ್ತು ಸಾಕ್ತಾ ಇದ್ದಂತಹ ಹಳ್ಳಿಯ ಮಂದಿಗೆ ದಣಿವಾರಿಸಿಕೊಳ್ಳೋಕೆ ನೆರವಾಗುವಂತೆ ದಾರಿಯ ಮಧ್ಯೆ ಅಲ್ಲಲ್ಲಿ ಹೊರೆಗಲ್ಲುಗಳನ್ನು ಹಾಕಿಸಿದ್ರು. ವಿಶ್ರಾಂತಿಗಾಗಿ ಇಂತಿಷ್ಟು ದೂರದ ನಡುವೆ ತಂಗು ದಾಣಗಳನ್ನು ಸಹ ನಿರ್ಮಿಸಿದ್ರು. ಹಲವಾರು ಉದ್ಯಾನವನಗಳನ್ನು ಸಹ ನಿರ್ಮಿಸಿದ್ದಾರೆ. ಈಗಿನ ಲಾಲ್ಬಾಗ್ ಎಂದು ಕರೆಸಿಕೊಳ್ಳುವಂತಹ ಪ್ರದೇಶದಲ್ಲಿ ಕೆರೆಯೊಂದನ್ನು ಅಭಿವೃದ್ಧಿಪಡಿಸಿ ಕೆರೆಯ ಪಕ್ಕದಲ್ಲಿ ವಿವಿಧ ರೀತಿಯ ಮಾವಿನ ಸಸಿಗಳಿರುವ ಮಾವಿನ ತೋಪುಗಳನ್ನು ಸಹ ಮಾಡಿಸಿದ್ರು. ಇದರ ನಿರ್ವಹಣೆಗೆಂದೇ ತೋಟಗಾರಿಕೆಯಲ್ಲಿ ಪ್ರವೀಣರಾಗಿದ್ದಂತಹ ಪಳ್ಳಿಗಳೆಂಬ ತಿಗಳ ಸಮುದಾಯದವರನ್ನ ಕರೆತಂದು ಆಶ್ರಯ ನೀಡಿದ್ರು.

ರಾಜಧಾನಿ ಬೆಂಗಳೂರಿನ ಕೋಟೆಯ ನಿರ್ಮಾಣದ ಸಮಯದಲ್ಲಿ ಕೋಟೆಯ ಒಳಗೆ ಬಸವೇಶ್ವರ ಗುಡಿಯನ್ನು ಕಟ್ಟಿಸ್ತಾರೆ. ಕೋಟೆಯ ಉತ್ತರ ದ್ವಾರದ ಹತ್ತಿರ ವಿನಾಯಕನ ಗುಡಿ, ಆಂಜನೇಯನ ಗುಡಿ ಮತ್ತು ದಕ್ಷಿಣ ದಿಕ್ಕಿಗೆ ಕಾರಂಜಿಕೆರೆಯ ದಡದಲ್ಲಿ ಬೃಹದಾಕಾರವಾದಂತಹ ದೊಡ್ಡ ಗಣಪತಿ ಮತ್ತು ಆಂಜನೇಯ ಬಸವನ ವಿಗ್ರಹಗಳನ್ನು ಕೆತ್ತಿಸ್ತಾರೆ. ಅಷ್ಟೇ ಅಲ್ಲ, ಸುಭದ್ರವಾದಂತಹ ಕೋಟೆಗಳ ನಿರ್ಮಾಣ ಸಹ ನಡೆಯುತ್ತೆ. ಬೆಂಗಳೂರಿನ ಕೋಟೆ, ಮಾಗಡಿ ಕೋಟೆ, ಸಾವಂತದುರ್ಗ ಕೋಟೆ, ನೆಲಪಟ್ಟಣ, ಹುತ್ರಿದುರ್ಗದ ಏಳು ಸುತ್ತಿನ ಕೋಟೆ, ಹುಲಿಯೂರು ದುರ್ಗದ ಕೋಟೆ, ಕುದುರಿನ ಭೈರವನ ದುರ್ಗದ ಕೋಟೆ, ರಾಮನಗರದ ರಾಮದುರ್ಗ ಕೋಟೆ, ಹಲವಾರು ಕೋಟೆಗಳನ್ನು ಕಟ್ಟಿಸ್ತಾರೆ. ಹಾಗೆಯೇ ಶಿವಗಂಗೆಯ ಅಭಿವೃದ್ಧಿಗೂ ಸಹ ಶ್ರಮಿಸ್ತಾರೆ. ಅದಾದ ನಂತರ ಕೆಂಪೇಗೌಡರ ಬಂಧನವಾಗುತ್ತೆ. ನೆರೆಯ ಸಾಮಂತರ ಕುತಂತ್ರದಿಂದಾಗಿ ಭೈರವ ನಾಣ್ಯವನ್ನು ಟಂಕಿಸಿದರೆಂಬ ಆರೋಪದ ಮೇಲೆ ಸುಮಾರು 5 ವರ್ಷಗಳ ಕಾಲ ಆನೆಗೊಂದಿಯ ಸೆರೆಮನೆಯಲ್ಲಿ ಬಂಧಿಯಾಗುವ ಗೌಡರ ವಾಸ್ತವಾಂಶ ತಿಳಿದು ಅರಸರು ಬಿಡುಗಡೆ ಮಾಡುವ ವೇಳೆಗೆ ವಿಜಯನಗರ ಪತನ ಸನ್ನಿಹಿತವಾಗಿರುತ್ತೆ. ಇನ್ನು ವಿಜಯನಗರದ ಪತನ ನಂತರ ಯಲಹಂಕನಾಡಿನ ಮೇಲೆ ಶತ್ರುಗಳು ದಂಡೆತ್ತಿ ಬರಬಹುದೆಂದು ಶಂಕಿಸಿ ಸುತ್ತಲ ಕೋಟೆ ಕೊತ್ತಲಗಳಲ್ಲಿ ಪಹರೆಯನ್ನ ಬಿಗಿಗೊಡಿಸ್ತಾರೆ. ಮಾಗಡಿ, ಹುತ್ರಿದುರ್ಗ, ಹುಲಿಯೂರು ದುರ್ಗ, ಶಿವಗಂಗೆಗಳಲ್ಲಿ ಹೆಚ್ಚಿನ ಗಮನ ಹರಿಸ್ತಾರೆ. ಹೀಗಿರುವಾಗ ಕುಣಿಗಲ್ನಿಂದ ಬರುವಾಗ ಮಾಗಡಿಗೆ ಸಮೀಪವಾದಂತಹ ಕೆಂಪಾಪುರ ಎಂಬಲ್ಲಿ ನಡೆದ ಭೀಕರ ಯುದ್ಧದಲ್ಲಿ ಕೆಂಪೇಗೌಡರು ಮಡಿದರೆಂದು ತಿಳಿದು ಬರುತ್ತೆ. ಇನ್ನು ಈ ದಿನ ಅಂದರೆ ಜೂನ್ 27 ಕರ್ನಾಟಕ ಸರ್ಕಾರವು ಜಿಲ್ಲೆ ಮತ್ತು ತಾಲೂಕು ಮಟ್ಟದಲ್ಲಿ ಆಚರಣೆಗಳನ್ನು ನಡೆಸಲಾಗುತ್ತೆ. ಅನುದಾನವನ್ನು ಸಹ ಬಿಡುಗಡೆ ಮಾಡಿದೆ ಕರ್ನಾಟಕ ಸರ್ಕಾರ. ರಾಜ್ಯಾದ್ಯಂತ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ರಥಯಾತ್ರೆಗಳು, ಜಾನಪದ ನೃತ್ಯಗಳ ಮೂಲಕ ಅವರ ಕೊಡುಗೆಯನ್ನು ಸ್ಮರಿಸಲಾಗುತ್ತೆ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರವು ನಗರದಾದ್ಯಂತ ದಾಖಲೆಯ 15 ಲಕ್ಷ ಸಸಿಗಳನ್ನು ನೆಡುವ ಮೂಲಕ ಹಸಿರು ಅಭಿಯಾನವನ್ನು ಇಂದು ಹಮ್ಮಿಕೊಂಡಿದೆ. ಇದಾಗಿತ್ತು ಕೆಂಪೇಗೌಡರ ಕುರಿತಾದ ಒಂದಷ್ಟು ವರದಿ, ವಿಶೇಷವಾದಂತಹ ಮಾಹಿತಿ. ನಿಮಗೆಲ್ಲರಿಗೂ ಇಷ್ಟವಾಯಿತು ಅಂತ ಭಾವಿಸ್ತೀನಿ. ಸಾಕಷ್ಟು ಜನ ಸಂದೇಶಗಳ ಮೂಲಕ ಕಳಿಸ್ಕೊಟ್ಟಿದ್ದೀರಿ, ತಿಳಿದುಕೊಳ್ಳಲೇಬೇಕಾದಂತಹ ವಿಷಯವನ್ನು ತಿಳಿಸ್ತಾ ಇದ್ರಿ, ಧನ್ಯವಾದ ಅಂತ ಹೇಳಿ ಸಾಕಷ್ಟು ಸಂದೇಶಗಳು ನಮ್ಮತ್ತ ಬಂದಿದೆ. ನಿಮ್ಮೆಲ್ಲರ ಸಂದೇಶಕ್ಕೆ ನಿಲಯದ ಪರವಾಗಿ ಧನ್ಯವಾದಗಳು ಅಂತ ಹೇಳ್ತಾ ಈ ಕಾರ್ಯಕ್ರಮದ ದಿನ ವಿಶೇಷ ಕಾರ್ಯಕ್ರಮದ ಕೊನೆಯ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೇನೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಾಡಿನ ಸಮಸ್ತ ಜನತೆಗೆ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿಯ ಶುಭಾಶಯ ಕೋರಿದ್ದಾರೆ. ಬೆಂಗಳೂರಿನ ಪ್ರತಿಗಲ್ಲಿಯ ಇತಿಹಾಸದಲ್ಲೂ ನಾಡಪ್ರಭು ಕೆಂಪೇಗೌಡರ ಹೆಸರಿದೆ. ಇಲ್ಲಿ ಅರಳುವ ಪ್ರತಿ ತಂತ್ರಜ್ಞಾನದ ಕನಸಿನಲ್ಲೂ ಅವರ ದೂರದೃಷ್ಟಿಯ ಬೆಳಕಿದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಅವರು ತಿಳಿಸಿದ್ದಾರೆ. ಭಾರತೀಯ ಚಾರ್ಟೆಡ್ ಅಕೌಂಟೆಂಟ್ ಸಂಸ್ಥೆಯ ಜಿಲ್ಲಾ ಘಟಕ ಮತ್ತು ಬಳ್ಳಾರಿ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆ ಜಂಟಿಯಾಗಿ ಚೇಂಬರ್ ಆಫ್ ಕಾಮರ್ಸ್ ಸಭಾಂಗಣದಲ್ಲಿ ಇಂದು ಅಂತಾರಾಷ್ಟೀಯ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ದಿನಾಚರಣೆಯನ್ನು ಆಯೋಜನೆ ಮಾಡಿದೆ. ಕೌಶಲ್ಯಾಭಿವೃದ್ದಿ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಕಾರ್ಯಕ್ರಮ ಉದ್ಘಾಟನೆ ಮಾಡಲಿದ್ದು 400ಕ್ಕೂ ಹೆಚ್ಚು ಜನ ಸೂಕ್ಷ್ಮ ಮೈಕ್ರೋ ಉದ್ದಿಮೆದಾರರು ಸಾವಯವ ಕೃಷಿಕರು ಪಾಲ್ಗೊಳ್ಳಲಿದ್ದಾರೆ. ರಾಜ್ಯಾದ್ಯಂತ ನಾಳೆ ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನ ನಡೆಯಲಿದ್ದು ರಾಜ್ಯದ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ಅಂಗನವಾಡಿ ಮತ್ತು ಸರ್ಕಾರಿ ಆಸ್ಪತ್ರೆಗಳ ಪಲ್ಸ್ ಪೋಲಿಯೋ ಲಸಿಕಾ ಕೇಂದ್ರಗಳಲ್ಲಿ ಲಸಿಕೆಯನ್ನು ನೀಡಲಾಗುತ್ತದೆ. ಅಂದು ಲಸಿಕೆಯಿಂದ ವಂಚಿತರಾಗುವಂತಹ ಮಕ್ಕಳಿಗಾಗಿ ಸೋಮವಾರ ಮತ್ತು ಮಂಗಳವಾರದಂದು ಸಿಬ್ಬಂದಿ ಮನೆ ಮನೆಗೆ ಭೇಟಿ ನೀಡಿ ಲಸಿಕೆ ಹಾಕಲಿದ್ದಾರೆ. ಹರ್ಮುಜ್ ಜಲಸಂಧಿಯ ಕಂಟೈನರ್ ಹಡಗಿನ ಮೇಲೆ ನಡೆದಂತಹ ಡ್ರೋನ್ ದಾಳಿಗೆ ಪ್ರತಿಕ್ರಿಯೆಗೆ ಅಮೆರಿಕ ಇರಾನ್ ಕ್ಷಿಪಣಿ ಮತ್ತು ಡ್ರೋನ್ ಉಡಾವಣಾ ನೆಲೆಗಳು ಮತ್ತು ರೆಡಾರ್ ಕೇಂದ್ರಗಳ ಮೇಲೆ ವೈಮಾನಿಕ ದಾಳಿಯನ್ನು ನಡೆಸಿದೆ. ಕರಾವಳಿ ಕರ್ನಾಟಕ, ತಮಿಳುನಾಡು, ಪುದುಚೇರಿ, ಕೇರಳ, ಮಾಹೆ, ಬಿಹಾರ, ಛತ್ತೀಸ್ಗಢ, ಕೊಂಕಣ, ಗೋವಾ, ಕರಾವಳಿ, ಆಂಧ್ರಪ್ರದೇಶ ಮತ್ತು ಈಶಾನ್ಯ ಭಾರತದ ಕೆಲವು ಭಾಗಗಳಲ್ಲಿ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಬೆಲ್ಫಾಸ್ಟ್ನಲ್ಲಿ ನಡೆದ ಎರಡು ಪಂದ್ಯಗಳ ಟಿ20 ಅಂತಾರಾಷ್ಟೀಯ ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿ ಐರ್ಲೆಂಡ್ ತಂಡವು ಭಾರತದ ವಿರುದ್ಧ 34 ರನ್ಗಳ ಭರ್ಜರಿ ಜಯ ದಾಖಲಿಸಿದೆ. ಯಾವುದೇ ಮಾದರಿಯ ಕ್ರಿಕೆಟ್ನಲ್ಲಿ ಭಾರತದ ವಿರುದ್ಧ ಐರ್ಲೆಂಡ್ ಪಡೆದ ಮೊದಲನೆಯ ಗೆಲುವು ಇದಾಗಿದೆ. ಅಮೆರಿಕದ ಮ್ಯಾಸಚೂಸೆಟ್ನ ಬಾಸ್ಟನ್ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದಂತಹ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಎ ಗುಂಪಿನ ಪಂದ್ಯದಲ್ಲಿ ಫ್ರಾನ್ಸ್ ತಂಡ ನಾರ್ವೆ ವಿರುದ್ಧ 4-1 ಗೋಲುಗಳ ಜಯ ದಾಖಲಿಸಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

0: ಬೆಳ್ಳಿ ತೆರೆಯ ಬೆಳಗಿದ ಬಂಧುರದ ಹಾಡುಗಳು.
1: ನೀ ಬಂದು ನಿಂತಾಗ ನಿಂತು ನೀನಕ್ಕಾಗ
2: ಭಾವ ಭಿತ್ತಿಯೊಳಗೆ ಅಚ್ಚೊತ್ತಿದ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸಾಲುಗಳು.
0: ನೆನಪಿನ ನೆಪದಲ್ಲಿ ನಮ್ಮನ್ನು ಹಿಡಿದಿಡುವ ಒನಪಾದ ಪದಗಳು. ಹಾಡು ಹಳೆತು, ಭಾವ ಎಂದಿದ್ದರೂ ಹೊಸತು.
2: ಹಳೆಯ ಬಂಗಾರದ ಗೀತೆಗಳು,
0: ವಿವಿಧ ಭಾರತೀಯ ಅಂಗಳದಿಂದ ನಿಮ್ಮ ಅಂತರಾಳಕ್ಕೆ ತಪ್ಪದೆ ಕೇಳಿ ಓಲ್ಡ್ ಇಸ್ ಗೋಲ್ಡ್
2: ಪ್ರತಿ ಬೆಳಿಗ್ಗೆ 10:02 ಓಲ್ಡ್ ಇಸ್ ಗೋಲ್ಡ್
0: ಹಾಗೂ ಸಂಜೆ 5:02
3: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ.
4: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿಬಿ

ಕಾರ್ಯಕ್ರಮ ಓಲ್ಡ್ ಈಸ್ ಗೋಲ್ಡ್. ಆತ್ಮೀಯ ಕೇಳುಗರಿಗೆಲ್ಲ ಇವತ್ತಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ರೇಡಿಯೋ ಗೆಳತಿ ಮಾಧವಿ. ರಾಜ ನನ್ನ ರಾಜ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೇನೆ. ಪಿಬಿ ಶ್ರೀನಿವಾಸ್ ಅವರು ಧ್ವನಿಯಾಗಿದ್ದಾರೆ. ಜಿ ಉದಯಶಂಕರ್ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಈ ಗೀತೆಗಿದೆ.

ಸ್ನೇಹಿತರೆ, ನೆನಪುಗಳು ಮಾನವನ ಜೀವನದ ಅವಿಭಾಜ್ಯ ಅಂಗ ಅಂತ ಹೇಳಬಹುದು. ಇವು ಬಾಲ್ಯದ ಮಧುರ ಕ್ಷಣಗಳು ಮತ್ತು ಅಜ್ಜಿಮನೆಯ ಸುಂದರ ದಿನವನ್ನ ಸಹ ಮರುಕಳಿಸುವಂತೆ ಮಾಡುತ್ತೆ ಆ ನೆನಪುಗಳು. ಕೆಲವೊಂದು ಸಿಹಿ ನೆನಪುಗಳು ಖುಷಿ ನೀಡಿದ್ರೆ ಇನ್ನು ಕಹಿ ನೆನಪುಗಳು ಜೀವನದ ದಾರಿಯನ್ನ ತೋರಿಸುತ್ತೆ. ಇನ್ನು ಭಾವನಾತ್ಮಕ ನೆನಪುಗಳು ಸಹ ನಮ್ಮಲ್ಲಿ ಇರುತ್ತೆ. ಮನಸ್ಸಿಗೆ ಮುದ ನೀಡುವಂತಹ ಕವನಗಳು, ಹಾಡುಗಳು ನಮ್ಮ ಆ ನೆನಪುಗಳನ್ನ ಜೀವಂತವಾಗಿರಿಸುತ್ತೆ. ಇನ್ನು ನೋವು ಅಥವಾ ಸವಾಲುಗಳನ್ನ ನೀಡಿದ್ರೂ ಸಹ ಕಹಿ ನೆನಪುಗಳು ನಮಗೆ ಪಾಠವನ್ನ ಕಲಿಸಿ ಬದುಕಿನಲ್ಲಿ ಮುನ್ನಡೆಯಲು ಸಹಕಾರಿಯಾಗತ್ತೆ. ಇನ್ನು ಬಾಲ್ಯದ ಆಟಗಳು, ಅಪ್ಪ ಅಮ್ಮನ ಮಡಿಲು, ಶಾಲೆಯ ದಿನಗಳು ಮತ್ತು ಗೆಳೆಯರೊಂದಿಗಿನ ಒಡನಾಟ, ಆ ಸಿಹಿ ನೆನಪುಗಳು ನಮಗೆ ಮುದುವನ್ನ ನೀಡುತ್ತೆ. ನೀವೆಲ್ಲ ಬಹುಶಃ ಹೇಳೇ ಹೇಳಿರ್ತೀರಾ, ಪದೇ ಪದೇ ಹಳೆಯದನ್ನ ನೆನಪಿಸ್ಕೊಂಡು ಕೊರಗಬೇಡ, ಮರೆತು ಬಿಡು ಅಂತ ಸಲಹೆ ಕೊಡುವುದು ನಾವು ಸಾಮಾನ್ಯವಾಗಿ ಕಂಡಿರ್ತೇವೆ. ಇನ್ನು ಜಗಳವಾಡುವಾಗ ಆಗಿ ಹೋದ ಘಟನೆಯೊಂದನ್ನ ಪ್ರಸ್ತಾಪಿಸಿ ಹಳೆಯ ಗಾಯಕ್ಕೆ ನ್ಯಾಯ ಕೇಳಿದ್ರೆ ಇಂದಿನ ಜಗಳದ ಬಗ್ಗೆ ಮಾತ್ರ ಮಾತಾಡು, ಹಳೆಯದನ್ನೆಲ್ಲ ಕೆದಕ್ಬೇಡ ಅಂತ ಹೇಳ್ತಾ ಇರ್ತೀವಿ. ಕಳೆದು ಹೋದ ಪ್ರೀತಿಯನ್ನ, ಮೊದಲ ಕ್ಷಣಗಳನ್ನ ಇಂದು ನೆನಪಿಸಿಕೊಂಡು ಹೃದಯಕ್ಕೆ ಮುಳ್ಳು ಚುಚ್ಚಿಸಿಕೊಂಡವರಂತೆ ಆಡ್ತಾ ಇದ್ದವ್ರಿಗೆ ಹಳೆಯದನ್ನೆಲ್ಲ ನಾನು ಮರೆತು ಬಿಡುವಂತಾಗಬಾರ್ದೆ ಅಂತ ಮತ್ತಷ್ಟು ಪರಿತಾಪ ಪಡ್ತೇವೆ. ಹೀಗೆ ನೆನಪುಗಳು, ಸವಿಸವಿ ನೆನಪು, ಸಾವಿರ ನೆನಪು, ಎದೆಯಾಳದಲ್ಲಿ ಬಚ್ಚಿಕೊಂಡು ಅಚ್ಚಳಿಯದ 101 ನೆನಪುಗಳು ಎಲ್ಲರಲ್ಲೂ ಇರುತ್ತೆ. ಕೆಲವೊಂದು ಸಿಹಿ ಇರಬಹುದು, ಕೆಲವು ಕಹಿ ನೆನಪುಗಳು ಇರಬಹುದು. ಈ ಎಲ್ಲ ನೆನಪುಗಳನ್ನು ನಾವು ನೆನಪಿಸ್ಕೊಳ್ತಾ

ಅನುರಾಗ ಬಂಧನ ಚಿತ್ರದ ಗೀತೆಯನ್ನ ಎಸ್ ಜಾನಕಿ ಅವರ ಕಂಠಸ್ರಿಯಲ್ಲಿ ಕೇಳಿದ್ರಿ. ವಿಜಯ ನರಸಿಂಹ ಅವರ ಸಾಹಿತ್ಯ, ರಾಜ ನಾಗೇಂದ್ರ ಅವರ ಸಂಗೀತ ಈ ಗೀತೆಗಿತ್ತು. ಇದಕ್ಕೂ ಮುಂಚೆ ಅಪರಿಚಿತ ಚಿತ್ರದ ಗೀತೆನ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ಆಲಿಸಿದ್ರಿ. ರಾಮದಾಸ್ ನಾಡು ಅವರ ಸಾಹಿತ್ಯ, ಎಲ್ ವೈದ್ಯನಾಥನ್ ಅವರ ಸಂಗೀತ ಗೀತೆಗಿತ್ತು. ಸಾಹಸ ಸಿಂಹ ಚಿತ್ರಕ್ಕೆ ನೋಂದಣಿಯಾಗಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಚಿ ಉದಯಶಂಕರ್ ಅವರ ಸಾಹಿತ್ಯ, ಸತ್ಯಮ್ ಅವರ ಸಂಗೀತ ಈ ಗೀತೆಗಿದೆ.

ಸ್ನೇಹಿತರೆ, ನೀವು ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಹಳೆಯ ಇಂಪಾದ ಮಧುರವಾದಂತಹ ಹಾಡುಗಳನ್ನು ಕೇಳ್ತಾ ಇದ್ದೀರಾ. ನೆನಪುಗಳು ಅನ್ನುವ ಶೀರ್ಷಿಕೆಯಡಿ ಒಂದಷ್ಟು ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ದೇನೆ. ಮುಂದಿನ ಗೀತೆಯಾಗಿ ಅಂತರಾಳ ಚಿತ್ರದಿಂದ ಆಯ್ದುಕೊಳ್ಳಲಾಗಿದೆ. ವ್ಯಾಸರಾವ್ ಅವರ ಸಾಹಿತ್ಯ, ಎಲ್ ವೈದ್ಯನಾಥನ್ ಅವರ ಸಂಗೀತ ಇರುವಂತಹ ಗೀತೆಗೆ ಧನಿಯಾಗಿದ್ದಾರೆ ವಾಣಿ ಜಯರಾಮ್.

ಹಸಿದ ಹೆಬ್ಬುಲು ಚಿತ್ರದ ಗೀತೆ ಪ್ರಸಾರವಾಗ್ತಾ ಇದೆ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಧ್ವನಿಯಾಗಿದ್ದಾರೆ. ಆರ್ ಎನ್ ಜೈಗೋಪಾಲ್ ಅವರ ಸಾಹಿತ್ಯ, ಸತ್ಯಂ ಅವರ ಸಂಗೀತ, ಈ ಗೀತೆಗಿದೆ.

0: ಮನೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗ್, ಶಾಪಿಂಗ್, ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
1: ಹಾಗೆ ಹೇಳು ಮತ್ತೆ.
0: ನಿರ್ಮಾ ಶುದ್ಧ ಉಪ್ಪು.
2: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
3: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
4: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
5: ಸ್ನೇಹಿತರೆ, ನೀವು ಟ್ಯೂನ್ ಮಾಡಿ ಕೇಳ್ತಾ ಇದ್ರಾ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ. ಹಳೆಯ ಇಂಪಾದ ಮಧುರವಾದಂತಹ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ದೀನಿ. ನೆನಪು ಅನ್ನೋ ಶೀರ್ಷಿಕೆಯಡಿಯಲ್ಲಿ ಹಲವಾರು ಹಾಡುಗಳು ನಿಮ್ಮ ನೆನಪನ್ನು ಕೆದಕ್ತಾ ಇದೆ ಅಂತ ಭಾವಿಸ್ತೇನೆ. ಬಂಧನ ಚಿತ್ರದ ಗೀತೆಯನ್ನು ಕೇಳಿ ಬರೋಣ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ದನಿಯಲ್ಲಿ, ಆರ್ ಎನ್ ಜೈಗೋಪಾಲ್ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತ ಈ ಗೀತೆಗಿದೆ.

0: ಬೆಳ್ಳಿ ತೆರೆಯ ಬೆಳಗಿದ ಬಂಧುರದ ಹಾಡುಗಳು.
1: ನೀ ಬಂದು ನಿಂತಾಗ ನಿಂತು ನೀನಕ್ಕಾಗ
2: ಭಾವ ಭಿತ್ತಿಯೊಳಗೆ ಅಚ್ಚೊತ್ತಿದ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸಾಲುಗಳು.
0: ನೆನಪಿನ ನೆಪದಲ್ಲಿ ನಮ್ಮನ್ನು ಹಿಡಿದಿಡುವ ಒನಪಾದ ಪದಗಳು. ಹಾಡು ಹಳೆತು, ಭಾವ ಎಂದಿದ್ದರೂ ಹೊಸತು,
2: ಹಳೆಯ ಬಂಗಾರದ ಗೀತೆಗಳು.
3: ವಿವಿಧ ಭಾರತೀಯ ಅಂಗಳದಿಂದ ನಿಮ್ಮ ಅಂತರಾಳಕ್ಕೆ
0: ತಪ್ಪದೆ ಕೇಳಿ ಓಲ್ಡ್ ಇಸ್ ಗೋಲ್ಡ್
2: ಪ್ರತಿ ಬೆಳಿಗ್ಗೆ 10:02 ಓಲ್ಡ್ ಇಸ್ ಗೋಲ್ಡ್
3: ಹಾಗೂ ಸಂಜೆ 5:02.

ರವಿವರ್ಮ ಚಿತ್ರದ ಗೀತೆಯನ್ನ ಮನೋವರ ದನಿಯಲ್ಲಿ ಕೇಳಿದ್ರಿ. ಸಂಗೀತ ನೀಡಿದವರು ಉಪೇಂದ್ರ ಕುಮಾರ್. ಖೈದಿ ಚಿತ್ರದ ಗೀತೆ ಪ್ರಸಾರವಾಗ್ತಾ ಇದೆ. ಎಸ್ ಬಿ ಬಾಲಸುಬ್ರಹ್ಮಣ್ಯಂ ಹಾಗೂ ಪಿ ಸುಶೀಲಾ ಅವರು ದನಿಯಾಗಿದ್ದಾರೆ. ಜಿ ಉದಯಶಂಕರ್ ಅವರ ಸಾಹಿತ್ಯ, ಚಕ್ರವರ್ತಿಯವರ ಸಂಗೀತ ಈ ಗೀತೆಗಿದೆ.

ನೆನಪು ಶೀರ್ಷಿಕೆಯಡಿ ಒಂದಷ್ಟು ಹಳೆಯ ಇಂಪಾದ ಮಧುರವಾದ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ ಇವತ್ತಿನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ. ಕಾರ್ಯಕ್ರಮ ಕೇಳ್ತಾ ಕೇಳ್ತಾ ಅನೇಕ ಶ್ರೋತೃದ್ರ ಸಂದೇಶಗಳನ್ನು ಕಳಿಸ್ಕೊಟ್ಟಿದ್ದೀರಾ. ನೆನಪು ಸೂಪರ್ ಅಂತ ಹೇಳಿ ಸಿ ಎನ್ ಲಕ್ಷ್ಮಣ ಅವರು ಮಲ್ಲೇಶ್ವರಂನಿಂದ ಸಂದೇಶವನ್ನು ಕಳಿಸಿದರೆ ಇವತ್ತಿನ ಓಲ್ಡ್ ಇಸ್ ಗೋಲ್ಡ್ನಲ್ಲಿ ನೆನಪು ಅನ್ನುವ ವಿಷಯದ ಹಾಗೂ ಶೀರ್ಷಿಕೆಯ ಹಾಡುಗಳು ಪ್ರಸಾರವಾಗ್ತಾ ಇರೋದು ಖುಷಿ ನೀಡ್ತಾ ಇದೆ, ಮಧುರವಾಗಿದೆ ಅಂತ ಹೇಳಿ ಸುಮಾ ಅವರು ಸುಂಕದಕಟ್ಟೆಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ಮೂಡಿ ಬಂತು, ಅದರಲ್ಲೂ ಓಲ್ಡ್ ಇಸ್ ಗೋಲ್ಡನ್ನು ಮೆಚ್ಚಿನ ಕಾರ್ಯಕ್ರಮ ಅಂತ ಹೇಳಿ ನಿರ್ಮಲಾ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದರೆ. ವಿವಿಧ ಭಾರತಿ ನೆನಪು ಶೀರ್ಷಿಕೆ ಹಾಡುಗಳು ತುಂಬ ವಿಶೇಷವಾಗಿವೆ, ಅದರಲ್ಲೂ ಮೊದಲನೇ ಹಾಡು ಅಣ್ಣವರ ಸಿನಿಮಾದ ಹಾಡು ಅತ್ಯದ್ಭುತವಾಗಿತ್ತು ಅಂತ ಹೇಳಿ ಕುಮಾರ್ ಬಂಗಾರಿ ಅವರು ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಸ್ನೇಹದ ಕಡಲಲ್ಲಿ, ನೆನಪಿನ ದೋಣಿಯಲ್ಲಿ, ಈ ತರಹದ ನೆನಪುಗಳ ಶೀರ್ಷಿಕೆಯ ಗೀತೆಗಳನ್ನು ಸಜೆಸ್ಟ್ ಮಾಡಿದ್ದಾರೆ. ಕಾರ್ಯಕ್ರಮ ಸೂಪರ್ ಅಂತ ಹೇಳ್ತಾ ಇದ್ದಾರೆ ಬಾಬು ಮಲ್ಲಪ್ಪನಹಳ್ಳಿ ಹಿರಿಯೂರಿನಿಂದ. ಹಾಗೆಯೇ ಬಹು ಅಪರೂಪದ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ, ಧನ್ಯವಾದ ಅಂತ ಹೇಳಿ ಅಕ್ಕ ಮಹಾದೇವಿ ಕೊಡೆಕಲ್ನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದರೆ. ಕೆ ತಿಪ್ಪೇಸ್ವಾಮಿ ಹರಿಹರದಿಂದ ಸಂದೇಶವನ್ನು ಕಳಿಸಿ ಕಾರ್ಯಕ್ರಮವನ್ನು ಮೆಚ್ಚಿದ್ದಾರೆ. ಹಾಡುಗಳು ಸೊಗಸಾಗಿ ಮೂಡಿ ಬರ್ತಾ ಇದೆ, ನಮ್ಮ ಹಳೆಯ ನೆನಪನ್ನು ಕೆದಕ್ತಾ ಇದೆ. ಕೆಲವು ಹಳೆಯ ನೆನಪುಗಳು ನಮಗೆ ಸಂತೋಷ ಕೊಡುತ್ತವೆ, ಇನ್ನು ಕೆಲವು ನೆನಪುಗಳು ದುಃಖವನ್ನು ತರುತ್ತವೆ. ಆದಷ್ಟು ಸಂತೋಷ ಕೊಡುವ, ನೆಮ್ಮದಿ ಕೊಡುವ ನೆನಪುಗಳನ್ನು ಇಟ್ಟುಕೊಂಡು ದುಃಖ ಕೊಡುವಂತಹ ನೆಮ್ಮದಿ ಹಾಳು ಮಾಡುವ ನೆನಪನ್ನು ಮರೆತರೆ ಸುಖವಾಗಿ ಸಂತೋಷವಾಗಿ ಇರಬಹುದು ಅಂತ ಹೇಳ್ತಾ ಇದ್ದಾರೆ ತಿಪ್ಪೇಸ್ವಾಮಿಯವರು ಹರಿಹರದಿಂದ. ಹಾಗೆಯೇ ಖುಷಿ ಕೊಡುವ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇರುವ ವಿವಿಧ ಭಾರತಿಗೆ ನಿಮಗೆ ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ ಕವಿತಾ ಶ್ರೀನಿವಾಸ್ ಅವರು ವಯಸ್ ಕಾಲೋನಿ ಧಾರವಾಡದಿಂದ. ನೆನಪು ಈ ಶೀರ್ಷಿಕೆ ಮೇಲೆ ಹಾಕಿರುವ ಎಲ್ಲ ಹಾಡುಗಳು ಬೆಲೆ ಕಟ್ಟಲಾರದ ಹಾಡುಗಳು ಅಂತಹ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ರಿ, ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ ಅಥಣಿ ಚಂದ್ರಕಾಂತ್ ಅವರು. ಹಾಗೆಯೇ ಸತೀಶ್ ಕುಮಾರ್ ಅವರು ದೇವರಾಯನ ದುರ್ಗದಿಂದ ಸಂದೇಶವನ್ನು ಕಳಿಸಿ ಇವತ್ತಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ತುಂಬ ಮಧುರವಾಗಿದೆ, ವೀಕೆಂಡ್ನಲ್ಲಿ ಪುರುಸೊತ್ತಾಗಿ ಟಿಫನ್ ಮಾಡ್ತಾ ಈ ಹಾಡುಗಳನ್ನು ಕೇಳೋದಕ್ಕೆ ಖುಷಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ, ಧನ್ಯವಾದ. ಹಾಗೆಯೇ ಸ್ವಪ್ನ ಹೊಯ್ಸಳ ಯಶವಂತಪುರದಿಂದ, ನೆನಪು ಶೀರ್ಷಿಕೆ ಹಾಡುಗಳು ಸೊಗಸಾಗಿ ಮೂಡಿ ಬರ್ತಾ ಇದೆ, ಧನ್ಯವಾದ ಅಂತ ಹೇಳ್ತಾ ಇದ್ದೀರಿ. ಥ್ಯಾಂಕ್ ಯು ರೀ, ಒಳ್ಳೊಳ್ಳೆ ಹಾಡುಗಳನ್ನು ಪ್ರಸಾರ ಮಾಡಿದ್ರಿ, ತುಂಬ ದಿನ ಆಗಿತ್ತು ಬಂಧನ ಚಿತ್ರದ ಹಾಡನ್ನು ಕೇಳಿ ಅಂತ ಹೇಳ್ತಾ ಇದ್ದಾರೆ ವಾಣಿಶ್ರೀ ಅವರು ಧಾರವಾಡದಿಂದ. ಹಾಗೆಯೇ ಓಲ್ಡ್ ಈಸ್ ಗೋಲ್ಡ್ ಹಾಡು ಎಷ್ಟು ಕೇಳಿದ್ರೂ ಸಾಲದು ಅಂತ ಹೇಳಿ ಅರುಣಾ ಮೈತ್ರಿ ಅವರು ಜೆಸಿ ನಗರ್ನಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆಯೇ ಹಲಸೂರು ರಾಜೇಶ್ ಅವರು ಹಳೆಯ ಹಾಡುಗಳನ್ನು ಕೇಳೋಕೆ ತುಂಬ ಇಷ್ಟ ಅಂತ ಹೇಳ್ತಿದ್ದಾರೆ. ಗಗನ್ ರಾಜ್ ಕುಮಾರ್ ಅವರು ಮಾರಿಕಣಿವೆ ಹಿರಿಯೂರಿನಿಂದ ಸಂದೇಶವನ್ನು ಕಳಿಸಿ ನೆನಪು ಶೀರ್ಷಿಕೆಯ ಅಡಿ ಹಲವಾರು ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ರಿ. ರವಿವರ್ಮ ಚಿತ್ರದ ನೆನಪು ಹಾಡು ತುಂಬ ಇಷ್ಟ ಆಯಿತು ಅಂತಿದ್ದಾರೆ. ಹಾಗೆಯೇ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ನೆನಪು ಬಗ್ಗೆ ಮಾಹಿತಿ ಮತ್ತು ಶೀರ್ಷಿಕೆ ಗೀತೆ ಚೆನ್ನಾಗಿದೆ ಅಂತ ಹೇಳಿ ಚಂದ್ರಮತಿ ಪ್ರಕಾಶ್ ರಾಜಾಜಿನಗರದಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಕೈದಿ ಹಾಡು

ತುಂಬಾ ದಿನ ಆಗಿತ್ತು ಕೇಳಿ ಅಂತ ಹೇಳಿ ನಾಗರತ್ನ ಅವರು ರಾಜಾಜಿನಗರಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆಯೇ ನಮಸ್ತೆ ಮೇಡಮ್, ಕೊಪ್ಪಳ ಜಿಲ್ಲೆಯ ಮಂಗಳೂರಿನ ಮಂಗಳೇಶ ಸ್ವಾಮಿಯವರು ಇವತ್ತಿನ ಹಾಡುಗಳೆಲ್ಲವೂ ಚೆನ್ನಾಗಿದೆ, ಸುಮಧುರವಾಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸುಭಾನ್ ಕೋರಿ ಹಂಪಸಾಗರದಿಂದ ಉತ್ತಮವಾದ ಆಯ್ಕೆ ಅಂತ ಹೇಳ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಅಂತ ಹೇಳಿ ರಮೇಶ್ ರಂಗವಿದ್ಯಾರ್ಥಿಯವರು ಇವತ್ತಿನ ಹಾಡುಗಳನ್ನು ನೆನಪಿನ ಗೀತೆಗಳು ಸೂಪರ್ ಅಂತ ಹೇಳಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾರೆ. ಶಿವಣ್ಣ ಪಿ ಓಬನಹಳ್ಳಿ ಚಳ್ಳಕೆರೆ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳಿ, ಕೃಷಿ ಕೆಲಸ ಮಾಡ್ತಾ ಮಾಡ್ತಾ ನಾವು ಆಕಾಶವಾಣಿ ಆಪ್ತ ಮಿತ್ರರಾಗಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು. ಯಾರಿದು? ವೈಜನಾಥ್ ಬಿರಾದರ್ ಅವರು, ಅಲ್ಲ ಮಂಜುನಾಥ್ ಅವರು ಇಂದರಗಿಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಚಂದ್ರಮುಖಿಯವರು ಐಟಿಐ ಲೇಔಟ್ನಿಂದ, ಡಾಕ್ಟರ್ ಅನಂತಕುಮಾರ್ ಅರಸು ಕಡಬ ಗುಬ್ಬಿ ತಾಲೂಕಿನಿಂದ, ಹಾಗೆಯೇ ಅಥಣಿ ತಾಲೂಕು ಶಿವನೂರದಿಂದ ಶಾಂತಗಿರಿ ಮಲ್ಲಯ್ಯ ಮಠದ ಇವರು, ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ಮೂಡಿ ಬರ್ತಾ ಇದೆ, ಓಲ್ಡ್ ಇಸ್ ಗೋಲ್ಡ್ ಸೂಪರ್ ಆಗಿ ಮೂಡಿ ಬಂದವು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಕೋಟಿ ಕೋಟಿ ಧನ್ಯವಾದಗಳು ನಮ್ಮ ವಿವಿಧ ಭಾರತಿಗೆ ಅಂತ ಸಹ ತಿಳಿಸಿದ್ದಾರೆ. ಹಾಗೆಯೇ ಆದಿತ್ಯ ಹಾಗೂ ಮನೆಯವರು ಸಹ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದಾರೆ. ಪುಷ್ಪ ಶಾನುಭೋಗರ್ ಗದಗ್ನಿಂದ, ಒಳ್ಳೊಳ್ಳೆಯ ನೆನಪಿನ ಹಾಡುಗಳನ್ನು ಕೇಳಿಸಿದ್ರಿ, ಸೊಗಸಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳಿ ನಿರ್ಮಲಾ ಈರಾವ್ ಜೆ ಪಿ ನಗರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಪ್ರೀತಿಗೆ ನಿಲಯದ ಪರವಾಗಿ ಧನ್ಯವಾದಗಳು ಅಂತ ಹೇಳ್ತಾ ಮುಂದಿನ ಗೀತೆಯತ್ತ ಸಾಗೋಣ. ನೆನಪಿನ ದೋಣಿ ಚಿತ್ರದ ಗೀತೆ ಇದಾಗಿದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿದ್ದಾರೆ. ದೊಡ್ಡರಂಗೇಗೌಡ ಅವರ ಸಾಹಿತ್ಯ, ವಿಜಯ್ ಭಾಸ್ಕರ್ ಅವರ ಸಂಗೀತ ಈ ಗೀತೆಗಿದೆ.

ಕಹಿ ನೆನಪುಗಳೆಲ್ಲ ನಮ್ಮ ಅನುಭವಗಳೇ ಹೊರತು ಬೇರೇನಲ್ಲ. ಅದೆಷ್ಟೋ ಸಲ ಕಹಿ ನೆನಪುಗಳು ನಮ್ಮ ಜೀವನದಲ್ಲಿ ಬೇಡವೆಂದ್ರು ಅದು ತನ್ನಿಂದ ತಾನಾಗಿಯೇ ನೆನಪಿನ ಅಂಗಳವನ್ನ ಸೇರಿಕೊಳ್ಳುತ್ತವೆ. ಇವುಗಳೇ ಮುಂದಿನ ಜೀವನಕ್ಕೆ ದಾರಿಯಾಗುವಂಥವು. ಗೆಳೆಯ ಗೆಳತಿಯರ ಜೊತೆ ಸೇರಿ ಮಾಡಿದ ಕೀಟಲೆಗಳು, ಸುಮಧುರ ಕ್ಷಣಗಳು ಒಂದೊಂದಾಗಿ ಕಣ್ಣ ಮುಂದೆ ಬಂದಂತಿರುತ್ತೆ. ಬಾಲ್ಯದಿಂದ ಹಿಡಿದು ವಯಸ್ಕರವರೆಗಿನ ಎಲ್ಲ ನೆನಪುಗಳು ಅತಿ ಮುಖ್ಯ. ತಮ್ಮ ಬಾಲ್ಯದ ದಿನಗಳನ್ನ ಮೆಲುಕು ಹಾಕಲಿರುವ ಒಂದೇ ಒಂದು ದಾರಿ ಈ ನೆನಪುಗಳು. ಜೀವನದಲ್ಲಿ ನಡೆಯುವಂತಹ ಪ್ರತಿಯೊಂದು ಕ್ಷಣಗಳು ನೆನಪಾಗಿರಲು ಸಾಧ್ಯವಿಲ್ಲ. ಆದ್ರೆ ಪ್ರಭಾವಶಾಲಿಯಾಗಿ ನಡೆದ ಪ್ರತಿಯೊಂದು ಕ್ಷಣ ಘಟನೆಗಳು ನೆನಪಾಗಿ ಉಳಿಯೋದ್ರಲ್ಲಿ ಸಂದೇಹವೇ ಇಲ್ಲ. ದಿನದಿಂದ ದಿನ ಕಳೆದಂತೆ ನೆನಪುಗಳು ಹೆಚ್ಚುತ್ತಾ ಇರುತ್ತೆ. ಪ್ರತಿಯೊಂದು ನೆನಪುಗಳನ್ನ ಪೋಣಿಸುತ್ತಾ ಹೋದಂತೆ ನೆನಪುಗಳ ಮಾಲೆಯನ್ನೇ ಮಾಡಬಹುದು. ಈ ನೆನಪುಗಳಿಲ್ಲದ ಜೀವನವನ್ನ ಊಹಿಸಿಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ನಮ್ಮ ನಿನ್ನೆಯ ಇಂದಿನ ನಾಳಿನ ಬದುಕನ್ನ ಸಾವಯವವಾಗಿ ಬೇಯಿಸುವ ಸೂತ್ರವೇ ನೆನಪು. ನಮ್ಮನ್ನು ನಾವು ಕಂಡುಕೊಳ್ಳುವ ಹಾದಿಯಲ್ಲಿ ನೆನಪು ಸಹಾಯಕ್ಕೆ ಬರುತ್ತೆ. ಬೆಳಗಿನ ಬಾಲ್ಯಚಿತ್ರದಲ್ಲಿ ಇದನ್ನು ಪ್ರಸಾರ ಮಾಡ್ತಾ ಇದ್ದೀನಿ. ಚಂದ್ರಿಕಾ ಗುರುರಾಜ್ ಅವರು ಧ್ವನಿಯಾಗಿದ್ದಾರೆ. ಶ್ಯಾಮ್ ಸುಂದರ್ ಕುಲಕರ್ಣಿ ಅವರ ಸಾಹಿತ್ಯ, ಗುಣಾ ಸಿಂಗ್ ಅವರ ಸಂಗೀತ ಈ ಗೀತೆಗಿದೆ. ಈ ಗೀತೆಯೊಂದಿಗೆ ಇವತ್ತಿನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಮುಕ್ತಾಯವಾಗಲಿದೆ.

ಜೀವನದಲ್ಲಿ ನಡೆಯುವಂತಹ ಪ್ರತಿಯೊಂದು ಕ್ಷಣಗಳು ನೆನಪಾಗಿರೋದಕ್ಕೆ ಸಾಧ್ಯವಿಲ್ಲ. ಆದರೆ ಪ್ರಭಾವಶಾಲಿಯಾಗಿ ನಡೆದ ಪ್ರತಿಯೊಂದು ಕ್ಷಣ ಘಟನೆಗಳು ನೆನಪಾಗಿ ಉಳಿಯೋದರಲ್ಲಿ ಸಂದೇಹನೇ ಇಲ್ಲ. ದಿನದಿಂದ ದಿನ ಕಳೆದಂತೆ ನೆನಪುಗಳು ಹೆಚ್ಚುತ್ತಾ ಇರುತ್ತೆ. ಪ್ರತಿಯೊಂದು ನೆನಪುಗಳನ್ನು ಪೋಣಿಸುತ್ತಾ ಹೋದಂತೆ ನೆನಪುಗಳ ಮಾಲೆಯನ್ನೇ ಮಾಡಬಹುದು. ಈ ನೆನಪುಗಳಿಲ್ಲದ ಜೀವನವನ್ನು ಊಹಿಸಿಕೊಳ್ಳಲು ಸಾಧ್ಯವಿಲ್ಲ. ನಮ್ಮ ನಿನ್ನೆಯ ಇಂದಿನ ನಾಳಿನ ಬದುಕನ್ನು ಸಾವಯವವಾಗಿ ಬೆಸೆಯುವ ಸೂತ್ರವೇ ನೆನಪು. ನಮ್ಮನ್ನು ನಾವು ಕಂಡುಕೊಳ್ಳುವ ಹಾದಿಯಲ್ಲಿ ನೆನಪು ಸಹಾಯಕ್ಕೆ ಬರುತ್ತೆ. ಇಷ್ಟು ಹೇಳ್ತಾ ನೆನಪಿನ ಶೀರ್ಷಿಕೆಯ ಗೀತೆಗಳು ನಿಮಗೆ ಇಷ್ಟವಾಯಿತು ಅಂತ ಭಾವಿಸ್ತಾ ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದು ನಿಮ್ಮ ರೇಡಿಯೋ ಗೆಳತಿ ಮಾಧವಿ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದಿನಿಂದ 2 ದಿನಗಳ ಕಾಲ ಕರ್ನಾಟಕ ಪ್ರವಾಸ ಕೈಗೊಳ್ಳುತ್ತಿದ್ದಾರೆ. ತಮ್ಮ ಪ್ರವಾಸದ ಅಂಗವಾಗಿ ಉಪರಾಷ್ಟಪತಿಯವರು ಇಂದು ಬೆಂಗಳೂರಿನಲ್ಲಿ ಆಯೋಜನೆ ಮಾಡಲಾಗಿರುವಂತಹ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ರಾಜ್ಯ ಮಟ್ಟದ ನಾಡಪ್ರಭು ಕೆಂಪೇಗೌಡರ ಜಯಂತಿ

ಕಾರ್ಯಕ್ರಮದ ಅಂಗವಾಗಿ ಕೆಂಪೇಗೌಡ ವಂಶಸ್ಥರ ಮೂಲ ಸ್ಥಳವಾದ ದೇವನಹಳ್ಳಿ ತಾಲೂಕಿನ ಆವತಿ ಗ್ರಾಮದಿಂದ ಹೊರಟ ಕೆಂಪೇಗೌಡ ಜ್ಯೋತಿ ರಥಯಾತ್ರೆಗೆ ಸಚಿವ ಕೆಎಚ್ ಮುನಿಯಪ್ಪ ಚಾಲನೆ ನೀಡಿದರು. ಭಾರತದ ಮಹಾನಗರ ಪರಿಕಲ್ಪನೆ ಮತ್ತು ಜಾಗತಿಕ ದಕ್ಷಿಣ ಒಕ್ಕೂಟದ ಬದ್ಧತೆಯಲ್ಲಿ ಸೆಷೆಲ್ಸ್ ದೇಶ ಅತ್ಯಂತ ಮೌಲ್ಯಯುತ ಕಡಲ ನೆರೆಹೊರೆ ಪಾಲುದ ರಾಷ್ಟ್ರ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಸೆಷೆಲ್ಸ್ ರಾಷ್ಟಕ್ಕೆ ಪ್ರಯಾಣ ಬೆಳೆಸುವುದಕ್ಕೂ ಮುನ್ನ ಪ್ರಧಾನಿಯವರು ನಿರ್ಗಮನ ಹೇಳಿಕೆ ನೀಡಿದ್ದಾರೆ. ಸುಂದರ, ಸುರಕ್ಷಿತ ಮತ್ತು ಸುಸಜ್ಜಿತ ಬೆಂಗಳೂರು ನಗರಕ್ಕೆ ಅಡಿಪಾಯ ಹಾಕಿದ ಆದರ್ಶ ಆಡಳಿತಗಾರ ನಾಡಪ್ರಭು ಕೆಂಪೇಗೌಡ ಜಯಂತಿಯಂದು ಅವರಿಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಗೌರವ ನಮನ ಸಲ್ಲಿಸಿದ್ದಾರೆ. ಅವರ ಪ್ರಜಾಪಾಲನೆ, ಜನಸೇವೆಯ ದೂರದೃಷ್ಟಿ ಎಲ್ಲರಿಗೂ ಆದರ್ಶಪ್ರಾಯವಾಗಿದೆ ಎಂದು ಹೇಳಿದ್ದಾರೆ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ನಾಳೆ ಬೆಳಗ್ಗೆ 11 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶ ವಿದೇಶದಲ್ಲಿರುವಂತಹ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇದು ಮನ್ ಕಿ ಬಾತ್ನ 135ನೇ ಆವೃತ್ತಿಯಾಗಿದೆ. ಅಣುಶಕ್ತಿ ಇಲಾಖೆಯ ಕಾರ್ಯದರ್ಶಿ ಅಜಿತ್ ಕುಮಾರ್ ಮೊಹಾಂತಿ ಅವರು ತಮಿಳುನಾಡಿನ ಕಲ್ಪಾಕಪ್ನಲ್ಲಿರುವಂತಹ ಇಂದಿರಾ ಗಾಂಧಿ ಅಣು ಸಂಶೋಧನಾ ಕೇಂದ್ರದಲ್ಲಿ ವಿಶ್ವದ ಮೊದಲ ಕಾಪರ್ ಕ್ಲೋರಿನ್ ಥರ್ಮೋಕೆಮಿಕಲ್ ಸೈಕಲ್ ಆಧಾರಿತ ಹೈಡ್ರೋಜನ್ ಉತ್ಪಾದನಾ ಘಟಕವನ್ನು ಉದ್ಘಾಟಿಸಿದರು. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಜುಲೈ 3ರಿಂದ ಪ್ರಾರಂಭವಾಗುವಂತಹ ವಾರ್ಷಿಕ ಅಮರನಾಥ ಯಾತ್ರೆಗೆ ಮುಂಚಿತವಾಗಿ ಜಮ್ಮು ಜಿಲ್ಲೆಯಾದ್ಯಂತ ವ್ಯಾಪಕವಾದ ಗಸ್ತು ಮತ್ತು ಶೋಧ ಕಾರ್ಯಾಚರಣೆಗಳನ್ನು ನಡೆಸುವ ಮೂಲಕ ಭದ್ರತಾ ಪಡೆಗಳು ಸಿದ್ದತೆಗಳನ್ನು ತೀವ್ರಗೊಳಿಸಿವೆ. ಕ್ಯಾಲಿಫೋರ್ನಿಯಾದ ಫುಲ್ಲರ್ಟನ್ನಲ್ಲಿ ನಡೆಯುತ್ತಿರುವಂತಹ ಯುಎಸ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ ಕಿಡಂಬಿ ಶ್ರೀಕಾಂತ್, ರೌನಕ್ ಚೌಹಾನ್ ಮತ್ತು ದೇವಿಕಾ ಸಿಹನಾಕ್ ಸೆಮಿಫೈನಲ್ ಪ್ರವೇಶವನ್ನು ಪಡೆದಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 ಸುದ್ದಿ ಮುಖ್ಯಾಂಶಗಳು 1 ಗಂಟೆಗೆ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ನಾನು ಬೇಗನೆ ಏನನ್ನು ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
3: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ 102.9 FM. ಈಗ ಸಮಯ 11:05. ನಿಮಗೆಲ್ಲ ಮಧ್ಯಾಹ್ನದ ಪ್ರಸಾರಕ್ಕೆ ಪ್ರೀತಿಯ ಸ್ವಾಗತ. ಈ ಸಮಯದಲ್ಲಿ ನಿಮ್ಮ ಜೊತೆ ಆಗ್ತಿದ್ದೀನಿ ನಾನು, ನಿಮ್ಮ ಬಾನುಲಿ ಗೆಳೆಯ ವರುಣ್ ಜಿಜೆ. ಇದು ಹೊಸ ಹಾಡುಗಳನ್ನು ಕೇಳುವಂತಹ ಸಮಯ. ಈಗ ಮೊದಲಿಗೆ ಕೇಳೋಣ ಕಿರಿಕ್ ಪಾರ್ಟಿ ಚಿತ್ರದ ಗೀತೆಯನ್ನು. ಭರತ್ ಬಿಜೆ, ಇಂದು ನಾಗರಾಜ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಧನಂಜಯ ರಾಜನ್ ಅವರ ಸಾಹಿತ್ಯಕ್ಕೆ ಅಜನೀಶ್ ಬಿ ಲೋಕನಾಥ್ ಅವರ ಸಂಗೀತ ಇರುವಂತಹ ಗೀತೆಯನ್ನು.

ಈಗ ನೀವು ಕೇಳಿದಂತಹ ಗೀತೆ ಉಳಿದವರು ಕಂಡಂತೆ ಚಿತ್ರದ್ದು. ವಿಜಯಪ್ರಕಾಶ್ ಅವರು ಈ ಒಂದು ಗೀತೆಗೆ ಧ್ವನಿಯಾಗಿದ್ರು. ರಕ್ಷಿತ್ ಶೆಟ್ಟಿ ಅವರ ಸಾಹಿತ್ಯ ಹಾಗೆ ಅಜನೀಶ್ ಬಿ ಲೋಕನಾಥ್ ಅವರ ಸಂಗೀತ ಈ ಚಿತ್ರಕ್ಕೆ ಇತ್ತು.

0: ಈಗ ಟಗರು ಚಿತ್ರದ ಗೀತೆಯನ್ನ ಕೇಳ್ತಿದ್ದೀರಿ. ಚರಣರಾಜ್ ಅವರ ಧ್ವನಿಯಲ್ಲಿ ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯಕ್ಕೆ ಚರಣರಾಜ್ ಅವರದ್ದೇ ಸಂಗೀತ ಇರುವಂತಹ ಗೀತೆಯನ್ನ
1: ಒಂದು ಕೋಟಿ ಪೂರ ಒಂದು ಕೋಟಿ ಎನ್ನುವ ಕಾವ್ಯ ಕೊಟ್ಟು ಉಳಿದ ಸುಳ್ಳನ ಮೇಲೆ ಸಗಣಿ ಇನ್ನೇ.

0: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
1: ಕೇಳ್ತಿದ್ದೀರಿ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ 102.9 FM. ಮಧ್ಯಾಹ್ನದ ಪ್ರಸಾರದಲ್ಲಿ ಇನ್ನು ಮುಂದೆ ಕೇಳುವಿರಿ ಕಲಾಭಾರತಿ. ಇವತ್ತಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ

ಇಂದು ನಾವು ನೆನೆಯಲಿರುವಂತಹ ಕನ್ನಡ ಚಿತ್ರರಂಗದ ಅಪರೂಪದ ಸಾಧಕ ಸಿವಿ ಶಿವಶಂಕರ್ ಅವರು. ಇಂದು ಅವರು ನಮ್ಮನ್ನ ಅಗಲಿದ ದಿನ. ಕೆಲವರು ಚಿತ್ರರಂಗದಲ್ಲಿ ಬರೀ ಕೆಲಸ ಮಾಡೋದಿಲ್ಲ, ಬದಲಿಗೆ ಆ ರಂಗಕ್ಕೆ ಒಂದು ಗಟ್ಟಿ ಅಡಿಪಾಯವನ್ನ ಹಾಕಿಕೊಡ್ತಾರೆ. ಅಂತಹದ್ದೇ ಒಬ್ಬ ಅಪ್ರತಿಮ ಮಾರ್ಗದರ್ಶಕ, ಹಿರಿಯ ಚೇತನ ಸಿವಿ ಶಿವಶಂಕರ್ ಅವರು. ಸಿರಿವಂತನಾದರೂ ಕನ್ನಡ ನಾಡಲ್ಲೇ ಮೆರವೆ, ಈ ಸಾಲು ಕೇಳಿದಾಗ ಪ್ರತಿಯೊಬ್ಬ ಕನ್ನಡಿಗನ ಮೈ ರೋಮಾಂಚನಗೊಳ್ಳುತ್ತಲ್ಲ, ಆ ಅಮರ ಸಾಲುಗಳನ್ನು ಬರೆದವರು ಇದೇ ಶಿವಶಂಕರ್ ಅವರು. ಆದರೆ ಅವರು ಕೇವಲ ಸಾಹಿತಿ ಮಾತ್ರ ಆಗಿರಲಿಲ್ಲ, ಚಿತ್ರರಂಗದ ಒಬ್ಬ ಅದ್ಭುತ ಮೆಂಟರ್ ಸಹ ಆಗಿದ್ರು. ನಟ ರಾಜೇಶ್, ಕಲ್ಪನಾ, ದ್ವಾರಕೀಶ್ರಂತಹ ದೈತ್ಯ ಪ್ರತಿಭೆಗಳನ್ನು ಮೊದಲ ಬಾರಿಗೆ ಗುರುತಿಸಿ ಅವರಿಗೆ ದೊಡ್ಡ ಬ್ರೇಕ್ ಕೊಟ್ಟಂತಹ ದಿವ್ಯ ದೃಷ್ಟಿಯ ಮನುಷ್ಯ ಸಿವಿ ಶಿವಶಂಕರ್ ಅವರು. ಈಗ ಅವರದ್ದೇ ಸಾಹಿತ್ಯ ಉಳ್ಳಂತಹ ಸಿರಿವಂತನಾದರೂ ಕನ್ನಡ ನಾಡಲೆ ಮೆರವೆ ಗೀತೆಯನ್ನು ಕೇಳಿ ಸಂಗಮ ಚಿತ್ರದ್ದು ಪಿ ಬಿ ಶ್ರೀನಿವಾಸ್ ಹಾಗೆಯೇ ರಮಾ ಸಿ ಕೆ ಅವರು ಈ ಒಂದು ಗೀತೆಗೆ ಧ್ವನಿಯಾಗಿದ್ದಾರೆ.

ಆತ್ಮೀಯ ಕೆಳಗರೆ, ನಾವು ಸಿ ವಿ ಶಿವಶಂಕರ್ ಅವರ ಕುರಿತಾಗಿ ಮಾತಾಡ್ತಾ ಇದ್ವಿ. 1933 ಮಾರ್ಚ್ 23ರಂದು ತಿಪಟೂರಿನಲ್ಲಿ ಜನಿಸಿದ ಇವರ ಪೂರ್ಣ ಹೆಸರು ಚಿಟ್ಟನಹಳ್ಳಿ ವೆಂಕಟ ಕೃಷ್ಣ ಭಟ್ಟ ಶಿವಶಂಕರ್. ವಂಶಪಾರ್ಯವಾಗಿ ಬರಬೇಕಿದ್ದಂತಹ ಪೌರೋಹಿತ್ಯ ಜ್ಯೋತಿಷ್ಯವನ್ನು ಬದಿಗಿಟ್ಟು ಕಲೆಯ ಮೇಲಿನ ವ್ಯಾಮೋಹದಿಂದ ಪ್ರೌಢ ಶಿಕ್ಷಣವನ್ನೇ ಅರ್ಧಕ್ಕೆ ನಿಲ್ಲಿಸಿದರು. ಗುಬ್ಬಿ ವೀರಣ್ಣನವರ ನಾಟಕ ಮಂಡಳಿ ಹಾಗೂ ಸುಬ್ಬಯ್ಯ ನಾಯ್ಡು ಅವರ ನಾಟಕ ಸಂಸ್ಥೆಗಳನ್ನು ಸೇರಿ ರಂಗಭೂಮಿಯಲ್ಲಿ ನಟರಾಗಿ ನಾಟಕಕಾರರಾಗಿ ತಮ್ಮ ಕಲಾಪಯಣ ಆರಂಭಿಸಿದರು. ಶ್ರೋತೃಗಳೇ, ಮುಂದೆ ಇವರು ಮದರಾಸಿನಲ್ಲಿದ್ದಂತಹ ಕನ್ನಡ ಚಿತ್ರರಂಗಕ್ಕೆ ಕಾಲಿಡ್ತಾರೆ.

ಕೇವಲ ನಟನಾಗಿ ಮಾತ್ರವಲ್ಲದೆ ಸ್ಪಷ್ಟ ಕನ್ನಡ ಉಚ್ಚಾರಣೆ ಇವರ ಭಾಷಾ ಪ್ರೌಢಿಮೆಯನ್ನ ಕಂಡು ಅಂದಿನ ತಮಿಳು ನಟನಟಿಯರಿಗೆ ಕನ್ನಡ ಕಲಿಸುವಂತಹ ಮೇಷ್ಟ್ರ ಆಗಿಯೂ ಸಹ ಇವರು ಕೆಲಸ ಮಾಡಿದರು. ಸ್ಕೂಲ್ ಮಾಸ್ಟರ್ ಭಕ್ತ ಕನಕದಾಸ, ಶ್ರೀಕೃಷ್ಣ ಗಾರುಡಿ, ಸಂತ ತುಕಾರಾಮ್ ಮತ್ತು ಆಶಾಸುಂದರಿಯಂತಹ ಎವರ್ಗ್ರೀನ್ ಚಿತ್ರಗಳಲ್ಲಿ ಪೋಷಕ ನಟನಾಗಿ ಅದ್ಭುತವಾಗಿ ಅಭಿನಯಿಸಿ ಸೈ ಎನಿಸಿಕೊಂಡವರು ಸಿ ವಿ ಶಿವಶಂಕರ್ ಅವರು. ಈಗ ಅವರದ್ದೇ ಸಾಹಿತ್ಯ ಉಳ್ಳಂತಹ ನಮ್ಮ ಊರು ಚಿತ್ರದ ಗೀತೆಯನ್ನು ಕೇಳಿ. ಪಿ ವಿ ಶ್ರೀನಿವಾಸ್ ಹಾಗೆಯೇ ಬಿ ಕೆ ಸುಮಿತ್ರಾ ಅವರ ಧ್ವನಿಯಲ್ಲಿ ಈ ಒಂದು ಗೀತೆಗೆ ರತ್ನ ಆರ್ ಅವರ ಸಂಗೀತವಿದೆ.

ಆತ್ಮೀಯ ಕೇಳುಗರೆ, ನಾವು ಸಿ ವಿ ಶಿವಶಂಕರ್ ಅವರ ಅಗಲಿದ ದಿನದ ಕುರಿತಾಗಿ, ಪ್ರಯುಕ್ತ ಅವರ ಕುರಿತಾಗಿ ನಾವು ಮಾತಾಡ್ತಾ ಇದ್ವಿ. ಅವರು ಕೇವಲ ನಟನೆಯಷ್ಟೇ ಅಲ್ಲದೆ ರತ್ನಮಂಜರಿ ಚಿತ್ರದ ಮೂಲಕ ಸಹ

ನಿರ್ದೇಶಕರಾಗಿ ಕೆಲಸ ಕಲಿತಾ ಇವರು. ಮುಂದೆ ಪದವೀಧರ, ಮನೆ ಕಟ್ಟಿ ನೋಡು, ನಮ್ಮ ಊರು, ಮಹಾತಪಸ್ವಿ ಚಿತ್ರಗಳನ್ನ ಅದ್ಭುತವಾಗಿ ನಿರ್ದೇಶಿಸಿದರೂ ಸಹ. ಚಿತ್ರಗಳು, ಶ್ರೋತೃಗಳೇ, ಇವರಲ್ಲಿ ಒಂದು ಅದ್ಭುತ ಗುಣವಿತ್ತು. ಏನಪ್ಪಾ ಅಂದರೆ, ಚಿತ್ರರಂಗಕ್ಕೆ ಇವರು ಪರಿಚಯಿಸಿದಂತಹ ಪ್ರತಿಭೆಗಳು ಸಣ್ಣದೇನಲ್ಲ. ಮುನಿಚೌಡಪ್ಪ ಎಂಬ ನಟನನ್ನ ರಾಜೇಶ್ ಎಂದು ಹೆಸರಿಟ್ಟು ಚಿತ್ರರಂಗಕ್ಕೆ ತಂದವರು ಇವರೇ. ಅಷ್ಟೇ ಅಲ್ಲದೆ ಮಂಜುಳಾ, ದ್ವಾರಕೀಶ್, ಕಲ್ಪನಾ, ತೂಗುದೀಪ ಶ್ರೀನಿವಾಸ್ ಹಾಗೆಯೇ ಧೀರೇಂದ್ರ ಗೋಪಾಲ್ದಂತಹ ದೈತ್ಯ ಪ್ರತಿಭೆಗಳಿಗೆ ಆರಂಭಿಕ ದಿನಗಳಲ್ಲಿ ದೊಡ್ಡ ಬ್ರೇಕ್ ನೀಡಿದ ಮಹಾಗುರು ಅಂದರೆ ಶಿವಶಂಕರ್ ಅವರು. ಈಗ ಕೇಳಿ ಮನೆ ಕಟ್ಟಿ ನೋಡು ಚಿತ್ರದ ಗೀತೆಯನ್ನು. ಶಿವಶಂಕರ್ ಅವರದ್ದೇ ಸಾಹಿತ್ಯ ಇರುವಂತಹ ಈ ಒಂದು ಗೀತೆಗೆ ಪಿ ಬಿ ಶ್ರೀನಿವಾಸ್ ಅವರು ಧ್ವನಿಯಾಗಿದ್ದು, ರತ್ನ ಆರ್ ಅವರು ಸಂಗೀತ ನೀಡಿದ್ದಾರೆ.

0: ಪಡು ನೋಡಿ.
1: ಆತ್ಮೀಯ ಕೇಳುಗರೆ, ಬೆಂಗಳೂರು ಎಷ್ಟು ಅದ್ಭುತವಾಗಿ ಬೆಳೆದಿದೆ ನೋಡಿ ಅಂತ ಸಿ ವಿ ಶಿವಶಂಕರ್ ಅವರು ಅದ್ಭುತವಾಗಿ ವರ್ಣಿಸಿದ್ದಾರೆ ಈ ಒಂದು ಗೀತೆಯ ಮೂಲಕವಾಗಿ. ಸಿ ವಿ ಶಿವಶಂಕರ್ ಅವರು ಸಾಹಿತ್ಯ ಲೋಕದಲ್ಲೂ ಸಹ ಅವರ ಲೇಖನಿ ಕರಾರುವಕ್ಕಾಗಿ ಕೆಲಸ ಮಾಡಿದೆ. ಕನ್ನಡಿಗರ ರಕ್ತವನ್ನು ಉಕ್ಕಿಸುವಂತಹ ಭಾಷಾಭಿಮಾನದ ಗೀತೆಗಳನ್ನು ಇವರು ಉಡುಗೊರೆಯಾಗಿ ನೀಡಿದ್ದಾರೆ. ಬೆಳೆದಿದೆ ನೋಡ ಬೆಂಗಳೂರ ನಗರ ಈ ಒಂದು ಗೀತೆಯನ್ನು ಈಗ ನೀವು ಕೇಳಿದ್ರಿ. ಆನಂತರ ನಾ ನೋಡಿ ನಲಿಯುವ ಕಾರವಾರ ಅನ್ನುವಂತಹ ಈ ಎರಡು ಗೀತೆ ಪ್ರತಿಯೊಬ್ಬ ಕನ್ನಡಿಗನ ಹೃದಯದ ಗೀತೆಯಾಗಿದೆ. ಮತ್ತೊಂದು ಸಿರಿವಂತನಾದರೂ ಕನ್ನಡ ನಾಡಲ್ಲೇ ಮೆರವೆ ಅನ್ನುವಂತಹದ್ದು. ಇಂತಹ ಅದ್ಭುತ ಗೀತೆಗಳನ್ನು ಬರೆದಂತಹ ಹೆಮ್ಮೆಯ ಸಾಹಿತಿ ಇವರು. ಇದರೊಂದಿಗೆ ಆಕಾಶವಾಣಿಯಲ್ಲಿ ಇವರು ನಡೆಸಿಕೊಡುತ್ತಿದ್ದಂತಹ ಕಂಪನಿಯ ಪೆಂಪು ಇಂಪು ಎನ್ನುವಂತಹ ರಂಗಭೂಮಿ ಆಧಾರಿತ ಹಾಸ್ಯ ಸರಣಿ ಅಂದಿನ ದಿನಗಳಲ್ಲಿ ಹಳ್ಳಿ ಹಳ್ಳಿಯಲ್ಲೂ ಸೂಪರ್ ಹಿಟ್ ಆಗಿತ್ತು. ಇತ್ತೀಚಿನ ದಿನಗಳಲ್ಲೂ ಸಹ ಈ ಒಂದು ಕಂಪನಿಯ ಪೆಂಪು ಇಂಪು ನಾಟಕ ಪ್ರಸಾರ ಆಗುತ್ತಿತ್ತು. ಈಗ ಕೇಳಿ ಮಹದಿಯ ಮನೆ ಚಿತ್ರದ ಗೀತೆಯನ್ನ ಪಿ ವಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಸಿ ವಿ ಶಿವಶಂಕರ್ ಅವರ ಸಾಹಿತ್ಯ ಇರುವಂತಹ ಈ ಒಂದು ಗೀತೆಗೆ ಆರ್ ರತ್ನ ಅವರ ಸಂಗೀತವಿದೆ.

ಆತ್ಮೀಯ ಕೇಳುಗರೆ, ಕನ್ನಡದ ಕಲೆ, ಸಿನಿಮಾ ಹಾಗೂ ಆಕಾಶವಾಣಿಗೆ ಇವರು ನೀಡಿದಂತಹ 5 ದಶಕಗಳ ಅಪಾರ ಸೇವೆಯನ್ನು ಗೌರವಿಸಿ ಕರ್ನಾಟಕ ಸರ್ಕಾರ ಇವರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಿದೆ. ಜೊತೆಗೆ ಸಿಂಗನಲ್ಲೂರು ಪುಟ್ಟಸ್ವಾಮಯ್ಯ ರಾಜ್ಕುಮಾರ್ ಪ್ರಶಸ್ತಿಯೂ ಇವರಿಗೆ ಸಂದಿದೆ. ಇವರ 2 ಪುತ್ರರಾದಂತಹ ವೆಂಕಟ್ ಭರದ್ವಾಜ ಮತ್ತು ಕಾರ್ತಿಕ್ ಉರ್ಸ್ ಕೂಡ ಇಂದು ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದಾರೆ. 2023 ಜೂನ್ 27 ತಮ್ಮ 90ನೇ ವಯಸ್ಸಿನಲ್ಲಿ ಶಿವಶಂಕರ್ ಅವರು ದೈವಾಧೀನರಾದರು. ಅವರು ಬಿಟ್ಟು ಹೋದ ಕಲಾಶಿಮಂತಿಕೆ ಕನ್ನಡಿಗರ ಮನದಲ್ಲಿ ಸದಾ ಹಸಿರಾಗಿದೆ ಅಂತಲೇ ಹೇಳ್ಬೋದು. ಈಗ ಕೇಳಿ ಹೊಯ್ಸಳ ಚಿತ್ರದ ಗೀತೆಯನ್ನು. ಸಿ ವಿ ಶಿವಶಂಕರ್ ಅವರದ್ದೇ ಸಾಹಿತ್ಯ ಇರುವಂತಹ ಈ ಒಂದು ಗೀತೆಗೆ ಎಸ್ ಜಾನಕಿ ಹಾಗೂ ಸಂಗಡಿಗರು ಧ್ವನಿಯಾಗಿದ್ದು ಲಕ್ಷ್ಮೀನಾರಾಯಣ್ ಅವರು ಸಂಗೀತ ನೀಡಿದ್ದಾರೆ.

0: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ

0: ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
2: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
3: ವಿಧವಾರ್ತಿ ಆಕಾಶವಾಣಿ ಕನ್ನಡದಲ್ಲಿ ಕಲಾಭಾರತಿ ಕಾರ್ಯಕ್ರಮವನ್ನು ಕೇಳಿದ್ರಿ. ಈ ಒಂದು ಕಲಾಭಾರತಿ ಕಾರ್ಯಕ್ರಮದಲ್ಲಿ ಸಿ ವಿ ಶಿವಶಂಕರ್ ಅವರ ಕುರಿತಾಗಿ ಇಂದು ನಾವು ಬಹಳಷ್ಟು ವಿಚಾರಗಳನ್ನು ತಿಳಿದುಕೊಂಡ್ವಿ. ಕಲಾಭಾರತಿ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬಂದಿದೆ ಅಂತ ನಮ್ಮ ಕೇಳುಗರು ಸಂದೇಶಗಳನ್ನು ಸಹ ಕಳಿಸುತ್ತಿದ್ದಾರೆ. ನಮ್ಮ ಕೇಳುಗರು ಹೇಳ್ತಿದ್ದಾರೆ, ನಾವು ಸಹ ಶಿವಶಂಕರ್ ಅವರ ಸಿನಿಮಾಗಳನ್ನು ನೋಡಿದ್ದೀವಿ, ಅವರ ಗೀತೆಗಳು ನಮಗೆ ತುಂಬ ಇಷ್ಟ ಅಂತ ಸಂದೇಶಗಳನ್ನು ಕಳಿಸಿಕೊಟ್ಟಿದ್ದಾರೆ. ಸಂದೇಶ ಕಳಿಸಿದಂತಹ ಎಲ್ಲ ಆತ್ಮೀಯ ಕೇಳುಗರಿಗೂ ಧನ್ಯವಾದ. ಈಗ ಕೇಳಿ ಸಹ ಸಿ ವಿ ಶಿವಶಂಕರ್ ಅವರು ಸಹ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದಂತಹ ರತ್ನಮಂಜರಿ ಚಿತ್ರದ ಗೀತೆಯನ್ನು ಎಸ್ ಜಾನಕಿ ಅವರ ಧ್ವನಿಯಲ್ಲಿ, ಹುಣಸೂರು ಕೃಷ್ಣಮೂರ್ತಿ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತ ಇರುವಂತಹ ಗೀತೆಯನ್ನು

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜಂಟಿಯಾಗಿ ಮಾವು ಬೆಳೆಗೆ ಪಿಡಿಪಿಎಸ್ ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆಯಡಿ ಪ್ರತಿ ಕ್ವಿಂಟಾಲಿಗೆ 1,750 ರೂಪಾಯಿ ನಿಗದಿಪಡಿಸಿ ಆದೇಶ ಹೊರಡಿಸಿದೆ. ಈ ಹಿನ್ನೆಲೆ ಕೋಲಾರ ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ಇಂದು ಶ್ರೀನಿವಾಸಪುರ ತಾಲೂಕಿನ ವಿವಿಧ ಮಾವಿನ ತೋಟಗಳು ಹಾಗೂ ಕೃಷಿ ಮಾರುಕಟ್ಟೆಗೆ ಖುದ್ದು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ಸಂದರ್ಭ ಮಾತನಾಡಿದ ಅವರು, ಸರ್ಕಾರ ನಿಗದಿಪಡಿಸಿರುವ ಮಾವು ಬೆಲೆ ವ್ಯತ್ಯಾಸ ಪಾವತಿ ಯೋಜನೆಯ ಲಾಭ ಪ್ರತಿಯೋರ್ವ ಅರ್ಹ ಮಾವು ಬೆಳೆಗಾರನಿಗೂ ತಲುಪಬೇಕು. ನೋಂದಣಿ ಪ್ರಕ್ರಿಯೆಗೆ ಅನುಕೂಲವಾಗುವಂತೆ ಜಿಲ್ಲೆಯ ಎಲ್ಲ ರೈತ ಸಂಪರ್ಕ ಕೇಂದ್ರಗಳು ಹಾಗೂ ಎಪಿಎಂಸಿ ಆವರಣಗಳಲ್ಲಿ ವಿಶೇಷ ಕೌಂಟರ್ಗಳನ್ನು ತೆರೆಯಲಾಗಿದೆ. ಒಟ್ಟು 47 ನೋಂದಣಿ ಅಧಿಕಾರಿಗಳನ್ನು ನೇಮಿಸಲಾಗಿದೆ ಎಂದರು. ಇಂದು ಬೆಂಗಳೂರು ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಾಡಿನ ಜನತೆಗೆ ನಾಡಪ್ರಭು ಕೆಂಪೇಗೌಡರ ಜಯಂತಿ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಬೆಂಗಳೂರಿನ ಪ್ರತಿ ಗಲ್ಲಿಯ ಇತಿಹಾಸದಲ್ಲೂ ನಾಡಪ್ರಭು ಕೆಂಪೇಗೌಡರ ಹೆಸರಿದೆ. ಇಲ್ಲಿ ಅರಳುವ ಪ್ರತಿ ತಂತ್ರಜ್ಞಾನದ ಕನಸಿನಲ್ಲೂ ಅವರ ದೂರದೃಷ್ಟಿಯ ಬೆಳಕಿದೆ ಎಂದು ಬಣ್ಣಿಸಿರುವ ಮುಖ್ಯಮಂತ್ರಿಯವರು, ಕೆಂಪೇಗೌಡರು ನಾಡಿಗೆ ನೀಡಿದ ಕೊಡುಗೆಗಳನ್ನು ತಮ್ಮ ಎಕ್ಸ್ ಖಾತೆ ಮೂಲಕ ಸ್ಮರಿಸಿದ್ದಾರೆ. ಸುಂದರ, ಸುರಕ್ಷಿತ ಮತ್ತು ಸುಸಜ್ಜಿತ ಬೆಂಗಳೂರು ನಗರಕ್ಕೆ ಅಡಿಪಾಯ ಹಾಕಿದ ಆದರ್ಶ ಆಡಳಿತಗಾರ ನಾಡಪ್ರಭು ಕೆಂಪೇಗೌಡರು ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಬಣ್ಣಿಸಿದ್ದಾರೆ. ಜಯಂತಿ ಹಿನ್ನೆಲೆ ತಮ್ಮ ಗೌರವ ನಮನಗಳನ್ನು ಸಲ್ಲಿಸಿದ್ದಾರೆ. ನಾಡಪ್ರಭು ಕೆಂಪೇಗೌಡ ವಂಶಸ್ಥರ ಮೂಲ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯ ಆವತಿ ಗ್ರಾಮದಿಂದ ಕೆಂಗೇರಿ ಬಳಿಯ ಕೆಂಪೇಗೌಡ ಬಡಾವಣೆಯಲ್ಲಿ ಆಯೋಜಿತ ರಾಜ್ಯಮಟ್ಟದ ಜಯಂತಿ ಕಾರ್ಯಕ್ರಮದ ವೇದಿಕೆ ಬಳಿ ಹೊರಟ ಕೆಂಪೇಗೌಡ ಜ್ಯೋತಿ ರಥಯಾತ್ರೆಗೆ ಆಹಾರ ನಾಗರಿಕ ಸರಬರಾಜು ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಕೆಎಚ್ ಮುನಿಯಪ್ಪ ಆವತಿ ಚನ್ನಕೇಶವ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭ ಮಾತನಾಡಿದ ಅವರು, ಕೆಂಪೇಗೌಡ ಅವರ ಜಾತ್ಯತೀತ ಪರಿಕಲ್ಪನೆ, ಆಡಳಿತ ವೈಖರಿ, ಸಾಮಾಜಿಕ ಕಾಳಜಿ, ಸಮಾನತೆಯ ತತ್ವಗಳು ಎಂದಿಗೂ ಮಾದರಿಯಾಗಿವೆ ಎಂದರು. ಪ್ರಸ್ತುತ ಕೆಂಪೇಗೌಡ ಬಡಾವಣೆಯಲ್ಲಿ ಆಯೋಜಿತ ಜಯಂತಿ ಕಾರ್ಯಕ್ರಮದಲ್ಲಿ ಸಾಧಕರಿಗೆ ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ ಪ್ರದಾನ ಸಮಾರಂಭ ಆರಂಭಗೊಂಡಿದೆ. ನಾಳೆ ಜೂನ್ 28ರಂದು ಭಾನುವಾರ ರಾಜ್ಯಾದ್ಯಂತ ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನ ಜರುಗಲಿದೆ. 5 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಿಸುವಂತೆ ಆರೋಗ್ಯ ಇಲಾಖೆ ಕೋರಿದೆ. ಹಾವೇರಿ ಜಿಲ್ಲೆಯಲ್ಲಿ 5 ವರ್ಷದೊಳಗಿನ 1,51,308 ಮಕ್ಕಳಿಗೆ ಪಲ್ಸ್ ಪೋಲಿಯೋ ಲಸಿಕೆ ನೀಡುವ ಗುರಿ ಹೊಂದಲಾಗಿದೆ ಎಂದು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಜಿಲ್ಲಾ ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯಾಧಿಕಾರಿ ಡಾ ಎಂ ಜಯಾನಂದ.
1: ರಾಷ್ಟೀಯ ಪಲ್ಸ್ ಪೋಲಿಯೋ ಅಭಿಯಾನ ಕಾರ್ಯಕ್ರಮದಲ್ಲಿ ನಾವು ಈಗಾಗಲೇ ಜಿಲ್ಲೆಯಾದ್ಯಂತ ಗುರುತಿಸಿರುವ 0-5 ವರ್ಷದ ಒಳಗಿನ 1,51,308 ಮಕ್ಕಳಿಗೆ ಪೋಲಿಯೋ ಹನಿ ಲಸಿಕೆ ನೀಡುವ ಸಲುವಾಗಿ ಜಿಲ್ಲೆಯಾದ್ಯಂತ ನಾವು ಈಗಾಗಲೇ 998 ಬೂತ್ಗಳನ್ನ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದೀವಿ. ಈ ಒಂದು ಬೂತ್ಗಳಲ್ಲಿ ಸುಮಾರು 1,986 ಸಿಬ್ಬಂದಿಗಳು ವ್ಯಾಕ್ಸಿನೇಟರ್ಸ್ಗಳಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಸುಮಾರು 201 ಜನ ಮೇಲ್ವಿಚಾರಕ ಸಿಬ್ಬಂದಿಗಳಿಗೂ ಸಹ ಈಗಾಗಲೇ ತರಬೇತಿ ನೀಡಿ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದೀವಿ. 0-5 ವರ್ಷದ ಒಳಗಿನ ಎಲ್ಲಾ ಮಕ್ಕಳನ್ನು ಸಮೀಪದ ಬೂತ್ಗೆ ಕರೆತಂದು 2 ಹನಿ ಪೋಲಿಯೋ ಲಸಿಕೆ ನೀಡಿಸುವ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ನಾನು ಸಾರ್ವಜನಿಕರಲ್ಲಿ ವಿನಯಪೂರ್ವಕವಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ.
0: ಆಕಾಶವಾಣಿಯ ಜನಪ್ರಿಯ ಮನ್ ಕಿ ಬಾತ್ ಸರಣಿಯ 135ನೇ ಆವೃತ್ತಿ ನಾಳೆ ಭಾನುವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶ ವಿದೇಶಗಳಲ್ಲಿರುವ ಭಾರತೀಯರೊಂದಿಗೆ ತಮ್ಮ ಮನದ ಮಾತು ಹಂಚಿಕೊಳ್ಳಲಿದ್ದಾರೆ. ಮಹಾರಾಜ ಟ್ರೋಫಿ ಟಿ20 ಕ್ರಿಕೆಟ್ ಪಂದ್ಯಾವಳಿಯ 2ನೇ ಹಂತದ ಪಂದ್ಯಗಳು ಇಂದಿನಿಂದ ಹುಬ್ಬಳ್ಳಿ ರಾಜನಗರದ ಕೆಎಸ್ಸಿಎ ಕ್ರೀಡಾಂಗಣದಲ್ಲಿ ಆಯೋಜಿತವಾಗಿವೆ. 2:30 ಶಿವಮೊಗ್ಗ ಯೋಧಾಸ್ ತಂಡ ಬೆಂಗಳೂರು ಬ್ಲಾಸ್ಟರ್ಸ್ ತಂಡವನ್ನು ಎದುರಿಸಲಿದೆ. 7 ಗಂಟೆಗೆ ಮೈಸೂರು ವಾರಿಯರ್ಸ್ ತಂಡ ಹಾಗೂ ಗುಲ್ಬರ್ಗಾ ಮಿಸ್ಟಿಕ್ಸ್ ತಂಡಗಳು ಪರಸ್ಪರ ಸೆಣಸಲಿವೆ. ಯುವ ಪೀಳಿಗೆಯ ಭವಿಷ್ಯ ಹಾಗೂ ಸಾಮರ್ಥ್ಯವನ್ನು ಕುಂಠಿತಗೊಳಿಸುವ ಮಾದಕ ದ್ರವ್ಯ ವ್ಯಸನ ಹಾಗೂ ದುಶ್ಚಟಗಳಿಂದ ಯುವಕರು ದೂರವಿದ್ದು ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಕೈಜೋಡಿಸಬೇಕು ಎಂದು ಚಿಕ್ಕಮಗಳೂರು ಜಿಲ್ಲಾಧಿಕಾರಿ ಭವರ್ ಸಿಂಗ್ ಮೀನಾ ಕರೆ ನೀಡಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಗಂಟೆ.

ಕೇಳ್ತಿದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸಮಯ ಆಗಿದೆ 12:06. ನಿಮಗೆಲ್ಲ ಗೊತ್ತಿರೋ ಹಾಗೆ ಇದು ಕರೆಗೊಂದು

ಹಾಡಿನ ಸಮಯ ಸ್ನೇಹಿತರೆ. ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಬಹುದು. ನಿಮ್ಮ ಇಷ್ಟದ ಗೀತೆಗಳನ್ನು ಈ ಸಮಯ ನೀವು ಕೇಳ್ಬೋದು. ನಿಮ್ಮಲ್ಲಿ ಒಂದೇ ಒಂದು ವಿನಂತಿ, ಪ್ರತಿ ಸಲ ನಾನು ಕೇಳ್ತೀನಿ, ಈಗಲೂ ವಿನಂತಿಸ್ಕೊಳ್ತಾ ಇದ್ದೀನಿ, ಏನಪ್ಪಾ ಅಂದರೆ ಪದೇ ಪದೇ ಕರೆ ಮಾಡಿದವರು ಕರೆ ಮಾಡಬೇಡಿ, ಹೊಸಬರಿಗೆ ಆದಷ್ಟು ಅವಕಾಶ ಮಾಡಿಕೊಡಿ ಅನ್ನುವಂಥದ್ದು ನನ್ನ ವಿನಂತಿ. ನೀವು ಕರೆ ಮಾಡಬೇಕಾಗಿರುವಂತಹ ಸಂಖ್ಯೆ ಹೀಗಿದೆ, 0802226157. ಮತ್ತೊಂದು ಸಂಖ್ಯೆ 0802226327. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 0802226157. ಮತ್ತೊಂದು ಸಂಖ್ಯೆ 0802226327. ಈ ಒಂದು ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಮೆಚ್ಚಿನ ಗೀತೆ ಯಾವುದು, ಯಾವ ಸಿನಿಮಾ ಅದು ಅಂತ ತಿಳಿಸಿ. ನಾವು ನಿಮ್ಮ ಗೀತೆಗಳನ್ನು ಪ್ರಸಾರ ಮಾಡ್ತೇವೆ. ಹಾಗಾದರೆ ಆರಂಭಿಸೋಣ ರಾಜಕುಮಾರ ಚಿತ್ರದ ಗೀತೆಯೊಂದಿಗೆ. ವಿಜಯಪ್ರಕಾಶ್ ಅವರು ಧ್ವನಿಯಾಗಿರುವಂತಹ ಈ ಒಂದು ಗೀತೆಗೆ ಸಂತೋಷ್ ಆನಂದರಾಮ್ ಅವರ ಸಾಹಿತ್ಯ ಹಾಗೆಯೇ ವಿ ಹರಿಕೃಷ್ಣ ಅವರ ಸಂಗೀತವಿದೆ.

0: ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ಇದೀಗ ಮೊದಲ ಕೇಳುಗರು ಕರೆ ಮಾಡಿದ್ದಾರೆ, ಯಾರು ಅಂತ ನೋಡುವಂತಹ ಸಮಯ. ಹಲೋ,
1: ನಮಸ್ತೆ ಸರ್.
0: ನಮಸ್ಕಾರ, ಯಾರು ಮಾತಾಡ್ತಾ ಇರೋದು?
1: ನಾಗರತ್ನ ಅಂತ.
0: ನಾಗರತ್ನ ಮೇಡಮ್ ನಮಸ್ತೆ, ಏನ್ ಮಾಡ್ಕೊಂಡಿದ್ರಿ ತಾವು?
1: ಸರ್, ನಾನು ಹೌಸ್ ವೈಫ್, ಮನೇಲಿ.
0: ಹೌದಾ, ಇವತ್ತೇನ್ ಮಾಡಿದ್ರಿ ಬೆಳಗ್ಗೆ ತಿಂಡಿ?
1: ಇವತ್ತು ಬೆಳಗ್ಗೆ ಮಸೊಪ್ಪು ಮುದ್ದೆ ಸರ್.
0: ಓ, ಬೆಳಗ್ಗೆನೆ ಮುದ್ದೆ ಮಾಡ್ಬಿಟ್ಟಿದ್ರಾ?
1: ಹೌದು ಸರ್.
0: ಹಾ ಮೇಡಮ್, ಯಾವ ಗೀತೆಯನ್ನ ಪ್ರಸಾರ ಮಾಡ್ಬೇಕಿತ್ತು?
1: ಸರ್, ನಾನೊಬ್ಬ ಕಳ್ಳ ಚಿತ್ರದಿಂದ ನನ್ನ ಸ್ನೇಹಿತೆ ಪುಷ್ಪ ಆಗೋಸ್ಕರ ಆಸೆ ಕೈಗೂಡಿತು ಅಂತ ಒಂದು ಹಾಡಿದೆ, ತುಂಬಾ ಇಷ್ಟ ನನ್ಗೆ ಅದು.
0: ಓಕೆ ಮೇಡಮ್,
1: ಪ್ರಸಾರ ಮಾಡಿ ಸರ್.
0: ಖಂಡಿತ ಮೇಡಮ್, ನೀವು ಇಷ್ಟಪಟ್ಟಂತ ಗೀತೆಯನ್ನ ಪ್ರಸಾರ ಮಾಡ್ತೇನೆ, ಕರೆ ಮಾಡಿದ್ದಕ್ಕೆ ಧನ್ಯವಾದ.
1: ಥ್ಯಾಂಕ್ ಯು ಸರ್.
0: ಧನ್ಯವಾದ. ಈಗ ಕೇಳಿ ನಾನೊಬ್ಬ ಕಳ್ಳ ಚಿತ್ರದ ಗೀತೆಯನ್ನ. ಡಾಕ್ಟರ್ ರಾಜ್ಕುಮಾರ್ ಹಾಗೆ ಎಸ್ ಜಾನಕಿ ಅವರ ಧ್ವನಿಯಲ್ಲಿ, ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ, ರಾಜನ್ ನಾಗೇಂದ್ರ ಅವರ ಸಂಗೀತ ಇರುವಂತಹ ಗೀತೆಯನ್ನ.

0: ಈಗ ನಮ್ಮ ಇನ್ನೊಬ್ಬ ಕೇಳುಗರು ಕರೆ ಮಾಡಿದ್ದಾರೆ, ಯಾರು ಅಂತ ನೋಡೋಣ. ಹಲೋ,
1: ಹಲೋ ಸರ್. ನಮಸ್ತೆ.
0: ನಮಸ್ಕಾರ ಸರ್, ಎಲ್ಲಿಂದ ಮಾತಾಡ್ತಿದ್ದೀರಿ? ನಿಮ್ಮ ಹೆಸರು?
1: ಸರ್, ವಸಂತ್ ಕುಮಾರ್ ಅಂತ.
0: ನಮಸ್ಕಾರ ಸರ್, ಏನ್ ಮಾಡ್ತಿದ್ದೀರಿ ತಾವು? ಯಾವಾಗ ಗೀತೆಯನ್ನ ಪ್ರಸಾರ ಮಾಡ್ಬೇಕಿತ್ತು ಸರ್?
1: ಈ
0: ಬಂಧನ ಚಿತ್ರದ? ಖಂಡಿತ ಸರ್, ನೀವು ಇಷ್ಟಪಟ್ಟಂತ ಗೀತೆಯನ್ನ ಪ್ರಸಾರ ಮಾಡ್ತೇನೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ಧನ್ಯವಾದ ಸರ್. ಈಗ ಕೇಳಿ ಈ ಬಂಧನ ಚಿತ್ರದ ಗೀತೆಯನ್ನ ಸೋನು ನಿಗಮ್, ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ, ಜಯಂತ್ ಕಾಯ್ಕಿನಿ ಅವರ ಸಾಹಿತ್ಯಕ್ಕೆ ಮನೋಮೂರ್ತಿ ಅವರ ಸಂಗೀತ ಇರುವಂತಹ ಗೀತೆಯನ್ನು

0: ಈಗ ನಮ್ಮ ಇನ್ನೊಬ್ಬರು ಕೇಳುಗರು ಕರೆ ಮಾಡಿದ್ದಾರೆ, ಯಾರು ಅಂತ ನೋಡೋಣ. ಹಲೋ ಹಲೋ
1: ಹಲೋ,
0: ನಮಸ್ಕಾರ. ಯಾರು ಕರೆ ಮಾಡಿರೋದು?
1: ಮಂಜಪ್ಪ ಅಂತ.
0: ಎಲ್ಲಿಂದ ಕರೆ ಮಾಡಿದಿರಿ ಸರ್? ಯಲಂಕಿಂದನಾ ಸರ್? ಯಾವ ಗೀತೆಯನ್ನ ಪ್ರಸಾರ ಮಾಡ್ಬೇಕಿತ್ತು?
1: ಇದು ಮಾಡಿ ಮನೆ ಹಾಡು ಹಾಕಿದ್ರಿ, ಒಂದು ಜಾನಕಿ ಒಂದು ಹಾಡ್ಬೇಕು ಅದ್ರಲ್ಲಿ.
0: ಅದೇ ಯಾವ ಚಿತ್ರದ ಗೀತೆ ಅಂತ ಹೇಳ್ಬೇಕಲ್ಲ.
1: ಮಹಡಿ ಮನೆ. ಮಹಡಿ ಮನೆ.
0: ಮಹಡಿ ಮನೆನಾ? ಮಹಡಿ ಮನೆಯಲ್ಲಿ ಯಾವ ಗೀತೆ?
1: ಕಣ್ಣಂದ ತುಂಬಿ ನಿಂತ ಬೆಟ್ಟಗಳೇ ಅಂತ ಹಾಡು ಬರುತ್ತೆ ಆ ಹಾಡು.
0: ಮಹಡಿ ಮನೆಯಲ್ಲಿ ಯಾವ ಗೀತೆ ಅಂದ್ರಿ?
1: ಕಣ್ಣಂದ ತುಂಬಿ ನಿಂತ ಬೆಟ್ಟಗಳೇ.
0: ಆ ಗೀತೆ ಇಲ್ಲ, ಬೇರೆ ಗೀತೆಗಳಿದಾವೆ ಆ ಚಿತ್ರದ್ದು. ಮತ್ತೆ ಬೇರೆ ಯಾವ ಚಿತ್ರದ್ದು ಬೇಕಿತ್ತು?
1: ನಮ್ಮೂರ ದೇವರು ಸಿಗುತ್ತ ಸರ್?
0: ಒಂದು ನಿಮಿಷ. ಇಲ್ಲ, ಆ ಚಿತ್ರದ ಗೀತೆಗಳು ಇಲ್ಲ.
1: ಹಬ್ಬ ಹುಡುಗಿ.
0: ಹಬ್ಬ ಹಾ ಹುಡುಗಿ ಚಿತ್ರದ್ದ? ಅದರಲ್ಲಿ ಯಾವ ಗೀತೆ ಬೇಕಿತ್ತು?
1: ಅಂಧಕಾರ ಕವಿದ ಮನವು ಅಂತ ಹಾಡು.
0: ಅಂಧಕಾರ ಕವಿದ ಮನವು. ಹಾ ಸರ್, ಖಂಡಿತ ಪ್ರಸಾರ ಮಾಡ್ತೇನೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ.
1: ಓಕೆ ಸರ್.
0: ಧನ್ಯವಾದ ಸರ್.

0: ಈಗ ನಮ್ಮ ಇನ್ನೊಬ್ಬ ಕೇಳುಗರು ಕರೆ ಮಾಡಿದ್ದಾರೆ, ಯಾರು ಅಂತ ನೋಡೋಣ. ಹಲೋ,
1: ನಮಸ್ತೆ ಸರ್.
0: ನಮಸ್ಕಾರ, ಯಾರು ಮಾತಾಡ್ತಾ ಇರೋದು?
1: ಚಿತ್ರದುರ್ಗದಿಂದ ಸರ್, ರೂಪಾ ಪಾಂಡುರಂಗರಾವ್.
0: ಮೇಡಮ್ ನಮಸ್ಕಾರ, ಏನ್ ಮಾಡ್ಕೊಂಡಿದ್ರಿ ತಾವು?
1: ನಾನು ಗೃಹಿಣಿ ಸರ್.
0: ಬೆಳಿಗ್ಗೆ ಏನ್ ತಿಂಡಿ ಮಾಡಿದ್ರಿ?
1: ನಮ್ದು ಇವತ್ತು ಅವಲಕ್ಕಿ ಸರ್.
0: ಅವಲಕ್ಕಿ ಚಿತ್ರಾನ?
1: ಅವಲಕ್ಕಿ ಅಷ್ಟೇ ಸರ್.
0: ಅವಲಕ್ಕಿ ಯಾವ ಗೀತೆಯನ್ನ ಪ್ರಸಾರ ಮಾಡ್ಬೇಕಿತ್ತು ಮೇಡಮ್?
1: ಸರ್, ಇವತ್ತು ಕೆಂಪೇಗೌಡರ ಜಯಂತಿ ಇದೆ, ಹಾಗಾಗಿ ಬಾನನ್ನ ಪ್ರೀತಿಸೋ ಫಿಲಂ ಅಲ್ಲಿ ಕೆಂಪೇಗೌಡ್ರೆ ಅಂತ ಒಂದು ಹಾಡಿದೆ ಸರ್, ಈ ಹಾಡು ಬೇಕಾಗಿತ್ತು.
0: ಖಂಡಿತ ಮೇಡಮ್, ನೀವು ಇಷ್ಟಪಟ್ಟಂತ ಗೀತೆಯನ್ನ ಪ್ರಸಾರ ಮಾಡ್ತೇನೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ.
1: ಧನ್ಯವಾದ.
0: ಧನ್ಯವಾದ ಮೇಡಮ್. ಈಗ ಕೇಳಿ, ಬಾನನ್ನ ಪ್ರೀತಿಸುವ ಚಿತ್ರದ ಗೀತೆಯನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ, ಶ್ಯಾಮ್ ಸುಂದರ್ ಕುಲಕರ್ಣಿ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತ ಇರುವಂತಹ ಗೀತೆಯನ್ನ

ಈಗ ಬಿಡದಿಯಿಂದ ಶಂಕರ್ ಅನ್ನುವಂತಹ ಕೇಳುಗರು ಕರೆ ಮಾಡಿದ್ರು, ಆದರೆ ಅವರ ಸಂಪರ್ಕ ಸಾಧ್ಯವಾಗ್ತಿಲ್ಲ. ಅವರು ಕಸ್ತೂರಿ ನಿವಾಸ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳ್ಕೊಂಡಿದ್ರು. ಇದೀಗ ಅವರಿಗಾಗಿ ಕಸ್ತೂರಿ ನಿವಾಸ ಚಿತ್ರದ ಗೀತೆ, ಪಿ ವಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ, ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಇರುವಂತಹ ಗೀತೆಯನ್ನು ಕೇಳಿ.

0: ಹೋಗೋದು.
1: ಈಗ ನಮ್ಮ ಇನ್ನೊಬ್ಬ ಕೇಳುಗರು ಕರೆ ಮಾಡಿದ್ದಾರೆ, ಯಾರು ಅಂತ ನೋಡೋಣ.
2: ಹಲೋ
3: ಸರ್, ನಮಸ್ತೆ ಸರ್.
1: ನಮಸ್ಕಾರ ಸರ್, ಎಲ್ಲಿಂದ ಕರೆ ಮಾಡ್ತಿದ್ರಿ, ನಿಮ್ಮ ಹೆಸರೇನು?
3: ಸರ್ ವೀರೇಶ್ ಅಂತ.
1: ನಮಸ್ಕಾರ ಸರ್, ಎಲ್ಲಿಂದ ಕರೆ ಮಾಡ್ತಿದ್ರಿ? ಸರ್ ಏನ್ ಮಾಡ್ಕೊಂಡಿದ್ದೀರಿ ಸರ್ ತಾವು? ಯಾವಾಗ ಗೀತೆಯನ್ನ ಪ್ರಸಾರ ಮಾಡ್ಬೇಕಿತ್ತು ಸರ್? ಹೃದಯ ಸಮುದ್ರ ಕಲಕಿ. ಖಂಡಿತ ಸರ್, ನೀವು ಇಷ್ಟಪಟ್ಟಂತ ಗೀತೆಯನ್ನ ಪ್ರಸಾರ ಮಾಡ್ತೇನೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ಧನ್ಯವಾದ ಸರ್. ಈಗ ಕೇಳಿ ಅಶ್ವಮೇಧ ಚಿತ್ರದ ಗೀತೆಯನ್ನ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ, ದೊಡ್ಡರಂಗೇಗೌಡರ ಸಾಹಿತ್ಯಕ್ಕೆ ಸಂಗೀತ ರಾಜ್ ಅವರ ಸಂಗೀತ ಇರುವಂತಹ ಗೀತೆಯನ್ನ.

0: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ಕೇಳ್ತಿದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಈಗ ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಈಗ ಒಬ್ಬ ಕಿಡುಗರು ಕರೆ ಮಾಡಿದ್ದಾರೆ, ಯಾರು ಅಂತ ನೋಡೋಣ. ಹಲೋ.
3: ಹಲೋ
2: ಸರ್, ನಮಸ್ಕಾರ.
3: ನಮಸ್ಕಾರ, ನಾನು ವೆಂಕಟೇಶ್ ಅಂತ, ಎಸ್ಬಿಎಂ ಕಾಲೋನಿ, ಬೆಂಗಳೂರು.
2: ಹಾ ಸರ್, ಯಾವ ಗೀತೆಯನ್ನ ಪ್ರಸಾರ ಮಾಡ್ಬೇಕಿತ್ತು?
3: ಇವತ್ತು ಶ್ರೀರಾಮ್ ಫಿಲಂ ಇಂದ ನಾನೊಬ್ಬ ದಂಡನಾಯಕ ಅಂದ್ರೆ ಕೆಂಪೇಗೌಡ ಸಲುವಾಗಿ, ಯಾಕೆಂದ್ರೆ ಅವರು ಒಂದು ಒಳ್ಳೆ ಛಳಗಾರ ಮತ್ತೆ ನಿಷ್ಠಾವಂತ, ಪ್ರತಿಯೊಂದು ಒಂದು ಒಳ್ಳೊಳ್ಳೆ ಎಷ್ಟು ಗುಣ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಅದೆಲ್ಲ ಒಂದು ಇರೋದ್ರಿಂದ ಒಂದು ಬೆಂಗಳೂರು ಒಂದು ಅವರು ಕಷ್ಟಪಡೋದಕ್ಕೆ ಬೆಂಗಳೂರು ಯುಪಿ ಸಿಟಿ ಇದೆ. ಬಟ್ ಅವರ ಒಂದು ಎಷ್ಟು ಒಂದು ಕಷ್ಟಪಟ್ಟು ಏನೋ ಒಂದು ಇದು ಮಾಡಿದ್ರೆ ಅದಕ್ಕೊಂದು ಪರಿಶ್ರಮಕ್ಕೆ ಒಂದು ವ್ಯಾಲ್ಯೂ ಅನ್ನೋದು ಜನ ಇವತ್ತು ಕೊಡ್ತಾ ಇಲ್ಲ. ಅದು ಒಂದು ಬೇಸರದ ಸಂಗತಿ. ಯಾಕೆಂದ್ರೆ ಈಗಿನ ಕಾಲದಲ್ಲಿ ಆ ತರ ಒಂದು ಸಲಗಾರ ಇರೋಂತ ಒಂದು ವ್ಯಕ್ತಿ ನಾವು ನೋಡಕ್ಕಾಗ್ತಿಲ್ಲ. ಆತರ ಒಂದು ಪರಿಸ್ಥಿತಿ ಇರೋದ್ರಿಂದ ಕೆಲವು ಎಲ್ಲ ಕಡೆ ಕೆಲವು ಕಡೆ ಭೂಕಂಪ ಆಗ್ತಾ ಇದೆ, ವಿನಾಶಕ್ಕೆ ಹೋಗ್ತಾ ಇದೆ. ಸೊ ಹಿಂಗಿರ್ಬೇಕಾದ್ರೆ ನಮಗ್ ನಾವೇ ಒಂದು ಸಮಸ್ಯೆ ಮಾಡ್ಕೊಂಡಂಗ್ ಬರುತ್ತೆ. ಸೊ ಅವ್ರ ತರ ಒಂದು ಏನು ಸಾಧನೆ ಇದೆ, ಅವ್ರೇನೇನು ಒಂದು ಗುಣಲಕ್ಷಣ ಇದೆ, ವ್ಯಕ್ತಿತ್ವ ಇದೆ, ಇದನ್ನ ಯಾರು ಒಂದು ದೇಶ ಕಟ್ಟಕ್ಕೆ ಅಂತ ಯಾರು ಇರ್ತಾರೆ ಇಡೀ ನಮ್ ದೇಶದಲ್ಲಿ ವ್ಯಕ್ತಿಗಳು, ಅವ್ರು ಇದನ್ನ ಫಾಲೋ ಮಾಡಿ ದೇಶ ಕಟ್ಟಕ್ಕೆ ಒಂದು ವ್ಯವಸ್ಥೆ ಮಾಡ್ಬೇಕು ಅಂತ ನಾನು ಈ ಹಾಡಿನಲ್ಲಿ ಎಲ್ಲ ತೋರಿಸ್ಕೊಡುತ್ತೆ.
2: ಧನ್ಯವಾದ ಸರ್, ಕರೆ ಮಾಡಿದ್ದಕ್ಕೆ.
3: ಧನ್ಯವಾದ.
2: ಈಗ ಕೇಳಿ ಶ್ರೀರಾಮ್ ಚಿತ್ರದ ಗೀತೆಯನ್ನ ಮನು ಅವರ ಧ್ವನಿಯಲ್ಲಿ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಗುರುಕಿರಣ್ ಅವರ ಸಂಗೀತ ಇರುವಂತಹ ಗೀತೆಯನ್ನ.

ಈಗ ನಮ್ಮ ಇನ್ನೊಬ್ಬ ಕೇಳುಗರು ಕರೆ ಮಾಡಿದ್ದಾರೆ, ಯಾರು ಅಂತ ನೋಡೋಣ. ಹಲೋ ಹಲೋ, ಸಂಪರ್ಕ ಸಾಧ್ಯವಾಗಿಲ್ಲ. ಈಗ ಕೇಳಿ ಸಂತ ತುಕಾರಾಮ್ ಚಿತ್ರದ ಗೀತೆಯನ್ನು ಎಸ್ ಜಾನಕಿ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಸಿ ಸದಾಶಿವ ಅವರ ಸಾಹಿತ್ಯಕ್ಕೆ ವಿಜಯ್ ಭಾಸ್ಕರ್ ಅವರ ಸಂಗೀತ ಇರುವಂತಹ ಗೀತೆ.

0: ಈಗ ನಮ್ಮ ಇನ್ನೊಬ್ಬ ಕೇಳುಗರು ಕರೆ ಮಾಡಿದ್ದಾರೆ, ಯಾರು ಅಂತ ನೋಡೋಣ. ಹಲೋ,
1: ಹಲೋ,
0: ನಮಸ್ಕಾರ, ಯಾರು ಮಾತಾಡ್ತಾ ಇರೋದು?
1: ನಾನು ಸಂಧ್ಯಾ ಮೋಹನ್ ಅಂತ, ರಾಮಮೂರ್ತಿ ನಗರದಿಂದ.
0: ಮೇಡಮ್ ನಮಸ್ತೆ, ಯಾವ ಗೀತೆಯನ್ನ ಪ್ರಸಾರ ಮಾಡಬೇಕಿತ್ತು?
1: ನನಗೆ ಇದು ಫೀನಿಕ್ಸ್ ಅಂತ ಒಂದು ಕನ್ನಡ ಚಿತ್ರ ಉಂಟು ಹಳೆಯದು, ಅದರಲ್ಲಿ ಒಂದು ನಾ ಬರೆದ ಕವನದಲ್ಲಿ ಒಂದೊಂದು ಸಾಲಿನಲ್ಲಿ ಅಂತ ಹಾಡುಂಟು, ಪ್ರಸಾರ ಮಾಡಬಹುದಾ?
0: ಖಂಡಿತ ಮೇಡಮ್, ಪ್ರಸಾರ ಮಾಡ್ತೇನೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ.
1: ತಮಗೂ ಸಹ ಧನ್ಯವಾದ.
0: ಧನ್ಯವಾದ ಮೇಡಮ್. ಈಗ ಕೇಳಿ ಫೋನಿಕ್ಸ್ ಚಿತ್ರದ ಗೀತೆಯನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ, ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತ ಇರುವಂತಹ ಗೀತೆಯನ್ನ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಭಾರತವು ಗಣನೀಯ ಆರ್ಥಿಕ ಪ್ರಗತಿ ಸಾಧಿಸುತ್ತಿದ್ದು ಜಾಗತಿಕವಾಗಿ ಪ್ರಭಾವಶಾಲಿ ಶಕ್ತಿಯಾಗಿ ಹೊರಹೊಮ್ಮುತ್ತಿದೆ ಎಂದು ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರುಬಿಯೋ ಶ್ಲಾಘಿಸಿದ್ದಾರೆ. ನಾಡಪ್ರಭು ಕೆಂಪೇಗೌಡರ 517ನೇ ಜನ್ಮ ದಿನಾಚರಣೆಯ ಅಂಗವಾಗಿ ಇಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಬಳಿ ಇರುವ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾಲಾರ್ಪಣೆ ಮಾಡಿದರು. ವಿಶ್ವವಿಖ್ಯಾತ ಬೆಂಗಳೂರು ನಗರದ ನಿರ್ಮಾತರು, ದಕ್ಷ ಆಡಳಿತಗಾರರು ಆಗಿದ್ದಂತಹ ನಾಡಪ್ರಭು ಕೆಂಪೇಗೌಡರನ್ನು ಅತ್ಯಂತ ಭಕ್ತಿ ಮತ್ತು ಹೆಮ್ಮೆಯಿಂದ ಸ್ಮರಿಸುವುದಾಗಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ನಾಡಿನ ಸಮಸ್ತ ಜನತೆಗೆ ನಾಡಪ್ರಭುಗಳ 517ನೇ ಜಯಂತಿಯ ಶುಭಾಶಯವನ್ನು ಅವರು ಕೋರಿದ್ದಾರೆ. ತುಮಕೂರು ಜಿಲ್ಲೆಯನ್ನು ರಾಜ್ಯದ ಪ್ರಮುಖ ಕ್ರೀಡಾ ನಗರಿಯಾಗಿ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಸರ್ಕಾರ ಕ್ರೀಡಾಪಟುಗಳಿಗೆ ಅಗತ್ಯ ಸೌಲಭ್ಯಗಳನ್ನು ಒದಗಿಸುವ ಮೂಲಕ ಕ್ರೀಡೆಗೆ ಹೆಚ್ಚಿನ ಉತ್ತೇಜನ ನೀಡಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಮುತ್ತತಿಯ ಕಾವೇರಿ ನದಿಯಲ್ಲಿ ಈಜಲು ಹೋಗಿ 5 ಮಂದಿ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುರಕ್ಷತಾ ಕ್ರಮವಾಗಿ ಬ್ಯಾರಿಕೇಡ್ಗಳನ್ನು ಅಳವಡಿಸುವಂತೆ ಮಂಡ್ಯ ಜಿಲ್ಲಾಧಿಕಾರಿ ಜಿಲ್ಲಾ ಉಸ್ತುವಾರಿ ಸಚಿವ ರಾಮಲಿಂಗಾರೆಡ್ಡಿಗೆ ಸೂಚನೆ ನೀಡಿದ್ದಾರೆ. ಮಧ್ಯಪ್ರದೇಶದ ಜಿಐ ಮಾನ್ಯತೆ ಪಡೆದ ಪ್ರಸಿದ್ದ ರೇವಾ ಸುಂದರ್ಜ ಮಾವಿನ ಹಣ್ಣುಗಳ ಮೊದಲನೇ ವಾಣಿಜ್ಯ ರಫ್ತು ಪ್ರಕ್ರಿಯೆಗೆ ಕೃಷಿ ಮತ್ತು ಸಂಸ್ಕರಿಸಿದ ಆಹಾರ ಉತ್ಪನ್ನಗಳ ರಫ್ತು ಅಭಿವೃದ್ಧಿ ಪ್ರಾಧಿಕಾರ ಯಶಸ್ವಿಯಾಗಿ ಚಾಲನೆ ನೀಡಿದ್ದು, ಯುಎಇ ರಾಷ್ಟಕ್ಕೆ ಇವುಗಳನ್ನು ರಫ್ತು ಮಾಡಲಾಗಿದೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಜಿ ಗುಂಪಿನ ತಮ್ಮ ಕೊನೆಯ ಪಂದ್ಯದಲ್ಲಿ ಇರಾನ್ ವಿರುದ್ಧ 1-1 ಗೋಲುಗಳ ಡ್ರಾ ಸಾಧಿಸುವ ಮೂಲಕ ಈಜಿಪ್ಟ್ ತಂಡ ಇದೇ ಮೊದಲ ಬಾರಿಗೆ ವಿಶ್ವಕಪ್ ನಾಕೌಟ್ ಹಂತಕ್ಕೆ ಪ್ರವೇಶಿಸಿ ಇತಿಹಾಸ ನಿರ್ಮಿಸಿದೆ. ಕ್ಯಾಲಿಫೋರ್ನಿಯಾದ ಫುಲ್ಲರ್ಟನ್ನಲ್ಲಿ ನಡೆಯುತ್ತಿರುವಂತಹ ಯುಎಸ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ ಕಿಡಂಬಿ ಶ್ರೀಕಾಂತ್, ರೌನಕ್ ಚೌಹಾನ್ ಮತ್ತು ಶ್ರೀದೇವಿ ಮತ್ತು ದೇವಿಕಾ ಸಿಹಾಗ್ ಸೆಮಿಫೈನಲ್ ಪ್ರವೇಶ ಪಡೆದಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:00 ಸುದ್ದಿ ಮುಖ್ಯಾಂಶಗಳು ಸಂಜೆ 5 ಗಂಟೆಗೆ.

0: ವರ್ಕ್ ಫ್ರಮ್ ಹೋಮ್ ಹೈ ಸ್ಯಾಲರಿ ಬರೀ ಒಂದು ಕ್ಲಿಕ್ ನಲ್ಲಿ ಅರೆ ವಾ
1: ಸಿಕ್ಕಿಬಿದ್ರು
2: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ RBI ಹೇಳುತ್ತೆ
3: ಜಾಣರಾಗಿರಿ ಜಾಗರೂಕರಾಗಿರಿ
4: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ ಸಂಪರ್ಕಿಸಿ cbsvlr@gmail.com

ಆತ್ಮೀಯ ಕೇಳುಗರೇ, ಸಮಯ ಆಗಿದೆ 1:03. ಇದೀಗ ನಮ್ಮ ಕೇಳುಗರು ಕಳಿಸಿರುವಂತಹ ಸಂದೇಶಗಳನ್ನು ಓದುವಂತಹ ಸಮಯ. ಕತ್ರಗುಪ್ಪೆಯಿಂದ ಸಂಜಯ್ ಅವರು ಕಳಿಸಿದರೆ, ಬೆಳಗಿನ ಪ್ರಸಾರವಾದಂತಹ ಎಲ್ಲ ಗೀತೆಗಳು ತುಂಬ ಚೆನ್ನಾಗಿದ್ವು ಅಂತ. ವಿವಿಧ ಭಾರತೀಯ ಜೊತೆಗೆ ಬೆಳಗ್ಗೆಯಿಂದ ನಾವು ಇದ್ದೀವಿ ಅಂತ ಶಿರಾಳಕೊಪ್ಪದಿಂದ ಸಂಪತ್ ಕುಮಾರ್ ಅವರು ಸಂದೇಶ ಕಳಿಸಿದ್ದಾರೆ. ಬೆಳಗಿನ ಕಾರ್ಯಕ್ರಮಗಳೆಲ್ಲವೂ ತುಂಬ ಚೆನ್ನಾಗಿ ಮೂಡಿಬಂದವು ಅಂತ ಹೇಳ್ತಿದ್ದಾರೆ. ಇನ್ನು ಕಲಬುರಗಿ ಜಿಲ್ಲೆ ಮಾದನ ಹಿಪ್ಪರಗಿಯಿಂದ ಶಿವಲಿಂಗಪ್ಪ ಬುದ್ರೆ ಅವರು ಹೇಳ್ತಾ ಇದ್ದಾರೆ, ಇಂದಿನ ಕಲಾಭಾರತಿ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿಬಂದಿದೆ ಅಂತ. ಇನ್ನು ಶ್ರೀ ಹೋಬಳೆ ಲಕ್ಷ್ಮೀ ಚಂದ್ರಶೇಖರ್ ಅವರು ವಿದ್ಯಾನಗರ ಹರಿಹರದಿಂದ, ಇವರು ಸಹ ಕಲಾಭಾರತಿ ಕಾರ್ಯಕ್ರಮ ಚೆನ್ನಾಗಿದೆ, ಸಂಗಮ ಹಾಡು ಸಿರಿವಂತನಾದರೂ ಈ ಒಂದು ಗೀತೆ ನನಗೆ ತುಂಬ ಇಷ್ಟ ಅಂತ ತಮ್ಮ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಡಾಕ್ಟರ್ ಅನಂತ್ ಕುಮಾರ್ ಅರಸು ಅವರು, ಇವರು ಸಹ ಹೇಳ್ತಿದ್ದಾರೆ, ಇವತ್ತಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪಿ ವಿ ಶಿವಶಂಕರ್ ಅವರ ಕುರಿತಾಗಿ ವಿವರಗಳು, ಹಾಗೆ ಅವರ ಹಾಡುಗಳು ತುಂಬ ಚೆನ್ನಾಗಿದ್ದವು ಅಂತ. ಇನ್ನು ನಿರ್ಮಲಾ ಅವರು ಸಂದೇಶ ಕಳಿಸಿದ್ದಾರೆ, ಕಲಾಭಾರತಿ ಕಾರ್ಯಕ್ರಮ ಚೆನ್ನಾಗಿತ್ತು, ಹಾಡುಗಳು ತುಂಬ ಇಷ್ಟ ಆದವು ಅಂತ. ಇನ್ನು ಹಲಸೂರು ರಾಜೇಶ್ ಅವರು, ಶಿವಶಂಕರ್ ಅವರ ನಿರ್ದೇಶನದ ಚಿತ್ರಗಳು ಗೀತೆಗಳು ನಮಗೆ ತುಂಬ ಇಷ್ಟ ಅಂತ ಹೇಳಿದ್ದಾರೆ. ಹಾಗೆಯೇ ನವೋದಯ ನಾಗರಾಜ್ ಅವರು, ಸಿ ವಿ ಶಿವಶಂಕರ್ ಅವರ ಸಂಗಮ ಚಿತ್ರದ ಹಾಡು ಸಿರಿವಂತನಾದರೂ ಕೊನೆಗೂ ಚಿತ್ರೀಕರಣ ಆಗಲೇ ಇಲ್ಲ, ಆದರೆ ಹಾಡು ಮಾತ್ರ ಕನ್ನಡಿಗರ ಮನೆ ಮನವನ್ನು ಮುಟ್ಟಿದೆ ಅಂತ ಹೇಳಿದ್ದಾರೆ. ಇನ್ನು ಕನ್ನಡ ನಾಡಿನ ವರ್ಣನೆ ಹಾಗೂ ಕರ್ನಾಟಕದ ಪ್ರೇಕ್ಷಣೀಯ ಸ್ಥಳಗಳ ಕುರಿತಾಗಿ ಸಿ ವಿ ಶಿವಶಂಕರ್ ಅವರು ಅದ್ಭುತವಾಗಿ ಬರೆದಿದ್ದಾರೆ ಅವರ ಗೀತೆಗಳನ್ನು ಅಂತ ಮಂಜುನಾಥ್ ಇಂದರಗಿ ಅವರು ತಮ್ಮ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಪುಷ್ಪ ಶಾನುಭೋಗರ್ ಗದಗಿಂದ, ಕಲಾಭಾರತಿಯಲ್ಲಿ ಮಾಹಿತಿ ಚೆನ್ನಾಗಿತ್ತು, ಹಾಡುಗಳು ಸಹ ಕೇಳ್ತಾ ಇದ್ದೀವಿ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಕಲಾಭಾರತಿ ಕಾರ್ಯಕ್ರಮ ಚೆನ್ನಾಗಿತ್ತು ಅಂತ ಮಯೂರ ಕೋಟಿ ಜನ್ನಾಪುರ ಭದ್ರಾವತಿಯಿಂದ ಇವರು ಸಹ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಅನೇಕ ಸಂದೇಶಗಳು ಬಂದಿವೆ, ಧನ್ಯವಾದ ನಿಮ್ಮೆಲ್ಲರ ಸಂದೇಶಗಳಿಗಾಗಿ. ಈಗ ಕೇಳೋಣ ಗುರುಕಿರಣ್ ಅವರ ಧ್ವನಿಯಲ್ಲಿ ಮೂಡಿ ಬಂದಂತಹ ಚೆಲ್ಲಾಟ ಚಿತ್ರದ ಗೀತೆಯನ್ನು. ಈ ಒಂದು ಗೀತೆಗೆ ಗುರುಕಿರಣ್ ಅವರದ್ದೇ ಸಂಗೀತ ನಿರ್ದೇಶನವಿದೆ. ಗುರುಕಿರಣ್ ಅವರ ಜೊತೆ ಈ ಒಂದು ಗೀತೆಗೆ ಶಮಿತಾ ಅವರು ಧ್ವನಿಯಾಗಿದ್ದಾರೆ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು. 3 ದಿನಗಳ ಭೇಟಿಗಾಗಿ ಸೆಷಲ್ಸ್ ಪ್ರಯಾಣ ಬೆಳೆಸಿದ ಪ್ರಧಾನಿ ನರೇಂದ್ರ ಮೋದಿ. ಬೆಂಗಳೂರಿನಲ್ಲಿಂದು ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವದಲ್ಲಿ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಭಾಗಿ. 135ನೇ ಮನ್ ಕಿ ಬಾತ್ ಆವೃತ್ತಿಯಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭಾರತೀಯರನ್ನುದ್ದೇಶಿಸಿ ಭಾಷಣ. ಯುಎಸ್ ಓಪನ್ ಬ್ಯಾಡ್ಮಿಂಟನ್, ಭಾರತದ ಕಿಡಂಬಿ ಶ್ರೀಕಾಂತ್, ರೌನಕ್ ಚೌಹಾಣ್ ಮತ್ತು ದೇವಿಕಾ ಸಿಹಾಗ್ ಸೆಮಿಫೈನಲ್ ಪ್ರವೇಶ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಇದೇ ಮೊದಲ ಬಾರಿಗೆ ನಾಕೌಟ್ ಹಂತ ಪ್ರವೇಶಿಸಿದ ಈಜಿಪ್ಟ್. ವಾರ್ತೆಗಳ ವಿವರ. ಇಂದಿನಿಂದ 29ರವರೆಗಿನ ಸೆಷಲ್ಸ್ ರಾಷ್ಟದ ಪ್ರವಾಸಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಇಂದು ಬೆಳಗ್ಗೆ ಪ್ರಯಾಣ ಬೆಳೆಸಿದರು. ಭಾರತದ ಮಹಾಸಾಗರ ಪರಿಕಲ್ಪನೆ ಮತ್ತು ಜಾಗತಿಕ ದಕ್ಷಿಣ ಒಕ್ಕೂಟದ ಬದ್ದತೆಯಲ್ಲಿ ಸೆಷಲ್ಸ್ ದೇಶ ಅತ್ಯಂತ ಮೌಲ್ಯಯುತ ಕಡಲ ನೆರೆಹೊರೆಯ ಪಾಲುದಾರ ರಾಷ್ಟ ಎಂದು ಪ್ರಧಾನಿ ತಿಳಿಸಿದ್ದಾರೆ. ಸೆಷಲ್ಸ್ ರಾಷ್ಟಕ್ಕೆ ಪ್ರಯಾಣ ಬೆಳೆಸುವುದಕ್ಕೂ ಮುನ್ನ ನಿರ್ಗಮನ ಹೇಳಿಕೆ ನೀಡಿದ ಅವರು, ಉಭಯ ದೇಶಗಳ ನಡುವಿನ ರಾಜತಾಂತ್ರಿಕ ಬಾಂಧವ್ಯಕ್ಕೆ ಈ ವರ್ಷ 50 ವರ್ಷಗಳು ತುಂಬುತ್ತಿದ್ದು, ಈ ಮೌಲ್ಯಯುತ ಸಂಬಂಧವು ಪರಸ್ಪರ ನಂಬಿಕೆ ಮತ್ತು ಹಂಚಿಕೆಯ ಪ್ರಜಾಸತ್ತಾತ್ಮಕ ತತ್ವಗಳ ಮೇಲೆ ಆಧಾರಿತವಾಗಿದೆ ಎಂದು ತಿಳಿಸಿದ್ದಾರೆ. ಪ್ರವಾಸದ ಭಾಗವಾಗಿ ಪ್ರಧಾನಿ ಸೆಷಲ್ಸ್ ರಾಷ್ಟೀಯ ದಿನದ ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ. ಭಾರತೀಯ ರಕ್ಷಣಾ ಪಡೆಗಳ ಒಂದು ತಂಡ ಮತ್ತು ಭಾರತೀಯ ನೌಕಾಪಡೆಯ 2 ಹಡಗುಗಳು ಈ ಆಚರಣೆಗಳಲ್ಲಿ ಭಾಗವಹಿಸಲಿವೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಭೇಟಿಯ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಸೆಷಲ್ಸ್ ಅಧ್ಯಕ್ಷ ಡಾ ಪ್ಯಾಟ್ರಿಕ್ ಹರ್ಮನಿ ಅವರೊಂದಿಗೆ ಮಾತುಕತೆ ನಡೆಸಲಿದ್ದು, ದ್ವಿಪಕ್ಷೀಯ ಸಹಕಾರದ ವಿವಿಧ ಕ್ಷೇತ್ರಗಳನ್ನು ಪರಿಶೀಲಿಸುವ ಜೊತೆಗೆ ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಅಂತಾರಾಷ್ಟೀಯ ವಿಷಯಗಳ ಕುರಿತು ಚರ್ಚೆ ನಡೆಸಲಿದ್ದಾರೆ. ಪ್ರಧಾನಮಂತ್ರಿ ಅವರು ಸೆಷಲ್ಸ್ ರಾಷ್ಟೀಯ ಸಂಸತ್ತನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದು, ಭಾರತೀಯ ಮೂಲದ ಸಮುದಾಯದ ಸದಸ್ಯರೊಂದಿಗೆ ಸಂವಾದ ನಡೆಸಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಈ ನಡುವೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಕಾಯಂ ಸದಸ್ಯತ್ವ ಪಡೆಯುವ ಭಾರತದ ಪ್ರಯತ್ನಕ್ಕೆ ಸೆಷಲ್ಸ್

0: ಅವರು ಇಂದು ಬೆಂಗಳೂರಿನಲ್ಲಿ ಆಯೋಜಿಸಲಾಗಿರುವ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಾಳೆ ಬೆಂಗಳೂರಿನಲ್ಲಿ ನಡೆಯಲಿರುವ ನಶಾಮುಕ್ತ ಭಾರತ ಕಾರ್ಯಕ್ರಮದಲ್ಲಿ ಉಪರಾಷ್ಟಪತಿ ಭಾಗವಹಿಸಲಿದ್ದಾರೆ. ಈ ಸಮಾವೇಶವನ್ನು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಂಸ್ಥಾಪನಾ ದಿನಾಚರಣೆ ಹಾಗೂ ಅಂತಾರಾಷ್ಟೀಯ ಮಾದಕ ವಸ್ತು ವಿರೋಧಿ ಮತ್ತು ಅಕ್ರಮ ಸಾಗಣೆ ತಡೆ ದಿನಾಚರಣೆ ಕಾರ್ಯಕ್ರಮದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದೆ. ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ಇಂದು ದೇಶದ ಮೊದಲ ಸಹಕಾರ ಆಧಾರಿತ ಟ್ಯಾಕ್ಸಿ ಸೇವೆ ಭಾರತ್ ಟ್ಯಾಕ್ಸಿಗೆ ಗುಜರಾತ್ನಲ್ಲಿ ಚಾಲನೆ ನೀಡಿದರು. ಭಾರತ್ ಟ್ಯಾಕ್ಸಿ ಸಹಕಾರ ತತ್ವಗಳಡಿಯಲ್ಲಿ ಕಾರ್ಯನಿರ್ವಹಿಸುವ ಒಂದು ವಿನೂತನ ಡಿಜಿಟಲ್ ಸಾರಿಗೆ ವೇದಿಕೆಯಾಗಿದ್ದು, ಇದು ಸಾರಥಿಯೇ ಮಾಲೀಕ ಎಂಬ ಪರಿಕಲ್ಪನೆಗೆ ನೈಜ ರೂಪ ನೀಡಿದೆ. ಈ ಮಾದರಿಯಡಿ ಟ್ಯಾಕ್ಸಿ ಚಾಲಕರು ಕೇವಲ ಸೇವೆ ಒದಗಿಸುವ ಸಿಬ್ಬಂದಿಯಾಗಿ ಉಳಿಯದೆ ಈ ಸಂಸ್ಥೆಯ ಪಾಲುದಾರರು ಹಾಗೂ ಮಾಲೀಕರು ಆಗಿರುತ್ತಾರೆ. ಇದು ಚಾಲಕರಿಗೆ ಆರ್ಥಿಕ ಸಬಲೀಕರಣ, ಸಾಮಾಜಿಕ ಭದ್ರತೆ ಮತ್ತು ಮಾಲೀಕತ್ವದ ಹಕ್ಕುಗಳನ್ನು ಒದಗಿಸುವ ಮೂಲಕ ಅವರ ಜೀವನ ಮಟ್ಟವನ್ನು ಸುಧಾರಿಸಲು ನೆರವಾಗಲಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಭಾರತವು ಗಣನೀಯ ಆರ್ಥಿಕ ಪ್ರಗತಿ ಸಾಧಿಸುತ್ತಿದ್ದು ಜಾಗತಿಕವಾಗಿ ಪ್ರಭಾವಶಾಲಿ ಶಕ್ತಿಯಾಗಿ ಹೊರಹೊಮ್ಮುತ್ತಿದೆ ಎಂದು ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಶ್ಲಾಘಿಸಿದ್ದಾರೆ. ಶ್ವೇತಭವನದಲ್ಲಿ ನೀಡಿದ ಸಂದರ್ಶನದಲ್ಲಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಡಳಿತವು ಭಾರತವನ್ನು ತನ್ನ ಅತ್ಯಂತ ನಿಕಟ ಕಾರ್ಯತಂತ್ರದ ಪಾಲುದಾರ ಎಂದು ಪರಿಗಣಿಸುತ್ತದೆ ಎಂದು ಅವರು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಡುವಿನ ನಿಕಟ ಒಡನಾಟವು ದ್ವಿಪಕ್ಷೀಯ ರಾಜತಾಂತ್ರಿಕತೆಗೆ ಪ್ರಮುಖವಾಗಿದ್ದು, ಸಮಾನ ಪ್ರಜಾಸತ್ತಾತ್ಮಕ ಮೌಲ್ಯಗಳು ಉಭಯ ದೇಶಗಳ ಬಲವಾದ ಸಹಕಾರಕ್ಕೆ ಭದ್ರ ಬುನಾದಿಯಾಗಿದೆ ಎಂದು ಅವರು ಹೇಳಿದ್ದಾರೆ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಬೆಳಗ್ಗೆ 11 ಗಂಟೆಗೆ ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಇದು ಮನ್ ಕಿ ಬಾತ್ನ 135ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜಗತ್ ಪ್ರಕಾಶ್ ನಡ್ಡಾ ಅವರ ಅಧ್ಯಕ್ಷತೆಯಲ್ಲಿ ಕೇಂದ್ರೀಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮಂಡಳಿಯ 16ನೇ ಸಮ್ಮೇಳನವು ಇದೇ 29ರಂದು ನವದೆಹಲಿಯಲ್ಲಿ ನಡೆಯಲಿದೆ. ಈ ಸಮ್ಮೇಳನದಲ್ಲಿ ವಿವಿಧ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಆರೋಗ್ಯ ಸಚಿವರು, ಸಂಸತ್ ಸದಸ್ಯರು ಮತ್ತು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಹಿರಿಯ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ. ಆರೋಗ್ಯ ವಲಯದ ಪ್ರಮುಖ ನೀತಿಗಳು, ಆದ್ಯತೆಗಳು ಹಾಗೂ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಹಯೋಗವನ್ನು ಬಲಪಡಿಸುವ ಕುರಿತು ಸಮ್ಮೇಳನದಲ್ಲಿ ಸುದೀರ್ಘ ಚರ್ಚೆ ನಡೆಯಲಿದೆ. ಸಮಾವೇಶದಲ್ಲಿ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ರಾಜ್ಯ ಸಚಿವರಾದ ಅನುಪ್ರಿಯಾ ಪಟೇಲ್ ಮತ್ತು ಪ್ರತಾಪ್ ರಾವ್ ಜಾಧವ್ ಪಾಲ್ಗೊಳ್ಳಲಿದ್ದಾರೆ. ಕಲ್ಪಾಕಂನ ಇಂದಿರಾಗಾಂಧಿ ಪರಮಾಣು ಸಂಶೋಧನಾ ಕೇಂದ್ರದಲ್ಲಿ ಫಾಸ್ಟ್ ಬ್ರೀಡರ್ ಪರೀಕ್ಷಾ ರಿಯಾಕ್ಟರ್ನಿಂದ ಉತ್ಪತ್ತಿಯಾಗುವ ಪರಮಾಣು ಪ್ರಕ್ರಿಯೆಯ ಶಾಖವನ್ನು ಬಳಸಿಕೊಂಡು ತಾಮ್ರ ಕ್ಲೋರಿನ್ ಥರ್ಮೋಕೆಮಿಕಲ್ ಸೈಕಲ್ ಆಧಾರಿತ ವಿಶ್ವದ ಮೊದಲ ಹೈಡ್ರೋಜನ್ ಉತ್ಪಾದನಾ ಸೌಲಭ್ಯವನ್ನು ಪರಮಾಣು ಇಂಧನ ಇಲಾಖೆಯ ಕಾರ್ಯದರ್ಶಿ ಅಜಿತ್ ಕುಮಾರ್ ಮೊಹಂತಿ ಉದ್ಘಾಟಿಸಿದರು. ಮಧ್ಯಪ್ರದೇಶದ ಜಿಐ ಮಾನ್ಯತೆ ಪಡೆದ ಪ್ರಸಿದ್ಧ ರೇವಾ ಸುಂದರ್ಜ ಮಾವಿನ ಹಣ್ಣುಗಳ ಮೊದಲನೇ ವಾಣಿಜ್ಯ ರಫ್ತು ಪ್ರಕ್ರಿಯೆಗೆ ಕೃಷಿ ಮತ್ತು ಸಂಸ್ಕರಿಸಿದ ಆಹಾರ ಉತ್ಪನ್ನಗಳ ರಫ್ತು ಅಭಿವೃದ್ಧಿ ಪ್ರಾಧಿಕಾರ ಯಶಸ್ವಿಯಾಗಿ ಚಾಲನೆ ನೀಡಿದ್ದು, ಯುಎಇ ರಾಷ್ಟಕ್ಕೆ ಇವುಗಳನ್ನು ರಫ್ತು ಮಾಡಲಾಗಿದೆ. ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರತದ ವಿಶಿಷ್ಟ ಕೃಷಿ ಉತ್ಪನ್ನಗಳನ್ನು ಉತ್ತೇಜಿಸುವ ನಿಟ್ಟನಲ್ಲಿ ಇದು ಒಂದು ಮಹತ್ವದ ಹೆಜ್ಜೆಯಾಗಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೃಷಿ ಸಚಿವಾಲಯ ತಿಳಿಸಿದೆ. ಮೊದಲನೇ ರಫ್ತಿನಲ್ಲಿ 1 ಮೆಟ್ರಿಕ್ ಟನ್ನಷ್ಟು ಉತ್ತಮ ಗುಣಮಟ್ಟದ ಜಿಐ ಮಾನ್ಯತೆ ಹೊಂದಿದ ರೇವಾ ಸುಂದರ್ಜ ಮಾವಿನ ಹಣ್ಣುಗಳನ್ನು ಕಳುಹಿಸಿಕೊಡಲಾಗಿದೆ. ಕ್ಯಾಲಿಫೋರ್ನಿಯಾದ ಫುಲ್ಲರ್ಟನ್ನಲ್ಲಿ ನಡೆಯುತ್ತಿರುವ ಯುಎಸ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ ಕಿಡಂಬಿ ಶ್ರೀಕಾಂತ್, ರೌನಕ್ ಚೌಹಾನ್ ಮತ್ತು ದೇವಿಕಾ ಸಿಹಾಗ್ ಸೆಮಿಫೈನಲ್ ಪ್ರವೇಶಿಸಿದ್ದಾರೆ. ಪುರುಷರ ಸಿಂಗಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಕಿಡಂಬಿ ಶ್ರೀಕಾಂತ್ ಚೀನಾ ತೈಪೆಯ ಲಿಯಾವೋ ಜುವೋ ಫು ವಿರುದ್ದ 21-9, 12-21, 21-8

ಸೆಟ್ಗಳ ಅಂತರದಿಂದ ಗೆಲುವು ದಾಖಲಿಸಿದರು. ಇದೇ ವಿಭಾಗದ ಮತ್ತೊಂದು ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ರೌನಕ್ ಚೌಹಾನ್ ಇಸ್ರೇಲ್ನ ಮಿಶಾ ಜಿಲ್ಬರ್ಮಾನ್ ವಿರುದ್ಧ ನೇರ ಸೆಟ್ಗಳಿಂದ ಜಯ ತಮ್ಮದಾಗಿಸಿಕೊಂಡರು. ಮಹಿಳಾ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ದೇವಿಕಾ ಸಿಹಾಗ್ ಜಪಾನ್ನ ರಿಕೋ ಗುಂಜಿ ವಿರುದ್ಧ 22-20, 21-19 ಸೆಟ್ಗಳ ಅಂತರದಲ್ಲಿ ಗೆದ್ದು ಸೆಮಿಫೈನಲ್ ಪ್ರವೇಶಿಸಿದರು. ಇದೇ ವಿಭಾಗದಲ್ಲಿ ಭಾರತದ ರಕ್ಷಿತಾ ರಾಮರಾಜ್ ತಾನ್ವಿ ಶರ್ಮಾ ಕ್ವಾರ್ಟರ್ ಫೈನಲ್ನಲ್ಲಿ ಪರಾಭವಗೊಂಡರು. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಜಿ ಗುಂಪಿನ ತಮ್ಮ ಕೊನೆಯ ಪಂದ್ಯದಲ್ಲಿ ಇರಾನ್ ವಿರುದ್ಧ 1-1 ಗೋಲುಗಳ ಡ್ರಾ ಸಾಧಿಸುವ ಮೂಲಕ ಈಜಿಪ್ಟ್ ತಂಡ ಇದೇ ಮೊದಲ ಬಾರಿಗೆ ವಿಶ್ವಕಪ್ ನಾಕೌಟ್ ಹಂತಕ್ಕೆ ಪ್ರವೇಶಿಸಿ ಇತಿಹಾಸ ನಿರ್ಮಿಸಿದೆ. 32ರ ಸುತ್ತಿನ ಪಂದ್ಯದಲ್ಲಿ ಈಜಿಪ್ಟ್ ತಂಡ ಆಸ್ಟ್ರೇಲಿಯಾ ತಂಡವನ್ನು ಎದುರಿಸಲಿದೆ. ಜಿ ಗುಂಪಿನ ಮತ್ತೊಂದು ಪಂದ್ಯದಲ್ಲಿ ಬೆಲ್ಜಿಯಂ ತಂಡ ನ್ಯೂಜಿಲೆಂಡ್ ವಿರುದ್ದ 5-1 ಗೋಲುಗಳ ಜಯ ಸಾಧಿಸಿ ತನ್ನ ಗುಂಪಿನಲ್ಲಿ ಅಗ್ರಸ್ಥಾನದೊಂದಿಗೆ ನಾಕೌಟ್ ಹಂತದಲ್ಲಿ ಸ್ಥಾನ ಖಚಿತಪಡಿಸಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 3 ದಿನಗಳ ಭೇಟಿಗಾಗಿ ಸೆಷಲ್ಸ್ ಪ್ರಯಾಣ ಬೆಳೆಸಿದ ಪ್ರಧಾನಿ ನರೇಂದ್ರ ಮೋದಿ. ಬೆಂಗಳೂರಿನಲ್ಲಿಂದು ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವದಲ್ಲಿ ಉಪರಾಷ್ಟಪತಿ ಸಿಬಿ ರಾಧಾಕೃಷ್ಣನ್ ಭಾಗಿ. 135ನೇ ಮನ್ ಕಿ ಬಾತ್ ಆವೃತ್ತಿಯಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭಾರತೀಯರನ್ನುದ್ದೇಶಿಸಿ ಭಾಷಣ. ಯುಎಸ್ ಓಪನ್ ಬ್ಯಾಡ್ಮಿಂಟನ್ ಭಾರತದ ಕಿಡಂಬಿ ಶ್ರೀಕಾಂತ್, ರೌನಕ್ ಚೌಹಾಣ್ ಮತ್ತು ದೇವಿಕಾ ಸಿಹಾಗ್ ಸೆಮಿಫೈನಲ್ ಪ್ರವೇಶ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಇದೇ ಮೊದಲ ಬಾರಿಗೆ ನಾಕೌಟ್ ಹಂತ ಪ್ರವೇಶಿಸಿದ ಈಜಿಪ್ಟ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ಪ್ರದೇಶ ಸಮಾಚಾರ ಅಪರಾಹ್ನ 2:30.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಆತ್ಮೀಯ ಕೇಳುಗರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ಶನಿವಾರ ಹಾಗೂ ಭಾನುವಾರ ಎರಡು ದಿನಗಳ ಕಾಲ ವಿಶೇಷ ಕಾರ್ಯಕ್ರಮ ಏನಿರುತ್ತೆ ಈ ಸಮಯದಲ್ಲಿ ಅಂದರೆ ಸಂದೇಶ ನಮಗೆ, ಸಂಗೀತ ನಿಮಗೆ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ನೀವು ಸಂದೇಶ ಕಳಿಸಿ ನಿಮ್ಮ ಇಷ್ಟದ ಗೀತೆಗಳನ್ನು ಈ ಸಮಯದಲ್ಲಿ ಕೇಳಬಹುದು. ನೀವು ಸಂದೇಶ ಕಳಿಸಬೇಕಾಗಿರುವಂತಹ ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ, 9483091019. ಮತ್ತೊಮ್ಮೆ 9483091019. ಈ ಒಂದು ಸಂಖ್ಯೆಗೆ, ಈ ಒಂದು ನಮ್ಮ ಈ ಒಂದು ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಸಂದೇಶಗಳನ್ನು ಕಳಿಸ್ಕೊಡಿ ಅಂತ ಹೇಳ್ತಾ ಮೊದಲಿಗೆ ಈ ಗೀತೆ ಮೊದಲಿಗೆ ಕೇಳೋಣ. ಕೆಂಪೇಗೌಡ ಚಿತ್ರದ ಗೀತೆಯನ್ನು ರವಿಶಂಕರ್ ಅವರ ಧ್ವನಿಯಲ್ಲಿ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ, ಅರ್ಜುನ್ ಜನಿ ಅವರ ಸಂಗೀತ ಇರುವಂತಹ ಗೀತೆಯನ್ನು.

ಸಂದೇಶ ನಮಗೆ, ಸಂಗೀತ ನಿಮಗೆ, ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ನಿಮ್ಮ ಸಂದೇಶಗಳು ನಮ್ಮನ್ನು ಬಂದು ತಲುಪ್ತಾ ಇದ್ದಾವೆ. ಖಂಡಿತ ನೀವು ಇಷ್ಟಪಟ್ಟಂಥ ಗೀತೆಗಳನ್ನು ನಾವು ಪ್ರಸಾರ ಮಾಡ್ತಾ ಇದ್ದೇವೆ. ಸಿದ್ದಲಿಂಗಮೂರ್ತಿ ಅವರು ಸಿರಿಗೆರೆ ಚಿತ್ರದುರ್ಗದಿಂದ, ಇನ್ನು ಶ್ರೀನಗರದ ಮಧು ಅವರು ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಎಸ್ ಸುನೀಲ್ ಕುಮಾರ್ ಅವರು ಗೌಡನಪಾಳ್ಯ ಬೆಂಗಳೂರಿನಿಂದ, ನಿಮ್ಮ ಸಂದೇಶ ಸಹ ಬಂದಿದೆ. ಇನ್ನು ಇಂದಿರಾನಗರ್ ಹೈದರಾಬಾದ್ನಿಂದ ಜಿ ಇಂದಿರಾ ಅವರು ತಮ್ಮ ಸಂದೇಶವನ್ನು ಕಳಿಸಿದ್ದಾರೆ. ಹಲಸೂರು ರಾಜೇಶ್ ಅವರು, ಇನ್ನು ಡಾಕ್ಟರ್ ಅನಂತಕುಮಾರ್ ಅರಸು ಅವರು ಕಡಬ ಗುಬ್ಬಿ ತಾಲೂಕಿನಿಂದ, ನಿಮ್ಮ ಸಂದೇಶ ಸಹ ಬಂದಿದೆ. ಮಾದನ ಹಿಪ್ಪರಗಿಯಿಂದ ಶಿವಲಿಂಗಪ್ಪ ಅವರು, ಇನ್ನು ಮಹೇಶ್ ಹೊಸೂರು ಶಿಕಾರಿಪುರದಿಂದ, ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ದನಿ ಅವರ ಸಂದೇಶ ಸಹ ಬಂದಿದೆ. ಹಾಗೆಯೇ ಶುಭ ನಾಗರಾಜ್ ಅವರು ಸಿರಿಗೆರೆಯ ಶುಭ ನಾಗರಾಜ್, ಹಾಗೆ ಸಾವಿತ್ರಿ ಗಾಯತ್ರಿ ಇವರ ಸಂದೇಶ ಸಹ ನಮ್ಮನ್ನು ತಲುಪಿದೆ. ಖಂಡಿತ ನಿಮ್ಮ ಇಷ್ಟದ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೇನೆ. ಈಗ ಕೇಳಿ ನಾರದ ವಿಜಯ ಚಿತ್ರದ ಗೀತೆಯನ್ನು. ಕೆ ಜೆ ಯೇಸುದಾಸ್ ಅವರ ಧ್ವನಿಯಲ್ಲಿ, ಚಿವುದಯ ಶಂಕರ್ ಅವರ ಸಾಹಿತ್ಯಕ್ಕೆ, ಅಶ್ವಥ್ ಹಾಗೆ ವೈದೇಹಿ ಅವರ ಸಂಗೀತ ಇರುವಂತಹ ಗೀತೆಯನ್ನು.

ಮಧ್ಯಾಹ್ನದ ಪ್ರಸಾರದಲ್ಲಿ ಸಂದೇಶ ನಮಗೆ, ಸಂಗೀತ ನಿಮಗೆ, ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ನಿಮ್ಮ ಸಂದೇಶಗಳು ನಮ್ಮನ್ನು ಬಂದು ತಲುಪ್ತಾ ಇದ್ದಾವೆ. ಕಲಬುರಗಿ ಜಿಲ್ಲೆಯಿಂದ ಸರ್ವೇಶ್ ಮಠ ಅವರ ಸಂದೇಶ ಬಂದಿದೆ, ನನ್ನ ಇಷ್ಟದ ಹಾಡುಗಳನ್ನು ಪ್ರಸಾರ ಮಾಡಿ ಅಂತ ಖಂಡಿತ. ಇನ್ನು ಕೆಂಪೇಗೌಡ ಜಯಂತಿ ಸಂಬಂಧ ದಯಮಾಡಿ ಅವರ ಗೀತೆಗಳನ್ನು ಆದಷ್ಟು ಪ್ರಸಾರ ಮಾಡಿ ಅಂತ ಕೇಳ್ಕೊಳ್ತಿದ್ದಾರೆ ಚಿರಂಜೀವಿ ಅವರು. ಇನ್ನು ಎನ್ ಜಿ ಬಸವರಾಜ್ ಅನ್ನಪೂರ್ಣ ಅವರು ಚಿತ್ರದುರ್ಗದಿಂದ ಸಂದೇಶ ಕಳಿಸಿದ್ದಾರೆ, ಸುಭಾನ್ ಕೋರಿ ಹಂಪಸಾಗರದಿಂದ. ಹಾಗೆಯೇ ಓಂಕಾರ್ ನಗರದಿಂದ ಮುಕುಂದ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಲೀಲಾ ಅವರು ಬೇಗೂರಿನಿಂದ ತಮ್ಮ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ದೇವರ ಚಿಕ್ಕನಹಳ್ಳಿಯಿಂದ ಚೈತ್ರ ಕಿರಣ್ ಅವರ ಸಂದೇಶ. ಹಾಗೆ ಸತ್ಯ ಅವರು ಬಸವೇಶ್ವರ ನಗರದಿಂದ ತಮ್ಮ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಇನ್ನು ಬಾಗೇಶ್ಪುರ ದಿಂದ ಲಕ್ಷ್ಮೀಕಾಂತ್ ಅವರು ತಮ್ಮ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಖಂಡಿತ ನೀವು ಇಷ್ಟಪಟ್ಟಂಥ ಗೀತೆಗಳನ್ನು ಪ್ರಸಾರ ಮಾಡ್ತೀನಿ. ಈಗ ಕೇಳೋಣ ಸ್ವಯಂವರ ಚಿತ್ರದ ಗೀತೆಯನ್ನು. ಪಿ ವಿ ಶ್ರೀನಿವಾಸ್ ಹಾಗೆ ಪಿ ಸುಶೀಲ ಅವರ ಧ್ವನಿಯಲ್ಲಿ, ಆರ್ ಎನ್ ಜೈಗೋಪಾಲ ಅವರ ಸಾಹಿತ್ಯಕ್ಕೆ, ರಾಜನ್ ನಾಗೇಂದ್ರ ಅವರ ಸಂಗೀತ ಇರುವಂತಹ ಗೀತೆಯನ್ನು

ಆತ್ಮೀಯ ಕೇಳುಗರೆ, ಕರೆ ಸಂದೇಶ ನಮಗೆ, ಸಂಗೀತ ನಿಮಗೆ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಜಯಣ್ಣ ಶಶಿವಾಳ ಅರಸೀಕೆರೆಯಿಂದ ತಮ್ಮ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಇನ್ನು ನುಂಕಪ್ಪ ಕಾಂಬಳೆಯವರು ಮೊಳಕಾಲ್ಮೂರಿನಿಂದ ತಮ್ಮ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಿನ್ನ ಕಣ್ಣ ನೋಟದಲ್ಲಿ ನೂರು ಆಸೆ ಕಂಡೆನು, ಬಬ್ರುವಾಹನ ಚಿತ್ರದ ಗೀತೆ ಚೆನ್ನಾಗಿದೆ, ಅದನ್ನು ಪ್ಲೇ ಮಾಡಿ ಅಂತ ಧನ್ಪಾಲ್ ಸಕಲೇಶ್ಪುರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಇನ್ನು ಮೈಸೂರು ವಿದ್ಯಾರಣ್ಯಪುರಂನಿಂದ ರಾಮ್ ಪ್ರಸಾದ್ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಗುಡ್ ಈವ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ಆಶಾ ಕುಮಾರ್ ಅವರು ಆಲೂರಿನಿಂದ. ಇನ್ನು ಗಂಗಾಧರ್ ರಾಜ್ಕುಮಾರ್ ಅವರು ಮಾರಿಕಣವೆ ಹಿರಿಯೂರಿನಿಂದ ತಮ್ಮ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಚಿರಂಜೀವಿ ಅವರು ತಿಪಟೂರಿನಿಂದ. ಹಾಗೆಯೇ ದಯಮಾಡಿ ನಿಮ್ಮ ಹೆಸರುಗಳನ್ನು ಸರಿಯಾಗಿ ಮೆನ್ಷನ್ ಮಾಡಿಲ್ಲ, ಓದಲಿಕ್ಕೆ ಕಷ್ಟ ಆಗುತ್ತೆ. ಸುರೇಶ್ ಅವರು ಬಸವನೋರಾರ ಕಲಬುರಗಿಯಿಂದ ತಮ್ಮ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಸೋಲಾಪುರ ಜಿಲ್ಲೆಯ ಅಕ್ಕಲಕೋಟ್ ತಾಲೂಕಿನ ಮೈದರ್ಗಿಯಿಂದ ಈರಣ್ಣ ಅವರು ತಮ್ಮ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ನನ್ನ ಇಷ್ಟದ ಗೀತೆಗಳನ್ನು ಪ್ರಸಾರ ಮಾಡಿ ಅಂತ. ಖಂಡಿತ ನಿಮ್ಮ ಇಷ್ಟದ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೇನೆ. ಈಗ ಒಂದು ಗೀತೆಯನ್ನು ಕೇಳ್ಕೊಂಬರೋಣ, ಬನ್ನಿ. ಹೊಂಬಿಸಿಲು ಚಿತ್ರದ ಗೀತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೆ ಎಸ್ ಜಾನಕಿ ಅವರ ಧ್ವನಿಯಲ್ಲಿ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತ ಇರುವಂಥ ಗೀತೆಯನ್ನು

ಕೇಳ್ತಿದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಈಗ ಸಂದೇಶ ನಮಗೆ ಸಂಗೀತ ನಿಮಗೆ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಸುರೇಶ್ ಬಸವನೂರ ಕಲಬುರಗಿಯಿಂದ ತಮ್ಮ ಸಂದೇಶವನ್ನು ಕಳಿಸಿದ್ದಾರೆ. ಅನಿಲ್ ಕುಮಾರ್ ತಡಕನಹಳ್ಳಿಯಿಂದ, ಹಾಗೆ ಮೊಹಮ್ಮದ್ ಅವರು ರಾಯಚೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಮೈಸೂರಿನಿಂದ ರೂಪಾ ಅವರು ಸಂದೇಶ ಕಳಿಸಿದ್ದಾರೆ, ಟೈಲರ್ ಶಿವಣ್ಣ ಅವರು. ಹಾಗೆ ಇನ್ನು ನಿಮ್ಮ ಸಂದೇಶಗಳನ್ನು ದಯಮಾಡಿ ನಿಮ್ಮ ಏನು ಕೋರಿಕೆಯ ಗೀತೆಯ ಜೊತೆಗೆ ನಿಮ್ಮ ಹೆಸರುಗಳನ್ನು ಬರೆದು ಕಳಿಸೋದನ್ನು ಮಿಸ್ ಮಾಡಬೇಡಿ. ಹಾಗೆಯೇ ಇನ್ನು ಅಶ್ವಿನ್ ಆನಂದ್ ಅವರು, ಪ್ರಕಾಶ್ ಅಶ್ವಿನ್ ಆನಂದ್ ಅವರು ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ ಮಾಲೂರಿನಿಂದ. ಇನ್ನು ಹಾಗೆಯೇ ಸಿ ಟಿ ಚಂದ್ರಶೇಖರ್ ಅವರು, ವಸಂತ ಕುಮಾರಿ, ಅತ್ತಿಚೋಡೇನಹಳ್ಳಿ ಒಳೆಯ ನರಸೀಪುರದಿಂದ. ಇನ್ನು ಬಿಂದು ಪ್ರಕಾಶ್ ಅವರು ಬೆಂಗಳೂರಿನಿಂದ, ಗೀತಾ ನಾಗಪ್ಪ ಅವರು ಶಿವಮೊಗ್ಗದಿಂದ ತಮ್ಮ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಹಾಗೆಯೇ ನವೀನ್ ಕಾವ್ಯ ಅವರು ವಿವರ್ಸ್ ಕಾಲೋನಿಯಿಂದ ತಮ್ಮ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಧಾರವಾಡದಿಂದ ಮಂಜುಶ್ರೀ ಅವರ ಸಂದೇಶ ಬಂದಿದೆ. ಇನ್ನು ಇಳಕಲ್ ತಾಲೂಕು ಕಡಗಲ್ ಗ್ರಾಮದಿಂದ ಶ್ಯಾಮೂರ್ತಿ ಕುಡಂತಿ ಅವರ ಸಂದೇಶ, ಹಾಗೆ ಹನುಮಂತ ನಾಗರ ಬೆಂಚಿ ಅವರ ಸಂದೇಶ ಸಹ ನಮ್ಮನ್ನು ಬಂದು ತಲುಪಿದೆ. ಖಂಡಿತ ನಿಮ್ಮ ಇಷ್ಟದ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೇನೆ. ಈಗ ಕೇಳಿ ಸೋತು ಗೆದ್ದವರು ಚಿತ್ರದ ಗೀತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಬಿ ವಸಂತ ಅವರ ಧ್ವನಿಯಲ್ಲಿ ಮೂಡಿಬಂದಂತಹ ಈ ಗೀತೆಗೆ ಚಿ ಯು ದಯಶಂಕರ್ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತ ಇರುವಂತಹ ಗೀತೆಯನ್ನು ಕೇಳಿ.

ಆತ್ಮೀಯ ಕೆಳಗರೆ, ಸಂದೇಶ ನಮಗೆ, ಸಂಗೀತ ನಿಮಗೆ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಎ ಹರಿಹರನ್ ವಿಜ್ಞಾನ ನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಮ್ಮ ಇಷ್ಟದ ಗೀತೆ ಪ್ರಸಾರ ಮಾಡಿ ಅಂತ ಖಂಡಿತ ನಿಮ್ಮೆಲ್ಲರ ಇಷ್ಟದ ಗೀತೆಗಳನ್ನೇ ಆಗಲಿಂದ ಪ್ರಸಾರ ಮಾಡ್ತಾ ಇದ್ದೇನೆ. ಇನ್ನು ಮಾಕನೂರಿಂದ ಚಂದಗೌಡ ನಾಗಮ್ಮ ಅವರ ಸಂದೇಶ ಬಂದಿದೆ. ಇನ್ನು ವಸಂತ್ ಅವರು ಹಾಸನದಿಂದ ತಮ್ಮ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಕಾಕ್ಸ್ಟೋನ್ನಿಂದ ಗಿಳಿ ರಶ್ಮಿ ಅವರು ತಮ್ಮ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಇನ್ನು ರೂಪಾ ಲಕ್ಷ್ಮೀಕಾಂತ್ ಅವರು ಚಂದನ ಕುಂಟೆಶಿರಾಯಿಂದ ತಮ್ಮ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಕುಮಾರಸ್ವಾಮಿ ಗಿರಿನಗರ ಬೆಂಗಳೂರಿನಿಂದ ಮತ್ತು ಮುಕುಂದ ರೂಪ ಅವರು ಕೋರಮಂಗಲ ಬೆಂಗಳೂರಿನಿಂದ ತಮ್ಮ ಸಂದೇಶವನ್ನು ಕಳಿಸಿದ್ದಾರೆ. ಕೆ ಸುನಂದ ಅವರು ತುಮಕೂರಿನಿಂದ, ಹಾಗೆಯೇ ಗೋಡಕಿಂಡಿಯಿಂದ ಸೌಮ್ಯ ಗೋಡಕಿಂಡಿ ಅವರು ತಮ್ಮ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಕಲಬುರಗಿಯಿಂದ ರಾಧಾಕೃಷ್ಣ ಅವರು ತಮ್ಮ ಸಂದೇಶವನ್ನು ಕಳಿಸಿದ್ದಾರೆ. ಹೀಗೆ ಅನೇಕರ ಸಂದೇಶಗಳು ನಮ್ಮನ್ನು ಬಂದು ತಲುಪ್ತಾ ಇದ್ದಾವೆ. ವಿ ನಾರಾಯಣಪ್ಪ ಅವರು ಹೊಸೂರು ತಮಿಳುನಾಡಿನಿಂದ ತಮ್ಮ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಇನ್ನು ಹನುಮಂತ ಅರ್ಪಿತಾ ಅವರು ತಮ್ಮ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ಚಿಕ್ಕೋಡಿಯಿಂದ. ಚಿದಾನಂದ ಟಿ ವಿ ಸರ್ಕಲ್ನಿಂದ ತಮ್ಮ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಇನ್ನು ಅನೇಕರ ಸಂದೇಶಗಳು ನಮ್ಮನ್ನು ಬಂದು ತಲುಪ್ತಾ ಇದ್ದಾವೆ. ಖಂಡಿತ ನಿಮ್ಮ ಇಷ್ಟದ ಗೀತೆಗಳನ್ನು ನಾನೀಗ ಪ್ರಸಾರ ಮಾಡ್ತಾ ಇದ್ದೇನೆ. ಈಗ ಕೇಳಿ ಶಂಕರ್ ಗುರು ಚಿತ್ರದ ಗೀತೆಯನ್ನು, ಡಾಕ್ಟರ್ ರಾಜ್ಕುಮಾರ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ. ಚಿವುದಯಶಂಕರ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತ ಇರುವಂತಹ ಗೀತೆಯನ್ನು.

0: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ಸಂದೇಶ ನಮಗೆ, ಸಂಗೀತ ನಿಮಗೆ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಇದು ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಅನೇಕರು ಸಂದೇಶಗಳನ್ನು ಕಳಿಸಿದ್ದಾರೆ. ನವ್ಯಾನಂತ್ ಅವರು ಬೆಂಗಳೂರಿನಿಂದ, ಇನ್ನು ರಾಜಶೇಖರ್ ಅವರು ಪಾಪನಾಡದಿಂದ ತಮ್ಮ ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದಾರೆ. ಕಲಬುರಗಿಯಿಂದ ನಾಗೇಂದ್ರಪ್ಪ ಜಿ ಅವರು, ಹಾಗೆಯೇ ಕಿರಣ್ ಜೋಶಿ ಅವರು ಬೆಳಗಾವಿಯಿಂದ, ಇನ್ನು ಶಿವರಾಜ್ಕುಮಾರ್ ಅವರು ಸಂದೇಶ ಕಳಿಸ್ಕೊಟ್ಟಿದ್ದಾರೆ ಹೆಸರುಘಟ್ಟಿಂದ, ಇನ್ನು ಎಸ್ ಎಂ ಶೋಭಾ ಅವರು ಹಾಸನದಿಂದ ತಮ್ಮ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಸಿ ಟಿ ಚಂದ್ರಶೇಖರ್ ಅವರು ತಮ್ಮ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ಹೊಳೆ ನರಸೀಪುರದಿಂದ. ಹಾಗೆಯೇ ಮುಧೋಳದಿಂದ ತನುಶ್ರೀ ನಿಹಾರಿಕಾ ಅವರ ಸಂದೇಶ ಬಂದಿದೆ. ಹಾಗೆ ಇನ್ನು ಅನೇಕರ ಸಂದೇಶಗಳು ಬರ್ತಾ ಇದ್ದಾವೆ. ಮಂಜುನಾಥ್ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಕೇಶವಮೂರ್ತಿ ಅವರು ಬಿ ಟಿ ಎಂ ಲೇಔಟ್ನಿಂದ, ಹೀಗೆ ಅನೇಕ

ಅದರ ಸಂದೇಶಗಳು ನಮ್ಮನ್ನು ಬಂದು ತಲುಪ್ತಿವೆ. ಸಂದೇಶ ಕಳಿಸಿದಂತಹ ಎಲ್ಲ ಆತ್ಮೀಯ ಕೇಳಿದವರಿಗೆ ಧನ್ಯವಾದ. ಸಮಯ ಈಗಾಗಲೇ 1:57 ಆಗ್ತಾ ಇದೆ. ಸಂಗೀತ ನಿಮಗೆ ಸಂದೇಶ ನಮಗೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡುವಂತಹ ಸಮಯ. ಇಷ್ಟು ಹೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲ ಆತ್ಮೀಯ ಕೇಳುವರಿಗೂ ಧನ್ಯವಾದ. ಈಗ ಕೇಳಿ ಅನಂತ್ ವರ್ಸಸ್ ನುಸ್ರತ್ ಚಿತ್ರದ ಗೀತೆಯನ್ನು.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು. ಇಂದು ಬೆಂಗಳೂರು ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವ, ಹಲವೆಡೆ ವಿವಿಧ ಕಾರ್ಯಕ್ರಮಗಳ ಆಯೋಜನೆ. ಕೆಂಪೇಗೌಡರ ಹೆಸರು ಶಾಶ್ವತಗೊಳಿಸಲು ಸರ್ಕಾರದಿಂದ ಜನಪರ ಯೋಜನೆಗಳ ಜಾರಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ತುಮಕೂರನ್ನು ಕ್ರೀಡಾ ನಗರಿಯನ್ನಾಗಿ ಅಭಿವೃದ್ಧಿಪಡಿಸಲು ಸರ್ಕಾರ ಒತ್ತು, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ವ್ಯಾಪ್ತಿಯ ಪಾದಚಾರಿ ಮಾರ್ಗ ತೆರವುಗೊಳಿಸಲು ಅಗತ್ಯ ಕ್ರಮ, ಸಚಿವ ಕೃಷ್ಣ ಬೈರೇಗೌಡ. ಇಂದು ವಿಶ್ವವಿಖ್ಯಾತಿ ಬೆಂಗಳೂರು ನಗರದ ನಿರ್ಮಾತೃ, ದೂರದೃಷ್ಟಿಯ ಆಡಳಿತಗಾರ, ಕೆರೆಕಟ್ಟೆಗಳ ಹರಿಕಾರ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವ. ಇದರ ಅಂಗವಾಗಿ ವಿಧಾನಸೌಧ, ದೇವನಹಳ್ಳಿ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ, ಮೆಜೆಸ್ಟಿಕ್ ಕೆಂಪೇಗೌಡ ನಿಲ್ದಾಣ ಸೇರಿದಂತೆ ಎಲ್ಲೆಡೆ ಕೆಂಪೇಗೌಡರ ಪ್ರತಿಮೆಗೆ ಮಾಲಾರ್ಪಣೆ ಸೇರಿದಂತೆ ವಿವಿಧ ಕಾರ್ಯಗಳು ಜರುಗುತ್ತಿವೆ. ಬೆಳಗ್ಗೆ ದೇವನಹಳ್ಳಿ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಬಳಿ ಇರುವ ನಾಡಪ್ರಭು ಕೆಂಪೇಗೌಡ ಅವರ ಪ್ರತಿಮೆಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾಲಾರ್ಪಣೆ ಮಾಡಿದರು. ಈ ವೇಳೆ ಮಾತನಾಡಿದ ಅವರು, ನಾಡಪ್ರಭು ಕೆಂಪೇಗೌಡರ ಪರಿಶ್ರಮವಿಲ್ಲದಿದ್ದರೆ ಇಂದು ಬೆಂಗಳೂರು ಇಷ್ಟು ಹೆಸರುವಾಸಿ ಆಗುತ್ತಿರಲಿಲ್ಲ. ಕೆಂಪೇಗೌಡರ ಹೆಸರು ಶಾಶ್ವತವಾಗಿ ಉಳಿಯಲು ಸರ್ಕಾರದಿಂದ ಯೋಜನೆಗಳನ್ನು ರೂಪಿಸುತ್ತಿದ್ದು, ಕೆಂಪೇಗೌಡರ ಹೆಸರಿನಲ್ಲಿ ಟೌನ್ ಪ್ಲಾನಿಂಗ್ ಕಾಲೇಜ್ ಮಾಡಲು ತೀರ್ಮಾನಿಸಲಾಗಿದೆ. ಕೆಂಪೇಗೌಡರ ಭವನ ಬಗ್ಗೆ ಹೊಸ ನೀಲನಕ್ಷೆ ಸಿದ್ದ ಮಾಡಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದರು.
1: ಜನರಿಗೆ ಕೆಂಪೇಗೌಡ ಜಯಂತಿಯ ಸುಸಂದರ್ಭದಲ್ಲಿ 517ನೇ ವರ್ಷದ ಶುಭವನ್ನ, ಈ ಜಯಂತಿ ಸಂದರ್ಭದಲ್ಲಿ ಶುಭವನ್ನ ಹಾರೈಸಲಿಕ್ಕೆ ಸರ್ಕಾರಪರವಾಗಿ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ದೂರದೃಷ್ಟಿಯ ಮಹಾಚೇತನ ಕೆಂಪೇಗೌಡನ ಸ್ಮರಿಸಿಕೊಳ್ಳುವಂತ ಪವಿತ್ರವಾದಂತ ಭಾಗ್ಯ ನಮ್ಮೆಲ್ಲರೂ ಕೂಡ ಇವತ್ತು ದೊರೆತಿದೆ. ಇವತ್ತು ದೊಡ್ಡ ದೊಡ್ಡ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಕೆಂಪೇಗೌಡರ ಚಿಂತನೆ, ಕೆಂಪೇಗೌಡರ ಆಚಾರ, ಕೆಂಪೇಗೌಡರ ವಿಚಾರ ಎಲ್ಲ ಕೂಡ ಗಮನದಲ್ಲಿಟ್ಕೊಂಡು ಇವತ್ತು ಕೆಂಪೇಗೌಡರ ಬಡಾವಣೆಯಲ್ಲಿ ಸುಮಾರು 15 ಲಕ್ಷ ಅವರ ಹೆಸರಿನ ಪ್ರಯುಕ್ತ ಸಸಿ ನಡೆಯುವಂತ ಈ ಹಸಿರು ಸಸಿಯನ್ನ ಈಗ ಅನೇಕ ಕಾರ್ಯಕ್ರಮಗಳನ್ನ ರೂಪಿಸಿದ್ದೇವೆ.
0: ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದಿನಿಂದ 2 ದಿನಗಳ ಕಾಲ ಕರ್ನಾಟಕ ಪ್ರವಾಸ ಕೈಗೊಳ್ಳಲಿದ್ದಾರೆ. ತಮ್ಮ ಈ ಪ್ರವಾಸದ ಅಂಗವಾಗಿ ಉಪರಾಷ್ಟಪತಿ ಅವರು ಇಂದು ಬೆಂಗಳೂರಿನಲ್ಲಿ ಆಯೋಜಿಸಲಾಗಿರುವ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಾಳೆ ಬೆಂಗಳೂರಿನಲ್ಲಿ ನಡೆಯಲಿರುವ ನಶಾಮುಕ್ತ ಭಾರತ ಕಾರ್ಯಕ್ರಮದಲ್ಲಿ ಉಪರಾಷ್ಟಪತಿ ಭಾಗವಹಿಸಲಿದ್ದಾರೆ. ಈ ಸಮಾವೇಶವನ್ನು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಂಸ್ಥಾಪನಾ ದಿನಾಚರಣೆ ಹಾಗೂ ಅಂತಾರಾಷ್ಟೀಯ ಮಾದಕ ವಸ್ತು ವಿರೋಧಿ ಮತ್ತು ಅಕ್ರಮ ಸಾಗಣೆ ತಡೆ ದಿನಾಚರಣೆ ಕಾರ್ಯಕ್ರಮದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದೆ. ಅಭಿವೃದ್ಧಿ ಹಾಗೂ ಟೌನ್ಶಿಪ್ಗಳ ನಿರ್ಮಾಣದ ಹೆಸರಿನಲ್ಲಿ ರೈತರಿಗೆ ತೊಂದರೆ ನೀಡದೆ ಹಠಮಾರಿ ಧೋರಣೆ ಕೈಬಿಟ್ಟು ಜನರ ಭಾವನೆಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಂದಿಸಬೇಕು ಎಂದು ಕೇಂದ್ರ ಸಚಿವ ವಿ ಸೋಮಣ್ಣ ಹೇಳಿದ್ದಾರೆ. ದಾವಣಗೆರೆಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ 7.5 ಕೋಟಿ ಕನ್ನಡಿಗರ ಮುಖ್ಯಸ್ಥರ ಸ್ಥಾನದಲ್ಲಿರುವ ಮುಖ್ಯಮಂತ್ರಿಯವರು ವಾಸ್ತವಾಂಶದ ಮಾಹಿತಿಯನ್ನು ತರಿಸಿಕೊಂಡು ಪರಿಶೀಲಿಸಬೇಕು. ಯಾವುದೋ ಒಂದು ವಿಷಯಕ್ಕೆ ಹಠ ಹಿಡಿದು ಕೂರಬಾರದು. ಮುಖ್ಯಮಂತ್ರಿಯವರು

0: ಬೆಂಗಳೂರು ಆನೇಕಲ್ ತಾಲೂಕಿನ ಜಿಗಣಿ ಸರ್ಜಾಪುರ ಭಾಗಕ್ಕೆ ಒಮ್ಮೆ ಭೇಟಿ ನೀಡಿ ವಸತಿ ಸಚಿವರಾಗಿದ್ದಾಗ ನಾವು ಮಾಡಿರುವ ಸೂರ್ಯನಗರ ನಾಲ್ಕನೇ ಹಂತದ ಪ್ರಧಾನಮಂತ್ರಿಗಳ ಟೌನ್ಶಿಪ್ ಅನ್ನು ವೀಕ್ಷಿಸಬೇಕು, ಅಂದು ಜನರ ಭಾವನೆಗಳಿಗೆ ನಾವು ಹೇಗೆ ಸ್ಪಂದಿಸಿದ್ದೆವು ಎಂಬುದನ್ನು ಗಮನಿಸಬೇಕು ಎಂದು ತಿಳಿಸಿದರು. ಯಾವುದೇ ಕಾರಣಕ್ಕೂ ರಾಜ್ಯದ ಮುಖ್ಯಮಂತ್ರಿಯಾಗಿ ನನ್ನದೇ ನಡೆಯಬೇಕು ಎಂಬ ಹಠಕ್ಕೆ ಬೀಳಬಾರದು. ಜನರ ದುಃಖ ದುಮ್ಮಾನಗಳು ಹಾಗೂ ಅವರ ನಿರೀಕ್ಷೆಗಳಿಗೆ ಧಕ್ಕೆಯಾಗದಂತೆ ಜನರಿಗೆ ಅನಾನುಕೂಲವಾಗದ ರೀತಿಯಲ್ಲಿ ಆಡಳಿತ ನಡೆಸುವಂತೆ ಕೇಂದ್ರ ಸಚಿವರು ಸಲಹೆ ನೀಡಿದರು. ಶೈಕ್ಷಣಿಕ ನಗರಿಯಾಗಿರುವ ತುಮಕೂರನ್ನು ರಾಜ್ಯದ ಪ್ರಮುಖ ಕ್ರೀಡಾ ನಗರಿಯಾಗಿ ಅಭಿವೃದ್ಧಿಪಡಿಸುವ ನಿಟ್ಟನಲ್ಲಿ ಸರ್ಕಾರ ವಿವಿಧ ಕ್ರೀಡಾ ಮೂಲಸೌಕರ್ಯಗಳನ್ನು ಕಲ್ಪಿಸುತ್ತಿದ್ದು, ಕ್ರೀಡಾಪಟುಗಳಿಗೆ ಅಗತ್ಯ ಸೌಲಭ್ಯಗಳನ್ನು ಒದಗಿಸುವ ಮೂಲಕ ಕ್ರೀಡೆಗೆ ಹೆಚ್ಚಿನ ಉತ್ತೇಜನ ನೀಡಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಒಲಿಂಪಿಕ್ ದಿನದ ಅಂಗವಾಗಿ ಇಂದು ತುಮಕೂರಿನಲ್ಲಿ ಕರ್ನಾಟಕ ಒಲಿಂಪಿಕ್ ಸಂಸ್ಥೆ ಹಾಗೂ ಜಿಲ್ಲಾಡಳಿತ ಆಯೋಜಿಸಿದ್ದ ಒಲಿಂಪಿಕ್ ಓಟ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಉಪಮುಖ್ಯಮಂತ್ರಿ, ತುಮಕೂರಿನಲ್ಲಿ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣ ನಿರ್ಮಾಣಕ್ಕಾಗಿ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಗೆ 42 ಎಕರೆ ಭೂಮಿಯನ್ನು ನೀಡಲಾಗಿದ್ದು, ಈಗಾಗಲೇ ಶಂಕುಸ್ಥಾಪನೆ ನೆರವೇರಿಸಲಾಗಿದೆ ಎಂದರು. ಇದಲ್ಲದೆ ಜಿಲ್ಲೆಯ ಕ್ರೀಡಾಪಟುಗಳ ತರಬೇತಿಗಾಗಿ ರಾಷ್ಟೀಯ ಮಟ್ಟದ ಜಿಮ್ನೇಷಿಯಂ ನಿರ್ಮಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಅಂತಾರಾಷ್ಟೀಯ ಮಟ್ಟದ ಹಾಕಿ ಕ್ರೀಡಾಂಗಣ ಹಾಗೂ ಅತ್ಯಾಧುನಿಕ ಈಜುಕೊಳವನ್ನು ನಿರ್ಮಿಸಲಾಗುವುದು. ಈಗಾಗಲೇ ಅಮಾನಿಕೆರೆಯಲ್ಲಿ ಕಯಾಕಿಂಗ್ ಅಕಾಡೆಮಿ ಆರಂಭಿಸಲಾಗಿದ್ದು, ಇಲ್ಲಿನ ತರಬೇತಿಯಿಂದ ಜಿಲ್ಲೆಯ ಮಕ್ಕಳು ರಾಷ್ಟೀಯ ಮಟ್ಟದಲ್ಲಿ ಸಾಧನೆ ಮಾಡುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸಂತಸ ವ್ಯಕ್ತಪಡಿಸಿದರು. ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಮುತ್ತತ್ತಿಯ ಕಾವೇರಿ ನದಿಯಲ್ಲಿ ಈಜಲು ಹೋಗಿ 5 ಮಂದಿ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸುರಕ್ಷತಾ ಕ್ರಮವಾಗಿ ಬ್ಯಾರಿಕೇಡ್ಗಳನ್ನು ಅಳವಡಿಸುವಂತೆ ಮಂಡ್ಯ ಜಿಲ್ಲಾಧಿಕಾರಿ ಡಾ ಕುಮಾರ ಅವರಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ರಾಮಲಿಂಗಾರೆಡ್ಡಿ ಸೂಚನೆ ನೀಡಿದ್ದಾರೆ. ಕಳೆದ 2 ದಿನಗಳ ಹಿಂದೆ ಒಂದೇ ಕುಟುಂಬದ 5 ಮುತ್ತತ್ತಿಯಲ್ಲಿ ಜಲಸಮಾಧಿಯಾಗಿದ್ದರು. ಭವಿಷ್ಯದಲ್ಲಿ ಈ ರೀತಿಯ ಅವಘಡಗಳು ಸಂಭವಿಸದಂತೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಸಾರ್ವಜನಿಕರು ನೀರಿಗಿಳಿಯಲು ನಿರ್ದಿಷ್ಟ ಸ್ಥಳ ಗುರುತಿಸಬೇಕು. ಅದನ್ನು ಹೊರತುಪಡಿಸಿ ಬೇರೆಡೆ ನೀರಿಗಿಳಿಯದಂತೆ ಕ್ರಮ ವಹಿಸಬೇಕು. ಎಚ್ಚರಿಕಾ ನಾಮಫಲಕಗಳನ್ನು ಹಾಕಿ ಗೈಡ್ಗಳನ್ನು ನಿಯೋಜಿಸುವಂತೆ ಸಚಿವ ರಾಮಲಿಂಗಾರೆಡ್ಡಿ ಸೂಚನೆ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯ ಪಾದಚಾರಿ ಮಾರ್ಗಗಳಲ್ಲಿ ಉಂಟಾಗಿರುವ ಒತ್ತುವರಿಗಳನ್ನು ಅಂಗಡಿ ಮಾಲೀಕರು ಸ್ವಯಂ ಪ್ರೇರಿತವಾಗಿ ತೆರವುಗೊಳಿಸಿಕೊಳ್ಳಲು 1 ಜುಲೈ ಅವಕಾಶ ನೀಡಲಾಗುವುದು. ನಂತರದಲ್ಲಿ ಸುರಕ್ಷಿತ ಪಾದಚಾರಿ ಮಾರ್ಗ ಅಭಿಯಾನವನ್ನು ಆರಂಭಿಸಲಾಗುವುದು ಎಂದು ಬೆಂಗಳೂರು ನಗರಾಭಿವೃದ್ದಿ ಸಚಿವ ಕೃಷ್ಣ ಬೈರೇಗೌಡ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಜಿಬಿಎ ವ್ಯಾಪ್ತಿಯಲ್ಲಿ ಪಾದಚಾರಿ ಮಾರ್ಗಗಳ ಒತ್ತುವರಿ ತೆರವು ಹಾಗೂ ದುರಸ್ತಿ ಕಾಮಗಾರಿಗಳ ಕುರಿತು ಇಂದು ನಡೆದ ಸಭೆಯ ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಸಚಿವರು, ಪಾದಚಾರಿ ಮಾರ್ಗದಲ್ಲಿ ನಡೆಯುವುದು ಪ್ರತಿಯೊಬ್ಬ ನಾಗರಿಕನ ಮೂಲಭೂತ ಹಕ್ಕು ಎಂದು ಸರ್ವೋಚ್ಚ ನ್ಯಾಯಾಲಯ ಸ್ಪಷ್ಟಪಡಿಸಿದ್ದು, ಅದನ್ನು ಅನುಷ್ಠಾನಗೊಳಿಸಲು ಎಲ್ಲ ರಾಜ್ಯಗಳ ಸ್ಥಳೀಯ ಸಂಸ್ಥೆಗಳಿಗೆ ನಿರ್ದೇಶನ ನೀಡಿದೆ. ಅದರಂತೆ ಮುಖ್ಯಮಂತ್ರಿಯವರು ಕೂಡ ಈ ವಿಷಯದಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳಿಗೆ ಹಲವು ನಿರ್ದೇಶನಗಳನ್ನು ನೀಡಲಾಗಿದೆ ಎಂದು ಸಚಿವ ಕೃಷ್ಣ ಬೈರೇಗೌಡ ಹೇಳಿದರು. ಭಾರತೀಯ ಚಾರ್ಟರ್ಡ್ ಅಕೌಂಟೆಂಟ್ಸ್ ಸಂಸ್ಥೆಯ ಜಿಲ್ಲಾ ಘಟಕ ಮತ್ತು ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆ ಜಂಟಿಯಾಗಿ ಬಳ್ಳಾರಿಯಲ್ಲಿಂದು ಅಂತಾರಾಷ್ಟೀಯ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಎಂಎಸ್ಎಂಇ ದಿನಾಚರಣೆಯನ್ನು ಹಮ್ಮಿಕೊಂಡಿತು. ಕಾರ್ಯಕ್ರಮ ಉದ್ಘಾಟಿಸಿದ ವಾಣಿಜ್ಯೋದ್ಯಮ ಸಂಘದ ಅಧ್ಯಕ್ಷ ಅವ್ವಾರು ಮಂಜುನಾಥ, ಗ್ರಾಮೀಣ ಮತ್ತು ನಗರ ಪ್ರದೇಶಗಳ ಆರ್ಥಿಕ ಅಂತರವನ್ನು ಕಡಿಮೆ ಮಾಡಿ ಉದ್ಯೋಗ ಸೃಷ್ಟಿಸುವಲ್ಲಿ ಎಂಎಸ್ಎಂಇಗಳ ಪಾತ್ರ ಮಹತ್ತರವಾದದ್ದು ಎಂದು ಹೇಳಿದರು. ಹಿರಿಯ ಲೆಕ್ಕ ಪರಿಶೋಧಕ ಸಿರಿಗೇರಿ ಪನ್ನರಾಜ್, ದೇಶದ ಒಟ್ಟು ಜಿಡಿಪಿಯಲ್ಲಿ ಶೇಕಡ 30% ಕೈಗಾರಿಕೆಗಳ ಒಟ್ಟು ಉತ್ಪಾದನೆಯಲ್ಲಿ, ಶೇಕಡ 36% ರಫ್ತಿನಲ್ಲಿ, ಶೇಕಡ 50% ಪಾಲು ಎಂಎಸ್ಎಂಇ ಉದ್ಯಮಗಳದ್ದಾಗಿದೆ ಎಂದು ತಿಳಿಸಿದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆ ಪಿಡಿಪಿಎಸ್ಎಡಿ ಪ್ರತಿ ಕ್ವಿಂಟಾಲ್ ತೋತಾಪುರಿ ಮಾವಿಗೆ 1,750 ರೂಪಾಯಿ ಬೆಲೆ ವ್ಯತ್ಯಾಸದ ಮೊತ್ತವನ್ನು ನಿಗದಿಪಡಿಸಿದ್ದು, ಕೋಲಾರ ಜಿಲ್ಲೆಯ ಮಾವು ಬೆಳೆಗಾರರ ಹಿತದೃಷ್ಟಿಯಿಂದ ಇಂದಿನಿಂದಲೇ ಯೋಜನೆಯನ್ನು ಜಾರಿಗೊಳಿಸಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ಕೋಲಾರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಅವರು ಜಿಲ್ಲೆಯ

0: ಪ್ರಮುಖ ವಾಣಿಜ್ಯ ಬೆಳೆಯಾದ ತೋತಾಪುರಿ ಮಾವು ಬೆಳೆದ ರೈತರು ತಮ್ಮ ಆಧಾರ್ ಸಂಖ್ಯೆಯೊಂದಿಗೆ ಆನ್ಲೈನ್ ನೋಂದಣಿ ಮಾಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಜಾಗತಿಕ ಕಚ್ಚಾ ತೈಲದ ಬೆಲೆಗಳು ಇಳಿಕೆಯಾಗಿರುವ ಹಿನ್ನೆಲೆಯಲ್ಲಿ ಈ ವರ್ಷದ ಫೆಬ್ರವರಿ ತಿಂಗಳಲ್ಲಿ ಇದ್ದ ಮಟ್ಟಕ್ಕೆ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ಗಳ ಬೆಲೆಯನ್ನು ತಕ್ಷಣ ಇಳಿಸಬೇಕು ಎಂದು ಕರ್ನಾಟಕ ರಾಜ್ಯ ಹೋಟೆಲ್ಗಳ ಸಂಘ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದೆ. ಸಂಘದ ಅಧ್ಯಕ್ಷ ಜಿಕೆ ಶೆಟ್ಟಿ ಮಾತನಾಡಿ, ಅಮೆರಿಕ ಇರಾನ್ ಸಂಘರ್ಷದ ಪರಿಣಾಮ ಕೆಲ ತಿಂಗಳಿನಿಂದ ಜಾಗತಿಕ ಅನಿಲ ಸರಬರಾಜು ತೀವ್ರವಾಗಿ ವ್ಯತ್ಯಯಗೊಂಡಿದ್ದು ಈಗ ಆ ಸಮಸ್ಯೆ ತಗ್ಗಿದೆ. ಜೊತೆಗೆ ಜಾಗತಿಕ ಕಚ್ಚಾ ತೈಲದ ಬೆಲೆ ಇಳಿಕೆಯಾಗಿದೆ. ಈ ಹಿನ್ನೆಲೆಯಲ್ಲಿ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ಗಳ ಬೆಲೆಯನ್ನು ಮರುಪರಿಶೀಲಿಸಿ ಜುಲೈ ತಿಂಗಳಿನಿಂದಲೇ ಫೆಬ್ರವರಿ ತಿಂಗಳಲ್ಲಿ ಇದ್ದ ಮಟ್ಟಕ್ಕೆ ಇಳಿಸಬೇಕು. ಇದರಿಂದ ಹೋಟೆಲ್ ಉದ್ಯಮಕ್ಕೆ ಅತ್ಯಗತ್ಯವಾದ ಪರಿಹಾರ ದೊರೆಯಲಿದೆ ಎಂದು ಅವರು ಕೋರಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ಬೆಂಗಳೂರು ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವ, ಹಲವೆಡೆ ವಿವಿಧ ಕಾರ್ಯಕ್ರಮಗಳ ಆಯೋಜನೆ. ಕೆಂಪೇಗೌಡರ ಹೆಸರು ಶಾಶ್ವತಗೊಳಿಸಲು ಸರ್ಕಾರದಿಂದ ಜನಪರ ಯೋಜನೆಗಳ ಜಾರಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ತುಮಕೂರನ್ನು ಕ್ರೀಡಾನಗರಿಯನ್ನಾಗಿ ಅಭಿವೃದ್ಧಿಪಡಿಸಲು ಸರ್ಕಾರ ಒತ್ತು, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ವ್ಯಾಪ್ತಿಯ ಪಾದಚಾರಿ ಮಾರ್ಗ ತೆರವುಗೊಳಿಸಲು ಅಗತ್ಯ ಕ್ರಮ, ಸಚಿವ ಕೃಷ್ಣ ಬೈರೇಗೌಡ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ಪ್ರದೇಶ ಸಮಾಚಾರ ಸಂಜೆ 6:40.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ
2: ಕೇಳ್ತಿದ್ದೀರಿ. ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸಮಯ ಆಗಿದೆ 2:40. ಈಗ ಚಿತ್ರತಾನ ಕಾರ್ಯಕ್ರಮ, ಒಂದೇ ಚಿತ್ರದ ಹಾಡುಗಳನ್ನು ಕೇಳುವಂತಹ ಸಮಯ. ಇವತ್ತು ನಾವು ಆಯ್ಕೆ ಮಾಡಿಕೊಂಡಿರುವಂತಹ ಚಿತ್ರ ನವಗ್ರಹ. ಈ ಒಂದು ಚಿತ್ರವನ್ನು ನವೆಂಬರ್ 7, 2008 ಬಿಡುಗಡೆ ಮಾಡಲಾಯಿತು. ಈ ಒಂದು ಚಿತ್ರವನ್ನು ದಿನಕರ್ ತೂಗುದೀಪ ಶ್ರೀನಿವಾಸ್ ಅವರು ನಿರ್ದೇಶನ ಮಾಡಿದ್ದು. ಎ ವಿ ಕೃಷ್ಣ ಕುಮಾರ್ ಅವರು ತಮ್ಮ ಕ್ಯಾಮರಾ ಕಣ್ಣಲ್ಲಿ ಈ ಒಂದು ಚಿತ್ರದ ದೃಶ್ಯಗಳನ್ನು ಸೆರೆ ಹಿಡಿದಿದ್ದಾರೆ. ಹಾಗೆ ಈ ಒಂದು ಚಿತ್ರದಲ್ಲಿ ದರ್ಶನ್ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದು ಶರ್ಮಿಳಾ ಮಾಂಡ್ರೆ, ಧರ್ಮ ಕೀರ್ತಿರಾಜ್, ವಿನೋದ್ ಪ್ರಭಾಕರ್, ತರುಣ್ ಸುಧೀರ್, ಸೃಜನ್ ಲೋಕೇಶ್ ಮತ್ತು ಇತರರು ಪ್ರಮುಖ ಪೋಷಕ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಚಿತ್ರದ ಹಿನ್ನೆಲೆ ಮತ್ತು ಧ್ವನಿಪಥವನ್ನು ವಿ ಹರಿಕೃಷ್ಣ ಅವರು ಸಂಯೋಜಿಸಿದ್ದಾರೆ ಮತ್ತು ಸಾಹಿತ್ಯವನ್ನು ವಿ ನಾಗೇಂದ್ರ ಪ್ರಸಾದ್ ಅವರು ಬರೆದಿದ್ದಾರೆ. ಈ ಒಂದು ಚಿತ್ರದ ಹಾಡುಗಳಿಗೆ ಕುನಾಲ್ ಗಾಂಜವಾಲ, ಸೋನು ನಿಗಮ್, ಸೌಮ್ಯ ಮಹದೇವನ್, ಹರಿಹರನ್, ಜೆಸ್ಸಿ ಗಿಫ್ಟ್, ಟಿಪ್ಪು, ಕಾರ್ತಿಕ್, ಆದರ್ಶ್, ಆರ್ಯನ್, ಚೈತ್ರ, ಹೆಚ್ ಜಿ ಇವರುಗಳು ಈ ಚಿತ್ರದ ಗೀತೆಗಳಿಗೆ ಧ್ವನಿಯಾಗಿದ್ದಾರೆ. ಈಗ ಕೇಳೋಣ ನವಗ್ರಹ ಚಿತ್ರದ ಗೀತೆಗಳನ್ನು.
3: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
4: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
3: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
4: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

ಆತ್ಮೀಯ ಕೇಳಿದರೆ ಸಮಯ ಆಗಿದೆ 2:59:30. ಇದುವರೆಗೂ ಚಿತ್ರತಾನ ಕಾರ್ಯಕ್ರಮದಲ್ಲಿ ನವಗ್ರಹ ಚಿತ್ರದ ಗೀತೆಗಳನ್ನು ಕೇಳಿದ್ರಿ. 3:00-4:00 ಹಿಂದಿ ಕಾರ್ಯಕ್ರಮದಲ್ಲಿ ಸಖಿ ಸಹೇಲಿ ಮತ್ತು ಇತರೆ ಕಾರ್ಯಕ್ರಮಗಳನ್ನು ಕೇಳಿ. ಆನಂತರ 4:00-5:00 ಕೇಳುವಿರಿ ಪರಿಮಳ. ಪರಿಮಳ ಕಾರ್ಯಕ್ರಮದಲ್ಲಿ ಇಂದು ಮೂಗು ಸುರೇಶ್, ಖ್ಯಾತ ಹಾಸ್ಯ ನಟ, ಹಿರಿಯ ಖ್ಯಾತ ಹಾಸ್ಯ ನಟ ಮೂಗು ಸುರೇಶ್ ಅವರ ಸಂದರ್ಶನವನ್ನು ಕೇಳುವಿರಿ. ತಪ್ಪದೇ ಟ್ಯೂನ್ ಮಾಡಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM
1: ಕೇಳ್ತಿದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM.
2: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
3: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಡೆ.
2: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
3: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
1: ಕೇಳ್ತಿದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಈಗ ಸಮಯ 4:02. ಈಗ ನೀವು ಕೇಳುವಿರಿ ಪರಿಮಳ. ಮುಕ್ತ ಮಾತು. ಇವತ್ತಿನ ಪರಿಮಳ ಕಾರ್ಯಕ್ರಮದಲ್ಲಿ ರಂಗಭೂಮಿ ಕಲಾವಿದರು, ಹಾಗೆಯೇ ಬೆಳ್ಳಿತೆರೆಯಲ್ಲಿ ನಮ್ಮನ್ನ ನಗೆಗಡಲಲ್ಲಿ ತೇಲುವಂತೆ ಮಾಡಿದಂತಹ ಖ್ಯಾತ ಹಾಸ್ಯ ಕಲಾವಿದರು ಆದಂತಹ ಮೂಗು ಸುರೇಶ್ ಅವರು ಇವತ್ತು ನಮ್ಮ ಜೊತೆ ಆಗ್ತಿದ್ದಾರೆ. ಇವತ್ತು ಅವರೊಂದಿಗೆ ನಮ್ಮ ಇಂದಿನ ಮುಕ್ತ ಮಾತು.

0: ಜೀವನದಲ್ಲಿ ಅಳುವುದು ತುಂಬಾ ಸುಲಭ, ಆದ್ರೆ ಕಣ್ಣಲ್ಲಿ ನೀರ್ ಬರುವಂತೆ ನಗಿಸೋದಿದೆಯಲ್ಲ ಅದು ನಿಜಕ್ಕೂ ತುಂಬಾ ಕಷ್ಟ. ಅದು ಕೆಲವೇ ಕೆಲವು ಅದ್ಭುತ ಕಲಾವಿದರಿಗೆ ಮಾತ್ರ ಒಲಿಯುವಂತಹ ಕಲೆ. ಅಂತಹದ್ದೇ ಒಂದು ಅಪರೂಪದ ಕಲೆಗಾರಿಕೆ, ವಿಶಿಷ್ಟ ಬಾಡಿ ಲ್ಯಾಂಗ್ವೇಜ್ ಮತ್ತು ತಮ್ಮ ವಿಭಿನ್ನ ನಟನಾ ಶೈಲಿಯಿಂದಲೇ ಕನ್ನಡಿಗರ ಮನೆ ಮನ ಗೆದ್ದಂತಹ ಮಹಾನ್ ಚೇತನ 90ರ ದಶಕದಲ್ಲಿ ಬಹುತೇಕ ಎಲ್ಲಾ ನಟರೊಂದಿಗೆ 100ಗಳಲ್ಲಿ ಅಭಿನಯಿಸಿದ್ದು ಇಷ್ಟು ಮಾತ್ರವಲ್ಲದೆ ರಂಗಭೂಮಿ ಕಲಾವಿದರಾಗಿ ನಿರ್ದೇಶಕರಾಗಿ ಅನೇಕ ನಾಟಕಗಳನ್ನು ನಿರ್ದೇಶನ ಮಾಡಿರುವಂತಹ ಕನ್ನಡದ ಅಪರೂಪದ ಹಾಸ್ಯ ನಟ ಮೂಗು ಸುರೇಶ್ ಅವರು ಇಂದು ನಮ್ಮ ಜೊತೆಯಾಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ನಿಮಗೆ ತುಂಬ ಹೃದಯದ ಸ್ವಾಗತ.
1: ನಮಸ್ತೆ.
0: ನಮಸ್ಕಾರ ಸರ್, ಹೇಗಿದ್ದೀರಿ?
1: ಚೆನ್ನಾಗಿದ್ದೀನಿ, ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ?
0: ಹಾ ಸರ್, ನಾನು ತುಂಬಾ ಚೆನ್ನಾಗಿದ್ದೀನಿ. ಸರ್, ನೀವು ಅಂದ್ರೆ ಚಿತ್ರರಂಗಕ್ಕೆ ಬರೋದಕ್ಕಿಂತ ಮುಂಚಿತವಾಗಿ ನೀವು ರಂಗಕರ್ಮಿಯಾಗಿ ದುಡಿದವರು, ನಿಮ್ಮ ಬಾಲ್ಯ ಹೇಗಿತ್ತು ಸರ್? ನಿಮ್ಮ ಬಾಲ್ಯ ದಿನಗಳನ್ನ ಮೆಲುಕು ಹಾಕೋದಾದ್ರೆ.
1: ಬಾಲ್ಯ ಎಲ್ಲ ವಿದ್ಯಾರ್ಥಿಗಳು ಆಗಿನ ಕಾಲದಲ್ಲಿ

0: ಹಾ ಸರ್.
1: ಅರವತ್ತರಲ್ಲಿ ಹುಟ್ಟಿದ್ದು, ನಂತರ ಇಪ್ಪತ್ತರಿಂದ ಎಪ್ಪತ್ತು ಎಂಬತ್ತರವರೆಗೂ ಈ ದೂರದರ್ಶನ ಇರ್ಲಿಲ್ಲ. ದೂರದರ್ಶನ ಇಲ್ದಿದ್ದರಿಂದ ಆಮೇಲೆ ಈಗ ಏನು ಕಾರ್ಯಕ್ರಮಗಳು ಮಕ್ಕಳಿಗೆ ನಡೆಯುತ್ತೆ ಆ ಕಾರ್ಯಕ್ರಮಗಳು ಅವ್ರಿಗೆ ಎಷ್ಟು ಪ್ಲಾಟ್ಫಾರ್ಮ್ಸ್ ಇದೆ ಅದೇ ತರ ನಮ್ಗೆ ಅಲ್ಲಿರ್ಲಿಲ್ಲ. ಅವಾಗ ಅವ್ ಬಹಳ ಕಷ್ಟ ಆಯ್ತು. ಫ್ಯಾನ್ಸ್ ಇಂಟ್ರೆಸ್ ಇವೆಲ್ಲ ಇತ್ತು, ಇದ್ರು ಕೂಡ ಅಲ್ಲೂ ಕೂಡ ನಮ್ಗೆ ನಮ್ಮ ಪೋಷಕರು ಯಾರು ಗಮನಿಸ್ಕೊಂಡು ನನ್ನ ಮಕ್ಕಳನ್ನ ಯಾವ ರೀತಿ ಪೋಷಿಸ್ತಾರೋ ಈಗಿನ ಕಾಲದಲ್ಲಿ ಆ ತಂದೆ ತಾಯಿ ತಮ್ಮ ಮಕ್ಕಳನ್ನ ಫ್ಯಾನ್ಸಿ ಡ್ರೆಸ್ ಹಾಕೋದು, ಶಾಲೆಯ ಸಾಂಸ್ಕೃತಿಕ ಮತ್ತು ಕ್ರೀಡಾ ಸ್ಪರ್ಧೆಗಳಿಗೆ ತೊಡಸ್ಕೊಳ್ಳೋದು ಬಹಳ ವಿಶೇಷವಾದಂತ ಆಸಕ್ತಿ ವಹಿಸ್ತಾರೆ. ಆಗ ಮನೆ ತುಂಬಾ ಮಕ್ಕಳು, ಮನೇಲಿ ಆ ನೆಂಟರು ಸಂಬಂಧಿಕರು ಮಕ್ಕಳುಗಳು ಓದ್ತಾ ಇದ್ರು. ಹಾಗಾಗಿ ನಾನೊಬ್ಬ ಕೊನೇ ವ್ಯಕ್ತಿಯಾಗಿ ಬೆಳೆದವನು ಮನೆಯಲ್ಲಿ. ಆರು ಜನ ಮಕ್ಕಳು, ಅದ್ರ ಜೊತೆಗೆ ಇನ್ನ ಆರು ಜನ ಸಂಬಂಧಿಕರು ಮಕ್ಕಳುಗಳು ಓದ್ತಾ ಇದ್ದು. ನಮ್ಮನೇಲಿ ಅದೇ ತರ ವಾತಾವರಣ ಆಯ್ತು. ಆ ವಾತಾವರಣದಲ್ಲಿ ಮೂರನೇ ಕ್ಲಾಸ್ ಇದ್ದಾಗ ಯಾವ್ದೋ ಒಂದು ಸುಭಾಷ್ ಚಂದ್ರ ಬೋಸ್ ಫ್ಯಾನ್ಸಿ ಡ್ರೆಸ್ಗೆ ಟ್ಯಾಬ್ಲೋಗೆ ನನ್ನ ಬಣ್ಣ ಹಾಕಿದ್ದು. ಐದನೇ ಕ್ಲಾಸ್ ನಲ್ಲಿ, ಆರನೇ ಕ್ಲಾಸ್ ಅಲ್ಲಿ ಹಾಡುಗಳನ್ನ ಹೇಳ್ತಾ ಕಂಠಪಾಠ ಸ್ಪರ್ಧೆ ಮತ್ತೆ ಚಲನಚಿತ್ರ ಗೀತೆಗಳಲ್ಲಿ ಮೊದಲನೇ ಪ್ರಥಮ ಬಹುಮಾನವನ್ನ ಪಡಿತಾ ಇದ್ದೆ. ಅದಕ್ಕೆ ನಮ್ಮ ಕೊನೆ ಅಕ್ಕ ನನಗೆ ತರಬೇತಿ ಕೊಡ್ತಾ ಇದ್ರು, ಯಾಕೆಂದ್ರೆ ಅವರು ಸಂಗೀತ ಕಲ್ತಿದ್ರು, ಆಗಾಗ ಸಂಗೀತ ಅಭ್ಯಾಸ ಮಾಡ್ತಾ ಇದ್ರು ಅವರ ಬಾಲ್ಯದಲ್ಲಿ. ಅದನ್ನ ನಮಗೆ ದಾರಿ ಎರೆದ್ರು, ಹಾಗಾಗಿ ಬೆಳಿತವನ್ನ ಆಡೋದು ಬಿಟ್ಟೆ. ಆಮೇಲೆ ಅಭಿನಯ ಮಾಡೋಕ್ ಶುರು ಮಾಡಿದೆ. ಜಗಲಿ ಮೇಲೆಲ್ಲ ನಾಟಕ ಮಾಡೋದು, ನಾವು ಚಿಕ್ಕ ಚಿಕ್ಕ ಹುಡುಗರುಗಳೆಲ್ಲ ಸೇರ್ಕೊಂಡು ನಾವೇ ನಾಟಕ ಬರೆಯೋದು, ಸುಮ್ಮನೆ ಶಿವರಾತ್ರಿ ದಿವಸ ನಾಟಕ ಮಾಡೋದು. ಆಮೇಲೆ ಶಾಲೆಯಲ್ಲಿ ಮಾಧ್ಯಮ ಶಾಲೆಯಲ್ಲಿ ಅಲ್ಲಿ ಸಣ್ಣ ಸಣ್ಣ ನಾಟಕಗಳು ಮಾಡೋದು ಎಲ್ಲ ಮಾಡ್ತಿದ್ವಿ. ನಂತರ ಶಾಲೆಗೆ ಬಂದಾಗ ಅಲ್ಲೂ ಕೂಡ ಮೊದಲನೇ ಏತ್ ನೈನ್ತ್ ಅಲ್ಲಿ ಬಹಳ ಶಿಸ್ತುಬದ್ಧವಾಗಿ ಓದ್ದೆ. ಟೆಂತ್ ಸ್ಟ್ಯಾಂಡರ್ಡ್ ನಲ್ಲಿ ಮೇಷ್ಟ್ರಿಗಳ ಜೊತೆ ಸೇರ್ಕೊಂಡು ನಾಟಕ. ನಂತರ ಪಿಯುಸಿನಲ್ಲಿ ಅಲ್ಲೂ ಕೂಡ ಮೇಷ್ಟ್ರಿಗಳ ಜೊತೆ ಸೇರ್ಕೊಂಡು ನಾಟಕ ಮಾಡಿತಾ ಇತ್ತು. ಅದಾದ್ಮೇಲೆ ಮತ್ತಿರ್ಗ ಪಿಯುಸಿನಲ್ಲಿ ಒಂದ್ ವರ್ಷ ಮನೇಲಿ ಕೂತಿದ್ದೆ, ಯಾಕೆಂದ್ರೆ ಫಸ್ಟ್ ಇಯರ್ ಪಿಯುಸಿ ವಾಶ್ಔಟ್ ಆಗಿತ್ತು, ಅದನ್ನೆಲ್ಲ ಮುಗಿಸ್ಕೋಬೇಕಾಗಿತ್ತು. ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದು ನಮ್ ತಂದೆ ರವೀಸ್ ಅಲ್ಲಿದ್ರು, ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿದ್ರು. ಸುಮಾರು ಊರುಗಳು, ಕೊಣನೂರು, ಸಿಕೆರೆ, ಚನ್ನಾಯಪಟ್ಟಣ ಎಲ್ಲಾ ಕಡೆ ಸುತ್ತಕೊಂಡು ಬೆಂಗಳೂರಿಗೆ ರಿಟೈರ್ಡ್ ಆಗಿ ಹಳ್ಳಿಲಿ ಜಮೀನ್ ನೋಡ್ತಾರೆ. ಇನ್ನೊಬ್ಬ ಅಣ್ಣನ ಜೊತೆ ನನ್ನ ಬೆಂಗಳೂರಿಗೆ ಕರ್ಕೊಂಡು ಬಂದಲ್ಲಿ ಇಲ್ಲಿ ಯಾವಾಗ ಅದು ವಾಶ್ಔಟ್ ಆಗಿತ್ತು ಅದನ್ನೆಲ್ಲ ಮುಗಿಸ್ಕೋಬೇಕಾಗಿತ್ತು. ಮನೇಲಿ ಕುತ್ಕೊಂಡು ಓದ್ತಾ ಇದ್ದೆ. ಅವಾಗ ಅಲ್ಲೇ ಹತ್ರದಲ್ಲಿ ಜೀವನ್ ಭೀಮಾನಗರ ಅಂತ ಅನ್ಬಿಟ್ಟು ಅಲ್ಲೆಲ್ಲ ಎಂಪ್ಲಾಯೀಸ್ ಗಳು ಸೇರ್ಕೊಂಡು ನಾಟಕ ಮಾಡ್ತಿದ್ರು, ಅವ್ರ ಜೊತೆ ಸೇರ್ಕೊಂಡೆ. ನಮ್ಮನೆಯಲ್ಲೇ ನಾಟಕ ರಿಹರ್ಸಲ್ ನಡೀತಾ ಇತ್ತು. ಆಮೇಲೆ ಇನ್ನೊಬ್ರು ಯಶವಂತ ರಾವ್ ಅಂತ ಇದ್ರು ಅಲ್ಲಿ, ಅವರು ಮಲ್ಟಿಸ್ಟೋರ್ ಬಿಲ್ಡಿಂಗ್ ಅಲ್ಲಿ ವಿಧಾನಸೌಧದ್ದು ಯಾವ್ದೋ ಒಂದು ಇಲಾಖೆ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಅವರು ಬಹಳ ಒಳ್ಳೆ ನಟ. ಅವರು ಇನ್ನೊಂದಿಬ್ರು ಅಫಿಷಿಯಲ್ಸ್ ಅವ್ರ ಜೊತೆ ಸೇರ್ಕೊಂಡು ಅಂತಕ್ಕೆ ಮಾವಿನಕಾಯಿ ಅಂತ ಒಂದು ನಾಟಕ, ಅದಕ್ಕಿಂತ ಮುಂಚೆ ಹುಚ್ಚ, ಬೇಲೂರು ಕೃಷ್ಣ ಮಾಡ್ತಿದ್ದು, ಅದು ಇದು ಎಲ್ಲ ನಾಟಕಗಳು ಮಾಡ್ತಿದ್ವಿ. ಸೊ ಅವ್ರ ಜೊತೆ ಸೇರ್ಕೊಂಡು ಒಂದ್ ಎರಡು ಮೂರು ನಾಟಕ ಮಾಡಿದೆ. ಆಮೇಲೆ ಪ್ರಚಾರ ಕಲಾವಿದರು ಅಂತ ಅಲ್ಲಿ ಕಟ್ಕೊಂಡಿದ್ದು ಜೀವನ್ ವಿಮಾನ ವಲ್ಲೀಶ್ ಶಾಸ್ತ್ರಿ ಅಂತ, ಈಗ ಅಮೆರಿಕದಲ್ಲಿ ನಾವಿಕದಲ್ಲಿದ್ದಾರೆ, ಅವರೇ ಸೆಕ್ರೆಟರಿ. ಅವರು ಮಾರ್ಗದರ್ಶನದಲ್ಲಿ ಒಂದೆರಡು ನಾಟಕ ಮಾಡಿದ್ವಿ. ಅದಾದ್ಮೇಲೆ ಕಾಲೇಜಲ್ಲಿ ಸುಳಿಯಲ್ಲಿ ಚಿಕ್ಕವರು, ಅದು ಇದು ನಾಟಕ ಮಾಡುದು. ಆಮೇಲೆ ನಾಗರಾಜ್ ಮೂರ್ತಿ ನಾವೆಲ್ಲ ಕಾಲೇಜಲ್ಲಿ ಸ್ನೇಹಿತರುಗಳು, ಗವರ್ಮೆಂಟ್ ಸೈನ್ಸ್ ಕಾಲೇಜಲ್ಲಿ ಪಿ ಯು ಸಿ ಮುಗಿಸಿದ ನಂತರ, ವಿಪುರಂ ಕಾಲೇಜಲ್ಲಿ ಒಂದ್ ವರ್ಷ ಪಿ ಯು ಸಿ ಮುಗಿಸಿ ನಂತರ ಪಿ ಎಸ್ ಸಿಗೆ ಗವರ್ಮೆಂಟ್ ಸೈನ್ಸ್ ಕಾಲೇಜ್ ಗ್ಯಾಸ್ ಕಾಲೇಜಿಗೆ ಬಂದೆ. ಅಲ್ಲಿ ಮೊದಲನೇ ವರ್ಷ ಅಲ್ಲೂ ಕೂಡ ಎಲ್ಲರನ್ನು ಪರಿಚಯ ಮಾಡ್ಕೋಬೇಕಾಗಿತ್ತು. ಪೂರ್ತಿ ಗಾಂಧಿ ತರ ಇದ್ದೆ ಮೊದಲನೇ ಬೆಂಚ್ ಅಲ್ಲಿ. ಎರಡನೇ ವರ್ಷ ಮಧ್ಯದ ಬೆಂಚಿಗೆ ಬಂದೆ, ಕೊನೆ ವರ್ಷ ಲಾಸ್ಟ್ ಬೆಂಚಿಗೆ ಬಂದೆ. ಯಾಕೆ ಅಂತಂದ್ರೆ ಕನ್ನಡ ಸಂಘದ ಚಟುವಟಿಕೆ ಭಾಗಿಯಾಗೋದು, ಅವಾಗೆಲ್ಲ ಒಂಚೂರು ಅವಾಗ ಮೆಮಿಕ್ರಿ ಮಾಡ್ತಿದ್ದೆ, ಎಲ್ಲ ಮರ್ತು ಹೋಯ್ತು. ಆಮೇಲೆ ಅವ್ರ ಜೊತೆ ಸೇರ್ಕೊಂಡು ಧನ್ವಂತರಿ ಚಿಕಿತ್ಸೆ ಅಂತ ಎ ಎಸ್ ಮೂರ್ತಿ ಅವ್ರದ್ದು ವಿಜಯಮ್ಮ ಅವ್ರದ್ದು ನಾಟಕ, ಅದರಲ್ಲಿ ಪಾತ್ರ ಮಾಡಿದ್ದೆ. ನಾಗರಾಜ್ ಮೂರ್ತಿನೇ ಡೈರೆಕ್ಟ್ ಮಾಡಿದ್ವಿ. ಈಗ ನಾಟಕ ನಾಟಕಾಕಾಡೆಮಿ ಅಧ್ಯಕ್ಷ, ಅವರೆಲ್ಲ ನಮ್ಗೆ ಗೆಳೆಯರು. ಕನ್ನಡ ಸಂಘದಲ್ಲಿ ಸಹಕಾರಿ ಅಧ್ಯಕ್ಷ ಇದ್ದೆ, ನಂತರ ವಿದ್ಯಾರ್ಥಿ ಸಂಘದಲ್ಲಿ ಕ್ಲಾಸ್ ರೆಪ್ರೆಸೆಂಟೇಟಿವ್ ಆಗಿ ಎರಡ್ ಸರ್ತಿ ಗೆದ್ದಿದ್ದೆ. ಹಾಗಾಗಿ ವಿದ್ಯಾರ್ಥಿ ಚಳುವಳಿಯಲ್ಲಿ ಕೂಡ ಒಂದ್ ಸ್ವಲ್ಪ ಭಾಗವಹಿಸ್ತಿದ್ವಿ. ಅದೆಲ್ಲ ಒಂಥರ ಜೊತೆ ಜೊತೆಲೇ ಬೆಳ್ಕೊಂಡ್ ಬಂತು. ಹೀಗೆ ಅದಾದ ನಂತರ ಕೆಲಸ ಸಿಕ್ಬಿಡ್ತು ಡಿ ಆರ್ ಡಿ ಒನಲ್ಲಿ. ಡಿಆರ್ಡಿಒ ನಲ್ಲಿ ಎಡಿ ಅಂತ ಏರೋನಾಟಿಕಲ್ ಡೆವಲಪ್ಮೆಂಟ್ ಸ್ಟಾಫ್ ಅಂತ. ಸೊ ನಮ್ಮ ಅಣ್ಣ ಒಬ್ರು ಇವನ್ನ ಹೀಗೆ ಬಿಟ್ರೆ ಕಷ್ಟ, ಇವನು ನಮ್ ಕೈ ಸಿಗಲ್ಲ ಅಂತ ಅಲ್ಲೊಂತ ಮಾಡಿ ಕೆಲ್ಸಕ್ಕೆ ಸೇರಿಸ್ಬಿಟ್ಟು ಒಳ್ಳೇದಾಯ್ತು ಅಂತ ಕಾಣ್ತದೆ. ಬೆಂಗಳೂರಿನಲ್ಲೇ ಉಳಿಯೋದಕ್ಕೆ ಇಲ್ದೇ ನಾನು ರಂಗ ಚಟುವಟಿಕೆಗಳು ಮಾಡೋದಕ್ಕೆ ಕಷ್ಟ ಆಗೋಗುದು. ಹಾಗಾಗಿ ಒಂದ್ ಸ್ವಲ್ಪ ವರ್ಷಗಳು ಅಲ್ಲೂ ಕೂಡ ಆಫೀಸ್ ಅಲ್ಲೂ ಕೂಡ ನಾಟಕಗಳು ಮಾಡ್ತಿರುವಾಗ ಸಣ್ಣ ಪುಟ್ಟ ಪಾತ್ರ ಮಾಡ್ತಿದ್ದೆ. ಆಮೇಲೆ ಇಲ್ಲಿ ಸಿರಿಕಲ್ಚರ್ ಡಿಪಾರ್ಟ್ಮೆಂಟ್ ಯಾವ್ದೊಂದು ಅಲ್ಸೂರ್ ಗೇಟ್ ಪೊಲೀಸ್ ಸ್ಟೇಷನ್ ಹತ್ರ ಒಂದು ಆಫೀಸ್ ಇದೆ, ಅಲ್ಲಿ ರಿಹರ್ಸಲ್ ಮಾಡ್ತಿದ್ರು ಕಂಚನಗಂಗಾ ಅಂತ ಉಂಟು. ಅಲ್ಲಿ ಹೋಗಿ ಕೂತ್ಕೊಂಡು ನೋಡ್ತಾ ಇದ್ದೆ ಅವರು ಏಕಲವ್ಯ ಸಂಗೊಳ್ಳಿ ರಾಯಣ್ಣ ಅಂತ ನಾಟಕ ಮಾಡ್ತಿರು, ಶ್ರೀನಿವಾಸ ಮೂರ್ತಿ ಅವರು, ಪ್ರಮಳೇಶ ಶೇಖರಲ್ಲ ಬರೋದಲ್ಲಿ ನಾನು ಹೋಗಿ ಸುಮ್ನೆ ಕೂತ್ಕೊಂಡು ನೋಡ್ತಾ ಇದ್ದೆ. ಅದಾದ್ಮೇಲೆ ಕೆಲಸ ಯಾವಾಗ ಬದಲಾಯ್ತು ಮತ್ತಿರ್ಗ ನಾವು ಬಾಲ ಬಿಚ್ಚಿಬಿಟ್ಟು ನಾಟಕ ಕಡೆ ಬಂದೆ. ಮತ್ತಿರ್ಗ ನಾಟಕ ಮಾಡೋದಕ್ಕೆ ಪಾತ್ರ ಗಿಟ್ಸ್ಕೊಳಕ್ ಶುರು ಮಾಡಿದೆ. ಹಂತ ಹಂತವಾಗಿ ಪಾತ್ರ ಗಿಟ್ಸ್ಕೋತಾ ಆಮೇಲೆ ನಾನೇ ನಾಟಕ ಡೈರೆಕ್ಟ್ ಮಾಡಿಸ್ಬಿಟ್ಟಿದ್ದೆ.
0: ನಿರ್ದೇಶನ ಸಹ ಮಾಡಿದ್ರೆ, ಅನೇಕ ನಾಟಕಗಳ ನಿರ್ದೇಶನ ಮಾಡಿದ್ರಿ.
1: ಹೌದೌದು
0: ಸರ್, ಅವುಗಳ ಬಗ್ಗೆ ಹೇಳೋದಾದ್ರೆ
1: ಅವಾಗ ಒಂದು ಎರಡು ಮೂರು ನಾಟಕ ನಿರ್ದೇಶನ ಮಾಡಿದೆ. ನಂತರ ದಿನಗಳಲ್ಲಿ ಪ್ರಯೋಗ ರಂಗ ಅಂತ ಅನ್ಬಿಟ್ಟು ಒಂದು ಟ್ರೂಪ್, ಮದರ್ ಟ್ರೂಪ್, ಅಭ್ಯರ್ಥಿ ರಂಗಭೂಮಿಯ ತಂಡ, ಬಹಳ ಖ್ಯಾತವಾದಂತ ತಂಡ. ಅದ್ರ ಮೂಲಕ ನಾಗರಾಜ್ ಮೂರ್ತಿ ಜೊತೆ ಸೇರ್ಕೊಂಡು ಬಹಳಷ್ಟು ವರ್ಷಗಳ ಕಣ್ಮರೆ ಆಗಿದ್ದೆ, ಹಳೆ ಸ್ನೇಹಿತರುಗಳೆಲ್ಲ ಸಿಕ್ಕಿರ್ಲಿಲ್ಲ. ಇದಕ್ಕಿಂತ ಕಲಾಕ್ಷೇತ್ರದಲ್ಲಿ ರಾಜಾರಾಮ್ ಅವರು, ಇವರು ಕಲಾಗಂಗೋತ್ರಿ ಅವರು, ನಾಟ್ಯ ಸಂಘ ಥಿಯೇಟರ್ ಸೆಂಟರ್ನವರು, ಎಲ್ಲ ಕಾಲೇಜ್ ನಾಟಕ ಸ್ಪರ್ಧೆ, ಅವಾಗಲೂ ಕಾಲೇಜ್ ನಾಟಕ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೆ. ಕಾಲೇಜಲ್ಲಿ ಇದ್ದಾಗ ಗವರ್ಮೆಂಟ್ ಸೈನ್ಸ್ ಕಾಲೇಜ್ 80, 85, 82 ಎಂಬತ್ತೈದು ಇಸ್ವಿಯಿಂದ ಕಾಣುತ್ತೆ. ನಂತರ ಅದಾದ್ಮೇಲೆ 84, 85 ಕಾಲೇಜ್ ಕಾಂಪಿಟೇಷನ್ ನಡೀತಾ ಇತ್ತು. ಅವತ್ತು ಹೋದಾಗ ಇವರೆಲ್ಲ ಸಿಕ್ಕರು. ಮತ್ತೆ ಅಯ್ಯೋ ಎಲ್ಲೋ ನೀನು ಬದುಕಿದ್ಯಾ ಅಂತ ಅನ್ನೋದೇ ಗೊತ್ತಿರಲಿಲ್ಲ ನಮ್ಗೆ, ಸಿಕ್ಬಿಟ್ಟಲ್ಲಪ್ಪ ಅಂತ ಅನ್ಬಿಟ್ಟು ನಾಗರಾಜ್ ಮೂರ್ತಿ ಇವರೆಲ್ಲ ಕೇಳಿದ್ರು, ನೀನ್ ದಿನಾ ಬರಪ್ಪ, ನಿನ್ನ ಇರೋ ಟ್ಯಾಲೆಂಟ್ ಹಾಳಾಗೋಗ್ಬಿಡುತ್ತೆ ಅಂತಲ್ಲ. ಕಲಾಕ್ಷೇತ್ರಕ್ಕೆ ಅವ್ರ ಹಿಂದೆ ಮುಂದೆ ಸುತ್ತಾ ಇದ್ದೆ. ಸುತ್ತಾ ಸುತ್ತಾ ಗೆಳೆಯರಾದ್ರು ಕೆಲವರು, ಆಮೇಲೆ ಸಿ ಜಿ ಕೆ ಅವರು ಪರಿಚಯ ಆಯ್ತು, ಅಜರಾಮ್ ಪರಿಚಯ ಆಯ್ತು, ಎನ್ ಎ ಸೂರಿ ಅವ್ರ ಪರಿಚಯ ಆಯ್ತು, ಹಾಗೆ ಸುಮಾರು ರಂಗಕರ್ಮಿಗಳು, ಆಮೇಲೆ ಬಿ ಸುರೇಶ್ ಅವ್ರ ಪರಿಚಯ ಆಯ್ತು, ನಾಗೇಂದ್ರ ಶಾ ಪರಿಚಯ ಆಯ್ತು, ಹೀಗೆ ಎಲ್ರ ಪರಿಚಯನೂ ಆಯ್ತು. ಹಾಗೆ ಪರಿಚಯ ಆಗ್ತಾ ಆಗ್ತಾ ಎನ್ ಎಸ್ ಶಂಕರ್, ಟಿ ಎನ್ ಸೀತಾರಾಮ್ ಅವರುಗಳೆಲ್ಲ ಪರಿಚಯ ಆಯ್ತು. ಅವಾಗ ಸಿ ಜಿ ಕೆ ಫೆಸ್ಟಿವಲ್ ಅಲ್ಲಿ ಒಂದ್ ಎರಡು ಗ್ರಾಮ ಸಮಾಜ ಅಂತ ಒಂದು ಫೆಸ್ಟಿವಲ್, ಯಂಗ್ ಡೈರೆಕ್ಟರ್ಸ್ ಫೆಸ್ಟಿವಲ್ ಅಂತ ಮಾಡಿದ್ರು, ಒಂದು 10 ನಾಟಕಗಳು. ಆ 10 ನಾಟಕಗಳಲ್ಲಿ 3 ನಾಟಕಗಳನ್ನು ನಾನು ಪಾತ್ರ ಮಾಡಿದ್ದೆ. ಓನಾ ಒಂದು, ಮೌನಿ ಒಂದು, ಇನ್ನೊಂದು ಓನಾ ಬಂದು ಮೈನಾ ಚಂದ್ರಶೇಖರ್ ಇದ್ ಮಾಡಿದ್ರು ಒಂದು, ಇವರು ಸಾವಂತ್ ಏನೋ ಡೈರೆಕ್ಟ್ ಮಾಡಿತ್ತು ಒಂದು ಕಣ ಅಂತ. ನಂತರ ಇವರು ನಾಗರಾಜ್ ಮೂರ್ತಿನೇ ಡೈರೆಕ್ಟ್ ಮಾಡಿದ್ದು ಮೌನಿ ನಾಟಕ ಒಂದು, ಇನ್ನೊಂದು ನಾಟಕ ಮಾಡ್ಬಿಡ್ತೀನಿ. ಅವಾಗ 3 ನಾಟಕಗಳು ಮಾಡ, 3 ನಾಟಕಗಳು ಮಾಡಿದ್ಮೇಲೆ ಅಲ್ಲಿಂದ ಕ್ಯಾನ್ಸರ್ ಅಂತ ಬೀದಿ ನಾಟಕ ಸಿ ಜಿ ಕೆ ಅವರು ಡೈರೆಕ್ಟ್ ಮಾಡಿದ್ರು, ಅದಲ್ಲ ಸೇರಲಿಲ್ಲ. ಆಮೇಲೆ ರಿಪೀಟ್ ಶೋಗೆ ನಾನು ಸೇರ್ಕೊಂಡೆ ಜಾಯ್ನ್.
0: ಸರ್, ಅದೇ ನೀವು ನಿರ್ದೇಶನ ಮಾಡಿದಂತಹ ನಾಟಕಗಳು
1: ಅದಾದ್ಮೇಲೆ ನಾನು ನನ್ನದೇ ಆದಂತ ಒಂದು ತಂಡ ಸಾಫಲ್ಯ ಅಂತ, ಇದೆಲ್ಲ ಸುಮಾರು 7,000 ನಾಟಕ ಆಲ್ ಓವರ್ ಇಂಡಿಯಾ, ಅಬ್ರಾಡು ಮತ್ತೆ ಕರ್ನಾಟಕದ ಮೂಲ ಮೂಲೆಗೆ ಹೋಗಿ ವೆಂಕಟೇಶ್ವಾಮಿ, ಸುಮಾರು ನಾಟಕಗಳು, ಎನ್ ಎಸ್ ಡಿ ಡೈರೆಕ್ಟರ್ಸ್ ಎಲ್ಲರ ಜೊತೆ ಪಡೆದ ಮೇಲೆ ಸಾಫಲ್ಯ ಅಂತ ನಾಟಕ ತಂಡ ಇಟ್ಕೊಂಡಾಗ ಅಲ್ಲಿ ಮೊದಲು ಇದಕ್ಕು ಅಂತ ಒಂದು ನಾಟಕ ಡೈರೆಕ್ಟ್, ರಾಮಚಂದ್ರ ದೇವ, ಅಯ್ಯೋ ಇವ್ರದು ಲಂಕೇಶ್ ಅವ್ರದ್ದು. ನಂತರ ಕುದುರೆ ಬಂತು ಕುದುರೆ ಅಂತ ಒಂದು ನಾಟಕ ಡೈರೆಕ್ಟ್, ಅದು ರಾಮಚಂದ್ರ ದೇವ್ ಅವ್ರದ್ದು, ಲಂಕೇಶ್ ಅವ್ರದ್ದೊಂದು, ಇದ್ರ ಇದೊಂದು. ಆಮೇಲೆ ಬೀದಿ ನಾಟಕಗಳು ಒಂದೆರಡು ಮೂರು, ಒಂದು ಇದಕ್ಕೆ ಪರಿಸರ ಮಾಲಿನ್ಯಕ್ಕೊಂದು, ರಸ್ತೆ ರಕ್ಷಕ್ಕೊಂದು, ಸುರಕ್ಷತೆಗೊಂದು, ನಂತರ ಇನ್ಯಾವುದೋ ಸಂಘಾತ ಸಮಸ್ಯೆಗಳಿಗೆ, ಆಮೇಲೆ ಪರಿಸರ ಮಾಲಿನ್ಯದೊಂದು, ಈ ತರದ ನಾಟಕ ಮಾಡಿ ಸುಮಾರು ಶೋಗಳು ಮಾಡಿ ನಾನೇ ಡೈರೆಕ್ಟ್ ಮಾಡಿದ ನಾಟಕ, ಸುಮಾರು ಜನ ಕೆಲಸ ಮಾಡಿದ್ರಲ್ಲಿ. ನಂತರ ಆದ್ಮೇಲೆ ಪ್ರೊಫೆಸರ್ ನಾರಾಯಣ್ ಘಟ್ಟ ಅವ್ರದ್ದು ಚಿಂತಾದೇವಿ, ವೀರಾಂಗನೆ ಚಿಂತಾದೇವಿ ಅನ್ನೋ ಒಂದು ನಾಟಕ, ದೊಡ್ಡ ನಾಟಕ, ನಾಟಕವನ್ನು ಡೈರೆಕ್ಟ್. ನಂತರ ಮೂರು ಕಾಸಿನ ಸಂಗೀತ ನಾಟಕ ಅಂತ ಅದೊಂದು ನಾಟಕ ಡೈರೆಕ್ಟ್. ನಂತರ ಇನ್ನೊಂದು ಇದು ಏನಪ್ಪ, ಮಲ್ಲಾರ್ಜುನ ಎಂ ಆಯ್ತು, ಇದಾನಿತ್ತು, ಇನ್ನೊಂದು ತೆನಾಲಿರಾಮ ಒಂದು ನಾಟಕ ಡೈರೆಕ್ಟ್. ಇದಾದ್ಮೇಲೆ

0: ಅಧ್ಯಕ್ಷ ಇದಕ್ಕೆ ರಂಗಾಯಣಕ್ಕೋಣ, ರಂಗಾಯಣಕ್ಕೆ ಹೋದ್ಮೇಲೆ ರಂಗಾಯಣದಲ್ಲಿ ಭೀಮನ ಇರೋದೊಂದು ಒಂದು ಭೀಮಂದೊಂದು ಕತೆ ಬರುತ್ತೆ, ಅದೊಂದು ನಾಟಕ. ಇದೆಲ್ಲ ಮಾಡ್ಮೇಲೆ ವಾಪಸ್ ಬಂದ್ಮೇಲೆ ದಾಕ್ಷಾಯಣಿ ಭಟ್ ಹತ್ರ ಸೇರ್ಕೊಂಡು ಅಲ್ಲೊಂದು ನಾಟಕ ಮಾಡ್ದ. ಇದಾದ್ಮೇಲೆ ಅವನು ಅವನನ್ನಿಟ್ಕೊಂಡು ನಾನು ತಂಡ ಯಾಕೆ ಕಟ್ಬಾರ್ದು, ತಂಡ ಕಟ್ಟದ್ಮೇಲೆ ಈ ಎಲ್ಲ ನಾಟಕಗಳನ್ನ ನಿರ್ದೇಶನ ಮಾಡ.
1: ಖಂಡಿತ ಸರ್, ನಿಮ್ಮ ನಾಟಕಗಳ ಕುರಿತು ಇನ್ನಷ್ಟು ಮಾತಾಡ್ತಾ ಹೋಗೋಣ ನಿಮ್ಮ ಸಿನಿ ಜರ್ನಿಯ ಕುರಿತಾಗಿ. ಈಗ ಒಂದು ಹಾಡನ್ನ ಕೇಳ್ಕೊಂಬರೋಣ ಸರ್. ಓಕೆ ಸರ್,
0: ಆಗ್ಬೋದು.
1: ಹಾ ಸರ್, ಈಗ ಕೇಳಿ ವಿಜಯನಗರದ ವೀರರು ಚಿತ್ರದ ಗೀತೆಯನ್ನ ಪಿ ವಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ, ಎಂ ಎಸ್ ವಿಶ್ವನಾಥನ್ ಅವರ ಸಂಗೀತ ಇರುವಂತಹ ಗೀತೆಯನ್ನು.

0: ಆತ್ಮೀಯ ಕೇಳುಗರೆ, ಪರಿಮಳ ಕಾರ್ಯಕ್ರಮದಲ್ಲಿ ಮೂಗು ಸುರೇಶ್ ಅವರೊಂದಿಗಿನ ನಮ್ಮ ಮಾತು ಇದೀಗ ಮುಂದುವರಿತಾ ಇದೆ. ಸರ್, ಮತ್ತೆ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ.
1: ಹೇಳಿ.
0: ಹಾ ಸರ್,
1: ಕೃಷ್ಣೇಗೌಡರನ್ನೇ ಮರೆತು ಬಿಡೆ ನೋಡಿ, ಕೃಷ್ಣೇಗೌಡರನ್ನೇ ನಿರ್ದೇಶನ ಮಾಡಿದ್ದೆ ನಾನು.
0: ಸರ್, ಅದನ್ನೇ ಕೇಳ್ತಿದ್ದೆ ಈಗ.
1: ತೇಜಸ್ವಿ ಅವ್ರದ್ದು.
0: ತೇಜಸ್ವಿ
1: ಅವ್ರದ್ದು. ನಂತರ ಈಸೂರು ಚಳವಳಿ ಅಂತ ಒಂದು ಸುಮಾರು ಪ್ರಕಟವಾಗದೆ ಇರುವಂತದ್ದು, ಪ್ರಚಾರ ಆಗದೆ ಇರುವಂತ ಚಳವಳಿಗಳು, ಸ್ವಾತಂತ್ರ್ಯ ಪೂರ್ವದಲ್ಲಿ ನಡೆದಂತ ಚಳವಳಿಗಳನ್ನ ಒಂದು 75 ಪುಸ್ತಕ ಸರ್ಕಾರದವರು ಬಿಡುಗಡೆ ಮಾಡಿದ್ರು. ಅದರಲ್ಲಿ ಈಸೂರು ಚಳವಳಿ ಅಂತ ಅನ್ನೋದನ್ನ ಒಂದು ತಗೊಂಡು ನಾನು ನಾಟಕ ಮಾಡಿಸ್ದೆ, ಒಂದು ತರಬೇತಿ ಶಿಬಿರ ಮಾಡಿಬಿಟ್ಟು ಎಲ್ಲ ಸುಮಾರು 380 ಸಾಫ್ಟ್ವೇರ್ ಇಂಜಿನಿಯರ್ಸ್ ಇಂದ ಹಿಡಿದು ಲಾಯರ್ಸ್ ಇಂದ ಹಿಡಿದು ಬೇರೆ ಬೇರೆ ವಿದ್ಯಾರ್ಥಿಗಳಿಂದ ಹಿಡಿದು ಎಲ್ಲರೂ ಕೂಡ 18-30 ಇಯರ್ಸ್ ಏಜ್ ಗ್ರೂಪ್ ನಲ್ಲಿ ನಾನು ಅವ್ರನ್ನ ಆಯ್ಕೆ ಮಾಡಿಕೊಂಡು ಅವ್ರಿಗೆಲ್ಲ ತರಬೇತಿ ಕೊಟ್ಟು 380 ಜನನ ರಂಗಭೂಮಿಗೆ ಪರಿಚಯ ಮಾಡಿಕೊಟ್ಟೆ.
0: ತುಂಬಾ ಸಂತೋಷ ಸರ್, ತುಂಬಾ

0: ತುಂಬ ಚೆನ್ನಾಗಿ ಹೇಳಿದ್ರಿ ನಿಮ್ಮ ನಾಟಕ ಜರ್ನಿಯ ಕುರಿತಾಗಿ. ಮತ್ತು ನನಗೆ ಇನ್ನೊಂದು ಪ್ರಶ್ನೆ ಇದೆ, ಏನಪ್ಪ ಅಂದರೆ ನಿಮ್ಮ ಹೆಸರು ತುಂಬ ವಿಶೇಷವಾಗಿದೆ, ಮೂಗು ಸುರೇಶ್ ಅಂತ, ಆ ಹೆಸರು ಹೇಗೆ ಬಂತು, ಅದರ ಹಿಂದಿನ ಕತೆ ಏನು ಅಂತ ಹೇಳ್ಬೋದಾ?
1: ಸಾಮಾನ್ಯವಾಗಿ ಯಾರೇ ಆದ್ರೂ ಹೆಸರುಗಳು ರಿಪೀಟೇಷನ್ ಆಗ್ಬಿಡುತ್ತೆ, ರಿಪೀಟ್ ಆಗ್ಬಿಡ್ತದೆ ನೋಡಿ ಹೆಸರುಗಳು. ಯಾರೋ ಸಾಹಿತಿಗಳಾದ್ರೆ ಅವ್ರ ಮಕ್ಕಳಿಗೆ ವಿಶೇಷವಾದಂತ ಅಪರೂಪದ ಹೆಸರುಗಳನ್ನ ಇಡ್ತಾರೆ. ನಮ್ ತಂದೆ ತಾಯಿಗಳು, ನಮ್ ತಾಯಿ ಅಂತೂ ಅವರು ಗ್ರಾಮೀಣ ಭಾಗದಿಂದ ಬಂದಂತವ್ರು. ನಮ್ ತಂದೆ ಸ್ವತಂತ್ರ ಪೂರ್ವದಲ್ಲಿ ಶೇಕ್ದಾರ್ ಆಗಿ ಅಂದ್ರೆ ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿ ಅಪಾಯಿಂಟ್ ಆದ್ರು. ಅವರು ತಲೆ ಕೆಡಿಸ್ಕೊಂಡಿರಲಿಲ್ಲ ಹೆಸರು ಇಡೋದ್ರಲ್ಲಿ, ಏನೋ ಒಂದು ಹೆಸರು ಇಡೋಣ ಅಂತ ಸುರೇಶ ಅಂತ ಇಟ್ಬಿಟ್ರು. ನಾವು ಬೆಳೀತಾ ಬೆಳೀತಾ ಸುರೇಶ ಅನ್ನೋದು ಒಂದ್ಸತಿ ಸುರೇಶ್ ಅಂತ ಕೂಗಿದ್ರೆ ನಾಲ್ಕು ಜನ ಐದ್ ಜನ ತಿರುಗಿ ನೋಡೋದು, ಆ ತರ ಒಂದೇ ಹೆಸರು ನಾಲ್ಕೈದು ಜನ ಇರ್ತಿದ್ರು. ಸಾಮಾನ್ಯವಾಗಿ ಪ್ರತಿಯೊಂದು ಕಡೆನು ಕೂಡ ಒಂದೇ ತರ ಹೆಸರಿದ್ರೆ ಅವ್ರಿಗೇನಾದ್ರೂ ಗುರುತಿಗೆ ಅನ್ಬಿಟ್ಟು ಅದಕ್ಕೊಂದು ಕೆಲವ್ರಿಗೆ ಸರ್ನೇಮ್ ಇರುತ್ತೆ, ಕೆಲವ್ರಿಗೆ ಸರ್ನೇಮ್ ಇರಲ್ಲ, ಅದಕ್ಕೋಸ್ಕರ ಅದನ್ನ ಜೊತೆಗೆ ಏನಾದ್ರು ಸೇರಿಸ್ಬಿಡ್ತಾರೆ. ಹಾಗಾಗಿ ನಾನು ವಿಶೇಷವಾಗಿ ಏನಿದೆ ಇವನಿಗೆ ಅಂತ ಅನ್ಬಿಟ್ಟು ನೋಡಿದಾಗ ನನ್ನ ಮೂಗು ಉದ್ದ ಇತ್ತಲ್ಲ, ಅದಕ್ಕೆ ಆ ಮೂಗುದ್ದ ಇದೆಯಲ್ಲ ಸುರೇಶ್ ಅವ್ರನ್ನ ಕರೀರಿ, ಅದು ಮೂಗುದ್ದ ಇರ ಸುರೇಶ್ ಅಂತ ಅನ್ನೋರು. ಮೊದಲು ಇರಿಸು ಮನಸ್ಸು ಆದ್ರೂ ಕೂಡ ಆಮೇಲೆ ಅದು ಮೂಗು ಅಂತ ಪ್ರೀತಿಯಿಂದ ಮಾಡ್ಬೇಕು. ಯಾವಾಗ ಪ್ರೀತಿ ಸುರೇಶನ ಹೆಸರಿಗೆ ಜೊತೆಗೆ ಸೇರ್ಕೊಂತೋ, ಎಲ್ಲರ ಗೆಳೆಯರದು ಗುರುಗಳ ಪ್ರೀತಿ ಸೇರ್ಕೊಂತೋ, ಅದು ಮೂಗ್ ಸುರೇಶ್ ಆಗಿ ಮಾಡ್ಬಿಡ್ತು.
0: ಸರ್, ಇದು ರಾಜ್ಕುಮಾರ್ ಸರ್ ಜೊತೆ ನಿಮ್ದೊಂದು ಸ್ವೀಟ್ ಇನ್ಸಿಡೆಂಟ್ ಇದೆ ಈ ಬಗ್ಗೆ, ನಿಮ್ಮ ಮೂಗಿನ ಕುರಿತಾಗಿ, ಅದನ್ನ ಹಂಚ್ಕೊಳ್ಬೋದಾ?
1: ಅವ್ರದ್ದು ಒಂದು ಪ್ರೊಡಕ್ಷನ್ ನಿಕ್ಷೇಪ ಅಂತ ಮಾಡ್ತಿದ್ದೆ ನಮ್ಮ ಶೇಷ್ ಅದ್ರಿ ಅವರು, ನಿಕ್ಷೇಪ ಅಂತ ಒಂದು ಕಾವೇರಿ ಚಾನಲ್ಗೆ ಡೈರೆಕ್ಟ್ ಮಾಡ್ತಾ ಇದ್ರು. ಅವ್ರದ್ದು ರಾಜ್ಕುಮಾರ್ ಹೋಮ್ ಪ್ರೊಡಕ್ಷನ್ ಅದು. ಸೊ ಅವಾಗ ಅವರು ನನ್ನನ್ನು ನೋಡ್ಬಿಟ್ಟು, ಏ ಇವ್ರು ಯಾರು ವಿಶೇಷವಾಗಿದ್ದಾರೆ, ಇವರು ಮೂಗು ಬೇರೆ ಉದ್ದ ಇದೆ, ಇವ್ರು ನೋಡ್ಬೇಕಲ್ಲ ಅಂದ್ರಂತೆ. ಏನ್ರಿ ನೀವು ಇನ್ಮೇ ರಾಜ್ಕುಮಾರ್ ಕಣ್ಣಿಗೆ ಬಿದ್ಮೇಲೆ ನೀವು ಅಷ್ಟೇ ಮುಗೀತು ಕತೆ, ನೀವು ಚಿತ್ರರಂಗದಲ್ಲಿ ಪಾದಾರ್ಪಣೆ ಮಾಡ್ಬಿಡ್ತೀರಿ, ನಿಮ್ಮ ಭವಿಷ್ಯನ ಉಜ್ವಲವಾಗ್ಬಿಡುತ್ತೆ ಅಂತಂದ್ರು. ಹೌದಾ ಸರ್, ನಿಮ್ಮ ಬಾಯಾರಿಕೆಯಿಂದ ಹಾಗೆ ಆಗ್ಲಿ ಅಂತ ಅಂದ್ರೆ. ಆಮೇಲೆ ಬೇರೆ ಕಡೆ ಎಲ್ಲೋ ಯಾವ್ದೋ ಕಾರ್ಯಕ್ರಮದಲ್ಲಿ ಸಿಕ್ತಾಗ ಮುಹೂರ್ತದ ಟೈಮಲ್ಲಿ ನನ್ ನೋಡ್ಬಿಟ್ಟು ಅವರೇ ಬಂದು ಮಾತಾಡ್ಸೋರು, ಏ ಬಹಳ ಚೆನ್ನಾಗಿ ಮಾಡ್ತಿರ್ರಿ, ಬಹಳ ಚೆನ್ನಾಗಿ ಮಾಡ್ತಿರ್ರಿ ನೀವು. ನಾನು ನನ್ ಮನೇಲಿ ದಿನ ನಾನು ಆ ನಿಕ್ಷೇಪ ಸೀರಿಯಲ್ ಅಲ್ಲಿ ನಮ್ದೇ ಸಂಸ್ಥೆ ಅದು, ನಾವೇ ಪ್ರೊಡಕ್ಷನ್ ಮಾಡ್ತಾ ಇರೋದು, ಸೀರಿಯಲ್ ಅಲ್ಲಿ ನೋಡ್ತಾ ಇರ್ತೀನಿ, ಅದ್ಭುತವಾದ, ನನಗ್ ಬಹಳ ಇಷ್ಟವಾಯ್ತು ನಿಮ್ ಪಾತ್ರ. ಹಂಗಾಗಿ ಒಂದ್ ಎರಡ್ ವರ್ಷದ ಸಿಕ್ಕಾಗ ಒಂದ್ಸರ್ತಿ ಮೂಗು ಹಿಡ್ಕೊಂಡ್ಬಿಟ್ಟಿದ್ರು. ಅಂದ್ರೆ ನನ್ನ ಮೂಗಿಗೆ ಅವರ ಕೈ ಸ್ಪರ್ಶ ಆಗೋಗ್ಬಿಟ್ಟಿದೆ ಸರ್. ನಿಜವಾಗ್ಲೂ ಧನ್ಯ. ಒಂದೇ ಒಂದ್ ಸರ್ತಿ ಧೀರೇಂದ್ರ ಗೋಪಾಲ್ ಅವರು ಊಟ ಕೂತಿದ್ರು, ರಾಜ್ಕುಮಾರ್ ಯತ್ನಾರಾಯಣ ಅವ್ರ ಮನೆ ಗೃಹ ಪ್ರವೇಶದ ನಾನು ನಮ್ ಮಿಸಸ್ ಕೂತಿದ್ವಿ, ಅವಾಗಷ್ಟು ಪರಿಚಯ ಇರ್ಲಿಲ್ಲ, ಅದ ನಂತರ ಪರಿಚಯ ಆಗಿತ್ತು. ಅವೆಲ್ಲ ನೆನಪುಗಳು,
0: ಅಮರ ನೆನಪುಗಳು.
1: ಹೌದು, ಅವ್ರನ್ನ ಮರೆಯಕ್ಕಾಗಲ್ಲ
0: ಖಂಡಿತ.
1: ಯಾವ್ದೇ ಕಲಾವಿದ್ರಾದ್ರು ಕೂಡ ಪ್ರತಿಭೆ ಇದೆ ಅಂದ್ರೆ ಅವ್ರನ್ನ ಗುರುತಿಸಿ ಮಾತಾಡುವಂತ ದೊಡ್ಡ ಗುಣ ಅವರಲ್ಲಿತ್ತು.
0: ಹೌದು ಸರ್, ಖಂಡಿತ. ಸರಿ, ಮತ್ತೆ ನೀವು ಮೊದಲು ಬೆಳ್ಳಿ ಪರದೆಯಲ್ಲಿ ಕಾಣಿಸ್ಕೊಂಡಿದ್ದು ಅತಿ ಮಧುರ ಅನುರಾಗ ಚಿತ್ರದಲ್ಲಿ, ಆ ಒಂದು ಚಿತ್ರದ ಅನುಭವ ಹೇಗಿತ್ತು? ಮೊದಲ ಬಾರಿ ಕ್ಯಾಮ್ರಾ ಫೇಸ್ ಮಾಡಿದ್ರಿ, ಹೇಗಿತ್ತು ಆ ಅನುಭವ?
1: ಯಾರೇ ಕಲಾವಿದ್ರಾಗ್ಲಿ ಅವರು ಟ್ಯಾಲೆಂಟ್ ತೋರಿಸೋರ್ಗೂ ಅವ್ರ ಪ್ರತಿಭೆ ತೋರ್ಸೋರ್ಗು ಬೆಲೆ ಸಿಗಲ್ವಂತೆ. ಅದು ನನಗೂ ಅಷ್ಟೇ, ಬೆಲೆ ಬೇರೆ ಯಾರೇ ಆದ್ರೂ ಅಷ್ಟೇ, ನನಗೂ ಹಾಗೆ ಆಯ್ತು. ಏನಂದ್ರೆ ಹೋದ ತಕ್ಷಣ ಅಲ್ಲಿ ಈಗಿನ BTM JP ನಗರದಲ್ಲಿ ಯಾವ್ದೋ ಒಂದು ಜಾಗ ನನ್ ನೆನಪಿಲ್ಲ, ಅವಾಗ ಅಷ್ಟು ಬೆಳೆದಿರ್ಲಿಲ್ಲ, ಆಗ್ತಾನೆ ಬೆಳೀತಾ ಇತ್ತು ಬೆಂಗಳೂರು. ಅಲ್ಲಿಗೆ ಬರಕ್ ಕೇಳಿದ್ರು, ನಾನು ಒಂದು ಎರಡು ಬಸ್ ಹತ್ತಿ ಉಳ್ಕೊಂಡೋಗ ಅಲ್ಲಿ ನಿಂತ್ಕೊಂಡೆ. ಆಮೇಲೆ ನಾಗೇಂದ್ರ ಶಾ ನನ್ಗೆ ಪರಿಚಯ ಮಾಡ್ಬಿಟ್ಟಿದ್ರು ಒಂದನೇ ಪಿಕ್ಚರ್ಗೆ, PH ವಿಶ್ವನಾಥ್ ಅವರು ನಿರ್ದೇಶಕರು. ಅಲ್ಲೆಲ್ಲ ಶೂಟಿಂಗ್ ನಡೀತಾ ಇತ್ತು, ಇಲ್ಲ ನಿಂತ್ಕೊಳ್ರಿ ಅಂತ ಹೇಳ್ಬಿಟ್ಟು ಹೊರಟೋದ್ರು. ಅಲ್ಲೊಬ್ರು ಯೂನಿಟ್ ಅವರು ಪ್ರೊಡಕ್ಷನ್ ಕಾಫಿ ಮಾಡ್ತಾ ಇದ್ರು ಪಂಪ್ ಸ್ಟೌವ್ ನಲ್ಲಿ. ನಾನು ನಿಂತ್ಕೊಂಡಿದ್ರೆ ಏ ಸ್ವಾಮಿ ಯಾರು ಬೇಕು ಅಂತಂದ್ರು. ಏನಿಲ್ಲ ಶೂಟಿಂಗ್ ಬಂದ್ವಿ. ಹೌದಾ, ಸರಿ ಆಯ್ತು ಅಂತಂದ್ರು. ಸುಮ್ಮನೆ ಇದ್ರು, ನನ್ನ ಕಡೆ ಗಮನ ಕೊಟ್ಟಿರ್ಲಿಲ್ಲ. ಅದಾದ್ಮೇಲೆ ಕಾಸ್ಟ್ಯೂಮ್ ಚೆಕ್ ಮಾಡಿದ್ರು. ಕಾಸ್ಟ್ಯೂಮ್ ಚೆಕ್ ಮಾಡಿದ್ಮೇಲೆ ಎಲ್ಲ ಲೂಸ್ ಆಗಾಯ್ತು. ಏನ್ರಿ ಇದು, ಪೊಲೀಸ್ ಕಾನ್ಸ್ಟೇಬಲ್ ಕಾಸ್ಟ್ಯೂಮ್ ಹೀಗಿದೆ, ಅದ್ ಯಾರು ವಾಚ್ ಮಂದು ಹೀರೋ ಕಾಶಿನಾಥ್ ಅವ್ರದ್ ನೋಡಿದ್ರೆ ಅದ್ಭುತವಾಗಿದೆ, ಇವ್ರು ಎಲ್ಲಾ ಕಡೆ ಹೊಲಿಬೇಕಲ್ಲ ಟೈಟ್ ಮಾಡ್ಬೇಕಲ್ಲ ಅಂತ ಅಂದ್ಬಿಟ್ಟು ಅದು ಪ್ಯಾಂಟ್ ಬಿಚ್ಚಿಸ್ಕೊಂಡು ಟೈಟ್ ಮಾಡಿಸಿ ಇದ್ ಮಾಡುದು. ಇವ್ರೇ ಆಮೇಲೆ ದೂರದಿಂದ ಇವ್ರೇನಾ ಕಾಮಿಡಿ ಮಾಡೋದು, ನೋಡಿದ್ರೆ ಕಾಮಿಡಿ ಮಾಡೋ ತರ ಕಾಣಲ್ವಲ್ಲ ಇವರು,

0: ಆಗಿದಾರಲ್ಲ ಇವರು ಆನಂದ ಅಂದ್ರು ಅಂತ ಆದ್ರು ಅದು ಕೇಳಿಸ್ತು ನನ್ನ ಕಿವಿಗೆ ಪಡೆದು ನಾನಿದ್ದೆ. ಆಮೇಲೆ ಶಾರ್ಟ್ ಎಕ್ಸ್ಪ್ಲೇನ್ ಮಾಡು, ಶಾರ್ಟ್ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ಅದು ನಾನು ಓಡ್ಕೊಂಡು ಬರ್ತಾ ಇರ್ತೀನಿ, ಓಡ್ಕೊಂಡು ಬರ್ತಾ ಇದ್ದಾಗ ಕಾಶಿನ ದಡ್ಡ ಬರ್ತಾ ಅವ್ರು ನಡಿಯಕ್ ಹೋಗಿ ಒಂದ್ ಬಿದ್ದು ಡಿಕ್ಕಿ ಹೊಡೆದು ಬಿದ್ದು ಪಲ್ಟಿ ಹೊಡಿತು. ಪಲ್ಟಿ ಹೊಡೆದು ಒಂದ್ ಡೈಲಾಗ್ ಹೇಳ್ತೀನಿ, ಈ ಫೋಟೋದಲ್ಲಿ ಇರೋದು ನೀನೇನಾ ಅಂತ ಅನ್ಬಿಟ್ಟು ಅಷ್ಟೇ.
1: ಆ ಚಿತ್ರದಲ್ಲಿ ಆಲ್ಮೋಸ್ಟ್ ನೀವು ಓಡ್ತಾನೆ ಇರ್ತೀರಲ್ವಾ ಸರ್?
0: ಅದು ರನ್ನಿಂಗ್ ರನ್ನಿಂಗ್ ಕ್ಯಾರೆಕ್ಟರ್. ಅದಕ್ಕೆ ಫಸ್ಟ್ ಟೇಕ್ ಫಸ್ಟ್ ಶಾಟ್ ಓಕೆ ಆಗೋಯ್ತು, ಎಲ್ಲ ಚಪ್ಪಾಳೆ ಹೊಡೆದ್ರು. ಅವನು ಬೆಳಿಗ್ಗೆ ಯಾರು ನನಗೆ ಯಾರಪ್ಪ ನೀನು ಅಂತ ಕೇಳ್ದಲ್ಲ, ಅವನು ಕಾಫಿ ಸಾಕು ಕಾಫಿ ತಗೊಳ್ಳಿ ಸಾಕು.
1: ಹೌದು ಸರ್,
0: ಅಲ್ಲೇ ಎನ್ಕ್ಯಾಶ್ ಆಗೋಯ್ತು ಮರ್ಯಾದೆ.
1: ಹೌದು,
0: ಅದಾದ್ಮೇಲೆ ಪಕ್ಕದಲ್ಲಿ ಕ್ಯಾಮ್ರಾ ಅಸೋಸಿಯೇಟ್ ಕ್ಯಾಮ್ರಾ, ಏನ್ ಸರ್ ನೀವು ಎಂತ ಆರ್ಟಿಸ್ಟ್ ನೀವು, ನೀವು ಈಗಲ್ಲ ಇನ್ನು ಹತ್ತು ವರ್ಷ ಮುಂಚೆನೆ ಬರ್ಬೇಕಾಯ್ತು, ನೀವು ತಪ್ಪು ಮಾಡ್ಬಿಡ್ರಿ, ಈಗ ಬಂದಿದ್ದೀರಲ್ಲ ಚಿತ್ರರಂಗಕ್ಕೆ, ಆಯ್ತು ಇನ್ನು ಮುಂದೆ ಬಿಟ್ಟೋಗ್ಬಿಡಿ, ಚಿತ್ರರಂಗದಲ್ಲಿ ಮುಂದುವರಿದೀನಿ ನೀವು. ಆಯ್ತು ಸರ್, ಅವಕಾಶ ಕೊಟ್ಟರೆ ಅಂತ.
1: ಮೊದಲನೇ ಫಿಲಮ್ ಅಲ್ಲೇ ನೀವು ಪ್ರೂವ್ ಮಾಡ್ಕೊಂಡ್ಬಿಟ್ರಿ.
0: ರನ್ನಿಂಗ್ ಕ್ಯಾರೆಕ್ಟರ್ ಸರ್ ನಿಮ್ದು, ಅವ್ರು ಹೇಳ್ತಿದ್ರು ರನ್ನಿಂಗ್ ಕ್ಯಾರೆಕ್ಟರ್ ರನ್ನಿಂಗ್ ಕ್ಯಾರೆಕ್ಟರ್ ಅದು. ಆಮೇಲೆ ರನ್ನಿಂಗ್ ಕ್ಯಾರೆಕ್ಟರ್ ಯಾರು ಕೇಳಿದ್ರೆ ರನ್ನಿಂಗ್ ಕ್ಯಾರೆಕ್ಟರ್ ಅಂತ ಹೇಳಿದ್ರೆ ರನ್ನಿಂಗ್ ಕ್ಯಾರೆಕ್ಟರ್ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗು ಇಟ್ಟು ಯಾವ ದೊಡ್ಡ ಕ್ಯಾರೆಕ್ಟರ್ ನೋಡಿದ್ರೆ ಇಡೀ ಸಿನಿಮಾ ಓಡ್ತಾ ಇರ್ತೀನಿ ಓಡ್ತಾ ಇಡ್ತಾರೆ.
1: ಹೌದು ಹೌದು, ತುಂಬಾ ಚೆನ್ನಾಗಿದೆ ಮೂವಿ ಸಹ, ಅದ್ಭುತವಾಗಿ ನಟಿಸಿದ್ರಿ ನೀವು ಸಹ.
0: ಥ್ಯಾಂಕ್ ಯು ಥ್ಯಾಂಕ್ ಯು.
1: ಸರ್ ಇನ್ನೊಂದು, ಈಗಲೂ ಜನ ನಿಮ್ಮನ್ನು ಅತಿ ಹೆಚ್ಚು ನೆನೆಸ್ಕೊಳ್ತಾರೆ ಅಂದ್ರೆ ಅದು ಸೂರ್ಯವಂಶ ಚಿತ್ರದಲ್ಲಿನ ನಿಮ್ಮ ನಟನೆ. ಆ ದಿನಗಳನ್ನು ನೆನೆಯೋದಾದ್ರೆ
0: ಸರ್ ಏನಂತಂದ್ರೆ, ಯಾವುದೇ ಸಿನಿಮಾ ಆಗ್ಲಿ ಯಾವುದೇ ಪಾತ್ರ ಮಾಡಿರ್ಲಿ, ಅದು ಸಣ್ಣ ಪಾತ್ರ ಆಗಿರ್ಲಿ ದೊಡ್ಡ ಪಾತ್ರ ಆಗಿರ್ಲಿ,
1: ಹೌದು ಸರ್,
0: ಆ ಸಿನಿಮಾ ಜನಪ್ರಿಯಗೊಂಡ್ರೆ ಜನರ ಕಣ್ಣಿಗೆ ಅದು ಇಷ್ಟ ಆಗ್ಬಿಟ್ಟು ಅತ್ಯಂತ ಜನಪ್ರಿಯವಾದಂತ ಸಿನಿಮಾ ಅಂದ್ರೆ ಕನ್ನಡ ಚಿತ್ರರಂಗದಲ್ಲಿ ಬಂಗಾರದ ಮನುಷ್ಯ ಜೊತೆಗೆ ನಾಗರಾಜ್ ಜೊತೆಗೆ ಯಾವ್ದಾದ್ರು ಇದ್ರೆ ಅದು ಸೂರ್ಯವಂಶ ಅಂತ ಹೇಳಕ್ ಇಷ್ಟಪಡ್ತೀನಿ.
1: ಹೌದು ಸರ್,
0: ಅಷ್ಟು ಜನಪ್ರಿಯ. ಅದ್ರಲ್ಲಿ ಮಾಡಿದ್ದು ನನ್ನ ಸಣ್ಣ ಪಾತ್ರ, ಅಲ್ಲಲ್ಲಲ್ಲಲ್ಲ ಬರ್ತೀನಿ, ಮಾತುಗಳು ಕೂಡ ಡೈಲಾಗ್ ಕೂಡ ಸಣ್ಣ ಸಣ್ಣ ಡೈಲಾಗು,
1: ಹೌದು,
0: ಏನು ಎರಡು ಮೂರು ಸೆಂಟೆನ್ಸ್ ಇರುವಂತ ಡೈಲಾಗೇ ಇಲ್ಲ, ಆದ್ರೂ ಕೂಡ ಜನ ಗುರ್ತಿಡಿಯೋದು ನೀವು ಸೂರ್ಯವಂಶದಲ್ಲಿ ಮಾಡಿದ್ರಲ್ವಾ ಅಂತ.
1: ಹೌದು ಸರ್,
0: ಇದಕ್ಕಿಂತ ಅದೃಷ್ಟ ಬೇಕಾ?
1: ಖಂಡಿತ ಸರ್, ಪ್ರತಿಯೊಂದು ನ್ಯೂಸ್ ಪೇಜ್ ಅಲ್ಲಿ
0: ಮಾಡಿದೀನಿ ಬೇರೆ ಬೇರೆ ಬೇರೆ ಬೇರೆ ಚಿತ್ರಗಳಲ್ಲಿ, ಆದ್ರೂ ಕೂಡ
1: ಹೌದು
0: ಇದು ಯಾರು ಗುರುತಿಸಲಿಲ್ಲ, ಇದನ್ನು ಗುರುತಿಸ್ತಾರೆ.
1: ಹೌದು, ಪ್ರತಿ ಟ್ರೋಲ್ ಪೇಜ್ ಅಲ್ಲಿ ಆಗಿರ್ಬೋದು ಮೀಮ್ಸ್ ಅಲ್ಲಿ ಎಲ್ಲಾ ಕಡೆನೂ ಖಂಡಿತ ಆ ಒಂದು ಸನ್ನಿವೇಶ, ಒಂದು ಟಾಟಾ ಮಾಡ್ತಿರಲ್ಲ ಬಸ್ ಹತ್ರ ನಿಂತ್ಕೊಂಡು ನೀವು ದೊಡ್ಡಣ್ಣವರು, ಆ ಸನ್ನಿವೇಶ ಅಂತೂ ಬಳಸೇ ಬಳಸ್ತಾರೆ ಪ್ರತಿಯೊಬ್ರು.
0: ಅಯ್ಯಯ್ಯೋ, ಯಾವ್ದೋ ಐ ಪಿ ಎಲ್ ಮ್ಯಾಚ್ ಬಂದ್ರೆ ಅದಕ್ಕೂ ಬಳಸ್ತಾರೆ.
1: ಹೌದು,
0: ಇನ್ಯಾರೋ ರಾಜಕೀಯಕ್ಕೆ ಒಬ್ರನ್ನೊಬ್ರನ್ನ ರೇಗಿಸೋದಕ್ಕೋಸ್ಕರ ಟೀಕೆ ಮಾಡೋದಕ್ಕೋಸ್ಕರ ಅದಕ್ಕೆ ನಮ್ಮನ್ನು ಉಪಯೋಗಿಸ್ಕೋತಾರೆ.
1: ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ನಾನೇ, ಅದ್ಭುತ ಸರ್ ಅದು, ತುಂಬಾ ಚೆನ್ನಾಗಿ
0: ಉಪಯೋಗಿಸ್ಕೊಂಡು ನಮ್ಗೆ ಪಬ್ಲಿಕ್ ಪ್ಲೇಸ್ ಅಲ್ಲಿ ನಮ್ಗೆ ದರ್ದೇಟ್ ಬಿಡ್ಲಿಲ್ಲ ಅಷ್ಟೇ.
1: ಇಲ್ಲ ಸರ್, ಅದು ಕಾಮಿಡಿ ಆಗಿ ತಗೊಳ್ತಾರಲ್ಲ ಅದರಿಂದ ಏನು ಸಮಸ್ಯೆ ಆಗಲ್ಲ. ಹಾ ಸರ್, ಒಂದು ಗೀತೆಯನ್ನ ಕೇಳ್ಕೊಂಬರೋಣ, ಆನಂತರ ಮಾತನ್ನ ಮುಂದುವರಿಸೋಣ. ಹಾ ಸರ್, ಈಗ ಕೇಳಿ ನಮ್ಮ ಊರು ಚಿತ್ರದ ಗೀತೆ. ನಾ ಪಿ ವಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಸಿ ವಿ ಶಿವಶಂಕರ್ ಅವರ ಸಾಹಿತ್ಯಕ್ಕೆ ಆರ್ ರತ್ನ ಅವರ ಸಂಗೀತ ಇರುವಂತಹ ಗೀತೆಯನ್ನ

0: ಪರಿಮಳ ಕಾರ್ಯಕ್ರಮದಲ್ಲಿ ಮೂಗು ಸುರೇಶ್ ಅವರ ಜೊತೆ ನಾವು ಮಾತಾಡ್ತಾ ಇದ್ವಿ. ಹಲೋ ಸರ್.
1: ಹಲೋ.
0: ಹಾ ಸರ್, ಈಗ ನಾವು ಸೂರ್ಯವಂಶ ಚಿತ್ರದ ಕುರಿತಾಗಿ ಮಾತಾಡ್ತಾ ಇದ್ವಿ. ಅದರಲ್ಲಿ ವಿಶೇಷವಾಗಿ ವಿಷ್ಣುವರ್ಧನ್ ಸರ್ ಶೂಟಿಂಗ್ ಟೈಮ್ನಲ್ಲಿ ಆಫ್ ಸ್ಕ್ರೀನ್ ಹೇಗಿರ್ತಿದ್ರು, ಶೂಟಿಂಗ್ ಟೈಮ್ನಲ್ಲಿ ಹೇಗಿರ್ತಿದ್ರು ಅಂತ ಹೇಳ್ಬೋದಾ?
1: ಸರ್, ನಾನು ಮಾಡಿದ್ದೆ ಕೆಲವೇ ಸಿನಿಮಾಗಳು ಅವ್ರ ಜೊತೆ. ಅದರಲ್ಲೂ ಸೂರ್ಯವಂಶದಲ್ಲಿ ಜಾಸ್ತಿ ದಿನ, ಹೆಚ್ಚು ದಿನ ಕಾಲ ಕಳೆದಿದೆ. ಅವರು ಸಾಮಾನ್ಯವಾಗಿ ಆಫ್ ದಿ ಸ್ಕ್ರೀನ್ ಅಲ್ಲಿ ತುಂಬಾ ಗಂಭೀರವಾಗಿರ್ತಾ ಇದ್ರು. ಎಲ್ಲೋ ಅಪರೂಪ, ಈಗ ದೊಡ್ಡಣ್ಣ ಅವರು, ಮುಖ್ಯಮಂತ್ರಿ ಚಂದ್ರು ಅವರು, ನಾವು ಕೂತಿದ್ದಾಗ ಅವ್ರು ಅಕಸ್ಮಾತ್ ಬಂದು ಕೂತ್ಕೊಂಡ್ರೆ ಅವಾಗ ಬಾಯಿ ಬಿಟ್ಟು ಮಾತಾಡ್ತಾ ಇದ್ರು. ಅದ್ ಬಿಟ್ಟು ಹೆಚ್ಚು ಮಾತಾಡ್ತಾನೆ ಇರ್ಲಿಲ್ಲ, ಹೆಚ್ಚು ಮಾತಾಡ್ತಿರ್ಲಿಲ್ಲ. ಅವಾಗ ಒಂದ್ ಸ್ವಲ್ಪ ವಿಷಯನ ಹಂಚಿಕೊಳ್ತಾ ಇದ್ರು. ಈಗೆಲ್ಲ ಏನ್ ಯಂಗ್ಸ್ಟರ್ಸ್ ಬರ್ತಾ ಇದಾರೆ, ನಾವು ಸಾಕು 25 ವರ್ಷ ಮಾಡಿದೀವಿ, ಅಷ್ಟು ಸಿನಿಮಾಗಳು ಮಾಡಿದೀವಿ, ನಾವು ಅವ್ರು ಬೇರೆಯವ್ರು ಮಾಡೋದನ್ನ ನೋಡ್ತಾ ಕೂತ್ಕೋಬೇಕು, ನಾವೇ ನಿಲ್ಲಿಸ್ಬಿಡ್ಬೇಕು ಅಂತ ಇದ್ರು. ಅಂದ್ಮೇಲೂ ಕೂಡ ಒಂದು ಇನ್ನೂ ಹೆಚ್ಚು 20 ವರ್ಷ ಅವರು ಸಿನಿಮಾದಲ್ಲಿ ನಟಿಸಿದ್ರು. ಆಮೇಲೆ ಒಂದ್ಸರ್ತಿ ಯಾವಾಗ್ಲೂ ನಾನು ಅವರೆಲ್ಲ ಕುರಿತು ಒಂದ್ಸರಿ ಹೇಳ್ತಿದ್ರು, ಅವರು ಈಗೇನೋ ಒಂದು ಅವರ ಒಂದು ಟೆಂಡರ್ ಕೋಕೋನಟ್ ಏನಿದೆ ಅದನ್ನ ಪ್ರಿಸರ್ವ್ ಮಾಡಿ, ಒಂದ್ ಟಿನ್ ಅಲ್ಲಿ ಪ್ರಿಸರ್ವ್ ಮಾಡಿ ಅದನ್ನ ಸೇಲ್ ಮಾಡುವಂತ ಒಂದು ಯಾವ್ದಾದ್ರು ಒಂದು

0: ಅದ ಆಮೇಲೆ ಏನ್ ಮಾಡಿದ್ರು ಅದಾದ್ಮೇಲೆ ಗೊತ್ತಿಲ್ಲ ನಮ್ಗೆ, ನಮ್ಗೆ ಸಂಪರ್ಕಕ್ಕೆ ಸಿಗ್ಲಿಲ್ಲ ಅವರು ಹೆಚ್ಚು. ಅವರು ಯಾವಾಗ್ಲೂ ಕ್ರಿಕೆಟ್ ಆಡುವಾಗ ಒಂದ್ಸರ್ತಿ ಹೋಗಿ ಭೇಟಿ ಆಗೋದಕ್ಕೆ ಹೋಗಿದ್ದೆ, ಹೋಗಿ ವೇಸ್ಟ್ ಮಾಡುತ್ತೆ ಬಂದಿದೆ ಬಿಟ್ರೆ ಮತ್ತೆ ನಾನು ಭೇಟಿ ಆಗಕ್ಕೆ ಪ್ರಯತ್ನ ಮಾಡ್ಲಿಲ್ಲ. ಒಂದು ಐದಾರು ಪಿಕ್ಚರ್ ಗಳಲ್ಲಿ ಮಾಡಿದ್ದ, ಮಾತಾಡಿದ್ದಷ್ಟೇ, ನಟಿಸಿದ್ದಷ್ಟೇ. ಅಷ್ಟು ಬಿಟ್ರೆ ನಮ್ಗೆ ಹೆಚ್ಚು ಒಡನಾಟ ಇಲ್ಲ. ಏನಂತಂದ್ರೆ ಸಾಮಾನ್ಯವಾಗಿ ನಾಯಕ ನಟರುಗಳು ನಮ್ ಸಂಪರ್ಕಕ್ಕೆ ಬರಲ್ಲ. ಆಗ ಒಂದು ಕ್ಯಾರವನ್ ಬರಕ್ಕಿಂತ ಮುಂಚೆ ನಮ್ಗೇನಾದ್ರೂ ಹೆಚ್ಚು ಅವಕಾಶಗಳು ಸಿಕ್ಕಿದ್ರೆ ಅವಾಗ ನಾಯಕ ನಟರ ಜೊತೆ ಜಾಸ್ತಿ ಕಾಲ ಕಳೆಯೋದಕ್ಕೆ ಅವಕಾಶ ಸಿಕ್ತಿತ್ತು. ಕ್ಯಾರವನ್ ಬಂದ್ಮೇಲೆ ಅವರು ಕ್ಯಾರವನ್ ಅಂತ ಒಂದು ಗೂಡ್ನಲ್ಲಿ ಸೇರ್ಕೊಂಡ್ಬಿಡ್ತಾರೆ. ನಾವೆಲ್ಲ ಒಂದ್ ಕಡೆ ಒಂದೊಂದ್ ಸರ್ತಿ ನಮಗೆ ಅಂತ ಎಲ್ಲಾ ಪೋಷಕ ನಟರಿಗೆ ಒಂದೊಂದು ಕ್ಯಾರವನ್ ಅಲ್ಲಿ ಒಂದು ಕ್ಯಾಬಿನ್ ಬಿಟ್ಟಿರ್ತಾರೆ. ಈಗ ಒಂದೊಂದ್ ಸರ್ತಿ ಬಿಡ್ತಾರೆ, ಒಂದೊಂದ್ ಸರಿ ಬಿಡಲ್ಲ. ಹೆಚ್ಚು ಹೆಣ್ಮಕ್ಳು ಏನಾದ್ರು ಬಂತು ಅಂದ್ರೆ ಹೆಣ್ಮಕ್ಳನ್ನ ಅಲ್ಲಿಗೆ ಸೇರಿಸ್ತಾರೆ. ನಮ್ಮನ್ನೆಲ್ಲ ಒಂದ್ ಕಡೆ ಹೊರಗಡೆ ಅಡ್ಡ ಹೊಡ್ಕೊಂಡು ಕೂತಿರ್ತೀವಿ. ಏನು ನೈಸರ್ಗಿಕ ಗಾಳಿ ವಾತಾವರಣದಲ್ಲಿ ಕೂತ್ಕೊಂಡು ಮಾತಾಡ್ಕೊಂಡು ಹಳೆಯ ನೆನಪುಗಳನ್ನೆಲ್ಲ ಹಂಚ್ಕೊಂಡು ಒಳ್ಳೆ ಗಾಳಿ ಕುಡ್ತೀವಿ ಎಸಿನಲ್ಲಿರ್ತೀವಿ ಈ ತರದ್ದು. ಅದರಿಂದ ಅವ್ರು ಬಹಳ ಗಂಭೀರವಾಗಿದ್ದಿದ್ದು, ಹೆಚ್ಚು ಬೆರಿತಾ ಇರ್ಲಿಲ್ಲ ಅವರು.
1: ಅಂತರ್ಮುಖಿಯಾಗಿದ್ರು,
0: ಅಂತರ್ಮುಖಿಯಾಗಿದ್ದು. ಆಮೇಲೆ ಆಲೋಚನೆಗಳಿತ್ತು ಅವ್ರಿಗೆ, ಒಳ್ಳೊಳ್ಳೆ ಆಲೋಚನೆಗಳಿತ್ತು. ಏನಂತ ಅಂತಂದ್ರೆ ನನಗನ್ಸುತ್ತೆ ಯಾರೇ ಒಬ್ಬ ನಾಯಕ ನಟ ಆಗ್ಲಿ ಬರೀ ನಟನೆ ಮಾಡಿ ಹೆಸರು ಹಣ ಸಂಪಾದನೆ ಮಾಡೋದ್ರ ಜೊತೆಗೆ ಏನು ಸಮಾಜಮುಖಿ ಕೆಲಸಗಳನ್ನ ಮಾಡುವಂತದ್ದು, ಒಂದು ಒಳ್ಳೆ ಸಂಸ್ಥೆ ಕಟ್ಟಿ ಅದಕ್ಕೆ ಬೇರೆ ಬೇರೆಯವ್ರನ್ನ ನೇಮಿಸ್ಬಿಟ್ಟು ಇವರ ಮಾರ್ಗದರ್ಶನದಲ್ಲಿ ಆ ಸಂಸ್ಥೆ ನಡ್ಕೊಂಡು ಹೋಗುವಂತದ್ದು ಮಾಡ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಅದರಲ್ಲಿ ಇವರು ಅವರು ಒಂದು ಸಂಸ್ಥೆ ಕಟ್ಟಿದ್ರು, ಅಲ್ಲಿ ಕ್ರಿಕೆಟ್ ಆಡ್ತಿದ್ರು, ಜೊತೆಗೆ ಒಂದು ಬ್ಲಡ್ ಯಾರಿಗಾದ್ರು ಬ್ಲಡ್ ಡೊನೇಷನ್ ಬೇಕು ಅಂತಂದ್ರೆ ಬ್ಲಡ್ ಬೆನ್ನೆ ರಕ್ತ ಬೇಕು ಅಂತಂದ್ರೆ ಅದಕ್ಕೆ ಸಹಾಯ ಮಾಡಿದ್ರು, ಆಂಬ್ಯುಲೆನ್ಸ್ಗೆ ಮಾಡ್ತಿದ್ರು. ಆ ತರದೆಲ್ಲ ಒಂದು ಒಂದು ಗ್ರೂಪ್ ಆಫ್ ಪೀಪಲ್ ಎವ್ರಿ ಸಂಡೇ ಅಲ್ಲಿ ಆಟಾಡ್ತಿದ್ರು, ಜೇನರ ನ್ಯಾಷನಲ್ ಕಾಲೇಜ್ ಅಲ್ಲಿ ಆಟಾಡ್ತಿದ್ರು. ಕೆಲವರು ನಮ್ ಜೊತೆ ಸೇರ್ಕೊಂಡು ಅದೆಲ್ಲ ಮಾಡ್ತಿದ್ರು. ಅದು ಎಲ್ರಿಗೂ ಸಾಧ್ಯ ಆಗಲ್ಲ,
1: ನೀವು
0: ಓಪನ್ ಆಗಿ ಬರಬೇಕು. ಅದು ಏನಂತಂದ್ರೆ ಸೆಕ್ಯೂರಿಟಿ ಪ್ರಾಬ್ಲಮ್ ಆಗುತ್ತೆ, ಪ್ರೈವಸಿ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಅದಕ್ಕೆ ಎಲ್ರಿಗೂ ಆಗಲ್ಲ. ಎಲ್ಲೋ ಕೆಲವರು ನಟರು ಆ ತರದ್ದು ನಿರ್ಧಾರಗಳನ್ನು ತಗೊಂಡು ಸಮಾಜಮುಖಿಯಾಗಿ ಕೆಲಸ ಮಾಡೋಕೆ ಆ ಶಕ್ತಿ, ಮಾನಸಿಕವಾಗಿ ದೈಹಿಕವಾಗಿ ಆ ಶಕ್ತಿ ಇರುತ್ತೆ ಅಂತ ನಾನು
1: ಅನ್ಕೊಂಡಿದ್ದೀನಿ.
0: ಆಗ್ತಿರ್ಲಿಲ್ಲ. ಆಮೇಲೆ ಇದ್ರ ಜೊತೆಗೆ ನೀವು ಹಾಡುಗಳು ಹಾಕುವಾಗ ಇವ್ರದ್ದು ಪುನೀತದ್ದು ಒಂದು ಕೊನೆಯನ್ನೆಲ್ಲ ಹಾಕ್ಬಿಡಿತ್ತೆ.
1: ಖಂಡಿತ ಸರ್, ಪ್ಲೇ ಮಾಡ್ತೀನಿ.
0: ಅವ್ರದ್ದು ನೆನಪಲ್ಲಿ ಇಟ್ಕೋಬೇಕು ನಾವು.
1: ಖಂಡಿತ ಸರ್. ಹಾಂ ಸರ್, ಖಂಡಿತ ಖಂಡಿತ ಸರ್. ಇನ್ನೊಂದು ರಂಗಭೂಮಿ, ಕಿರುತೆರೆ ಮತ್ತೆ ಸಿನಿಮಾ, ಇವುಗಳಲ್ಲಿ ನಿಮಗೆ ಹೆಚ್ಚು ಹತ್ತಿರವಾಗಿದ್ದು ಯಾವುದು?
0: ರಂಗಭೂಮಿ. ಯಾಕೆ ಅಂತಂದ್ರೆ 6,000-7,000 ನಾಟಕ ಪ್ರದರ್ಶನದಲ್ಲಿ ನಾನು ಅಭಿನಯ ಮಾಡಿದೀನಿ. ಬೀದಿ ನಾಟಕದಿಂದ ಹಿಡಿದು ಹಾಸ್ಯ ಕಾರ್ಯಕ್ರಮದಿಂದ ಹಿಡಿದು ಹವ್ಯಾಸಿ ರಂಗಭೂಮಿ, ಹವ್ಯಾಸ ರಂಗಭೂಮಿನಲ್ಲಿ ನನಗೆ ಬಹಳ ಒಳ್ಳೊಳ್ಳೆ ಪಾತ್ರಗಳು ಸಿಕ್ಕಿತ್ತು. ಒಂದು ತಿಂಗಳು ನಾಟಕ ತಾಲೀಮ್ ನಡೆಸ್ತಾ ಇದ್ವಿ, ರಿಹರ್ಸಲ್ ಮಾಡ್ತಾ ಇದ್ವಿ. ಒಬ್ಬ ಒಳ್ಳೆ ಡೈರೆಕ್ಟರ್ ಸುರೇಶ್ ಅನ್ಗಳ್ಳಿ ಅಂತ, ಬಿ ಸುರೇಶ್ ಅಂತ, ಎನ್ ಎನ್ ಸೂರಿ ಅಂತ, ಸಿ ಜಿ ಕೆ ಅಂತ, ಮತ್ತೆ ಕೃಷ್ಣಮೂರ್ತಿ ಕೌತಾರ್ ಅಂತ, ಶ್ರೀನಿವಾಸ್ ಪ್ರಭು ಅಂತ, ಇವರೆಲ್ಲ ನಿರ್ದೇಶನ ಮಾಡಿದ್ರು ನಾಟಕದಲ್ಲಿ. ನನ್ನ ಪಾತ್ರ ಮಾಡಿದಾಗ ಅವರ ಒಂದು ಅನುಭವನ ನಮಗೆ ದಾರಿ ಹೇಳು. ಒಬ್ಬ ನಟ ಅಲ್ಲಿಗೆ ಒಂದು ಸೀಸನ್ ನಟ ಆಗಿದ್ದೆ ಅಂತ ಅನ್ಸ್ತದೆ ನನ್ನ ಪ್ರಕಾರ. ಅವರಿಂದ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಕಲಿಯೋದಕ್ಕೆ ನನಗೆ ಅವಕಾಶ. ನಮ್ಗೆ ನಾವು ಜೀವನದಲ್ಲಿ ಏನಾಗ್ಬಿಡ್ತಿತ್ತು, ನಮ್ಗೆ ಹೆಂಡತಿ ಮಕ್ಕಳನ್ನ ನೋಡ್ಕೋಬೇಕು, ಹಾಗಾಗಿ ಸೆಕ್ಯೂರಿಟಿ ಪ್ರಾಬ್ಲಮ್ ಇತ್ತು. ಆ ಸೆಕ್ಯೂರಿಟಿ ಪ್ರಾಬ್ಲಮ್ ಇದ್ದಿದ್ರಿಂದ ನಾವೆಲ್ಲ ಒಂದ್ ಕಡೆ ಸಂಬಳಕ್ಕೆ ಅಂತ ದಿನನಿತ್ಯದ ನಮ್ಮ ಕೂಳಿಗೆ ಅಂತ ಅನ್ಬಿಟ್ಟು ಕೆಲ್ಸಕ್ಕೆ ಸೇರಿದ್ವಲ್ಲ, ಆ ಕೆಲ್ಸ ಬಿಟ್ಟು ಬರಕ್ ಆಗ್ತಿರ್ಲಿಲ್ಲ. ಏನಾದ್ರೂ ಫೈನಾನ್ಶಿಯಲ್ ಸೆಕ್ಯೂರಿಟಿ ಇದ್ದಿದ್ರೆ, ಆರ್ಥಿಕ ಸ್ವಾತಂತ್ರ್ಯ ಇದ್ದಿದ್ರೆ, ನಾವು ನೀನಾಸಮ್ಮು ಇಲ್ಲ ಎನ್ ಎಸ್ ಜಿಗೋ ಹೋಗಿ ಸೇರ್ಕೊಂಡು ದೊಡ್ಡ ಮಟ್ಟದಲ್ಲಿ ಪ್ರಬುದ್ಧವಾಗಿ ಕಲಾವಿದನಾಗಿ ಬೆಳಿಬಹುದಾಗಿತ್ತು. ಆದ್ರೂ ಕೂಡ ಅವರು ಸರಿಸಮಾನವಾಗಿ ನಾವು ಅಭಿನಯ ಮಾಡುವಂತ ತಾಕತ್ತನ್ನ ಬೆಳೆಸ್ಕೊಂಡಿದ್ವಿ. ಎಲ್ರಿಗೂ ಇಷ್ಟವಾಗ್ತಿತ್ತು. ಅವರು ನಾನೇ ಬೇಕು ಅಂತ ಅನ್ಬಿಟ್ಟು ಇಂಥ ಪಾತ್ರಕ್ಕೆ ನಮ್ಮನ್ನ ಕ್ಯಾಸ್ಟಿಂಗ್ ಮಾಡ್ತಾ ಇದ್ರು. ಅದ್ರ ನಾಟಕಗಳನ್ನ 1,000 ಪ್ರದರ್ಶನಗಳನ್ನ 1,000 ಪ್ರದರ್ಶನಗಳನ್ನ ಮಾಡೋದಕ್ಕೆ ಸಾಕ್ಷಿ ಆಯ್ತು ಅದು.
1: ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್, ನಾಟಕ ಹೆಚ್ಚು ಆಪ್ತ ಆಯ್ತು ಅನ್ನೋದ್ರ ಬಗ್ಗೆ ಕುರಿತಾಗಿ. ಇನ್ನೊಂದು ಪ್ರಶ್ನೆ

0: ಏನಪ್ಪಾ ಅಂದ್ರೆ
1: ಜೀವಂತ ಕಲೆ ಅಲ್ವಾ ಸರ್ ನಾಟಕ?
0: ಖಂಡಿತ ಸರ್, ಖಂಡಿತ. ಅಂದ್ರೆ ನಮ್ಮ ಸಿನಿಮಾಗ್ ಬರೋ ಎಲ್ಲಾ ಕಲಾವಿದ್ರು ಅಷ್ಟೇ, ಸಿನಿಮಾ ರಂಗಕ್ಕೆ ಬರಬೇಕು ಅಂದ್ರೆ ಅದಕ್ಕಿಂತ ಮುಂಚೆ ರಂಗದಲ್ಲಿ ಪ್ರವೇಶ ಮಾಡಬೇಕು ಅಂದ್ರೆ ಅಂದ್ರೆ ರಂಗಭೂಮಿಯಿಂದನೇ ಬರಬೇಕು.
1: ಅಂದ್ರೆ ಸರ್ ಯಾರೇ ಆಗ್ಲಿ ಸಿನಿಮಾ ನಟರುಗಳಲ್ಲಿ,
0: ಹೌದು,
1: ರಂಗಭೂಮಿ ಅನ್ನೋದಿದೆಯಲ್ಲ ಅದಕ್ಕೆ ತುಂಬಾ ಸಮಯವನ್ನ ಕೊಡ್ಬೇಕಾಗತ್ತೆ.
0: ಹೌದು ಸರ್, ತಳಪಾಯ ಗಟ್ಟಿ ಮಾಡ್ಕೊಳ್ಬೇಕು.
1: ಅದಲ್ಲ, ತುಂಬಾ ಸಮಯನ ನಾವು ರಂಗಭೂಮಿಯಲ್ಲಿ ಕೆಲಸ ಮಾಡ್ಬೇಕು ಅಂದ್ರೆ ತುಂಬಾ ಸಮಯ ಕೊಡ್ತೀವಿ. ಆ ಸಮಯ ಕೊಟ್ಟಿದೀವಿ, ಅದರಲ್ಲಿ ಯಾವುದೇ ತರದ ಆರ್ಥಿಕ ಏನು ನಮ್ಗೆ ಲಾಭ ಸಿಗೋದಿಲ್ಲ ರಂಗಭೂಮಿಯಲ್ಲಿ ಕೆಲಸ ಮಾಡಿದಾಗ. ಅದರಲ್ಲಿ ವೃತ್ತಿ ರಂಗಭೂಮಿಗೆ ಹೋದ್ರೆ ಸಿಗುತ್ತೆ. ಅದರಲ್ಲೂ ಮುದುಕರ ಮದುವೆ ಕೆಲವೊಂದು ನಾಟಕಗಳನ್ನ, ಒಂದೆರಡು ನಾಟಕಗಳನ್ನ ನಾನು ವೃತ್ತಿ ರಂಗಭೂಮಿನಲ್ಲಿ, ಹಾಗಾಗಿ ಅತಿಥಿ ನಟನಾಗಿ ಹೋಗಿ ನಾನು ನಾಟಕ ಬಂದಿದ್ದೀನಿ. ಸುಮಾರು ಕಡೆ ಹೋಗಿ ಹೋಗಿ ನಾನು ತಂಡ ಕಟ್ಕೊಂಡು ಅಲ್ಲೂ ನಾನು ಭಾಷ ಕಟ್ ಶೋಗಳನ್ನ ಕೊಟ್ಟಿದ್ದೀನಿ, ಹಾಸ್ಯ ಕಾರ್ಯಕ್ರಮ ಕೊಟ್ಟಿದ್ದೀನಿ. ಅದೆಲ್ಲ ದುಡ್ಡು ಬರುವಂತದ್ದು. ಈ ಹವ್ಯಾಸ ರಂಗಮ ನಿಜವಾಗ್ಲೂ ಎಲ್ಲಿ ನಿಮ್ಗೆ ತೃಪ್ತಿ, ಮತ್ತೆ ನೀವು ಮಾಡಿದ ಪಾತ್ರಗಳಿಗೆ ಮತ್ತೆ ಮಾಡಿದ ನಾಟಕಗಳಿಗೆ ತೃಪ್ತಿ ಸಿಗುತ್ತೋ ಅಲ್ಲಿ ತೃಪ್ತಿ ಅಲ್ಲ.
0: ಹೌದು ಸರ್,
1: ನಮ್ಮ ಮನಸ್ತೃಪ್ತಿಗೋಸ್ಕರ ನಾವು ನಾಟಕ ಮಾಡೋದಲ್ಲಿ ಅದು ಎಲ್ಲರಿಗೂ ಸಿಗಲ್ಲ ಅದೃಷ್ಟ.
0: ಹೌದು ಸರ್,
1: ಎಷ್ಟೋ ಜನಗಳಿಗೆ ನಾಟಕ ಅನ್ನೋದೇ ಕಲಾವಿದರುಗಳಲ್ಲಿ ಕೆಲವ್ರಿಗೆ ಪಾಪ್ಯುಲರ್ ಆಗಿರುವಂತವ್ರಿಗೆ ನಾಟಕದ ಬಗ್ಗೆ ಗಂಧ ಇಲ್ಲ ಅಂತ ಹೇಳ್ತಾ ಇಲ್ಲ. ಅದನ್ನು ನಾಟಕದ ಬಗ್ಗೆ ಇವ್ರು ಯಾಕೆ ಹಿಂಗ ಅಲ್ಲೋ ಪುಕ್ಕಟ್ಟೆ ನಾಟಕ ಮಾಡ್ತಾರೆ, ಆ ನಾಟಕ ಮಾಡ್ತಾ ಇದ್ದ ಆ ಖುಷಿ ಬೇರೆ ಕಡೆ ಸಿಗಲ್ಲ ಸರ್.
0: ಹೌದು ಸರ್, ಖಂಡಿತ. ಸರ್, ಮತ್ತೊಂದು ಪ್ರಶ್ನೆ ಏನಪ್ಪಾ ಅಂದ್ರೆ, ರಮೇಶ್ ಅರವಿಂದ್ ಅವ್ರ ಜೊತೆ ಶ್ರೀರಸ್ತು ಶುಭಮಸ್ತು ಸಿನಿಮಾದಲ್ಲಿ ನಟನೆ ಮಾಡ್ತೀರಿ, ಆ ಚಿತ್ರದ್ದು ಅನುಭವ ಹೇಳ್ಬೋದಾ?
1: ರಮೇಶ್ ಅರವಿಂದ್ ಅವ್ರ ಜೊತೆ ಮಾಡಿದಂತ ಶ್ರೀರಸ್ತು ಶುಭಮಸ್ತು ನನ್ನ ಹೆಚ್ಚು ಕಮ್ಮಿ ಒಂದು 4-5 ದಿನ ಮಾತ್ರ ನನ್ನ ಪೋರ್ಷನ್ ಶೂಟಿಂಗ್ ಆಯ್ತು. ಅದು ಕಳಸ ಹತ್ರ, ಅದು ಸೀತಾರಾಮ್ ಕಾರಂತ ನಿರ್ದೇಶಕರು, ಸ್ವಾಗತ್ ಬಾಬು ಅಂತ ಪ್ರೊಡ್ಯೂಸರು, ಸ್ವಾಗತ್ ಥಿಯೇಟರ್ ಚಿತ್ರಮಂದಿರದ ಅವರು ಮಗು, ಅವ್ರ ಮಗ ಬಹಳ ಒಳ್ಳೆ ಮನುಷ್ಯ, ಅವರು ನಿರ್ಮಾಣದಲ್ಲಿ ಒಂದೆರಡು ಪಿಕ್ಚರ್ ಮಾಡಿದ್ದೆ ಸರ್, ಅದು ಮತ್ತೆ ಸ್ಮೈಲ್ ಅಂತ ಅನ್ಬಿಟ್ಟು. ಶ್ರೀರಸ್ತು ಶಿವಮೊಸ್ತನಲ್ಲಿ 4-5 ದಿನ ಕೆಲಸ ಮಾಡಿದ್ರು ಕೂಡ ಅದು ನನಗೆ ಆಮೇಲೆ ಗೊತ್ತಾಯ್ತು, ಇದು ಬಹಳ ಬಹಳ ಮುಖ್ಯವಾದ ಪಾತ್ರ ಅಂತ ನನಗೆ ಗೊತ್ತಾಗಿದೆ. ಯಾಕೆ ಅಂತಂದ್ರೆ ಅವರು ಟೈಟ್ ಶೆಡ್ಯೂಲ್ ಹಾಕಿ ಸಾಕಷ್ಟು ದೃಶ್ಯಗಳನ್ನ 4-5 ದಿನದಲ್ಲೇ ಅವರು ಲೋಡ್ ಮಾಡಿದ್ರು ನಿರ್ದೇಶಕರು. ಅವ್ರಿಗೆ ಪ್ರೆಷರ್ ಇತ್ತು, ಒತ್ತಡ ಇತ್ತು, ಆ ಸಮಯದಲ್ಲಿ ಮುಗ್ದೋಗ್ಬಿಡ್ಬೇಕು ಅಂತ ಅನ್ಬಿಟ್ಟು, ಇಲ್ಲದ್ರೆ ಹೆಚ್ಚಿನ ಖರ್ಚು ಬರುತ್ತೆ ಅಂತ ಅನ್ಬಿಟ್ಟು. ಹಾಗಾಗಿ ನನಗೆ ಪ್ರೆಷರ್ ಹಾಕಿ ಆ ಪಾತ್ರಗಳನ್ನ ಮಾತ್ರ ಮಾಡಿಸ್ತಾ ಇದ್ರು, ಒತ್ತಡ ಹಾಕಿ ಮಾಡಿಸ್ತಾ ಇದ್ರು. ಮೇಲಾಗಿ ಒಂದ್ ಸ್ವಲ್ಪ ಸೀತಾರಾಮ್ ಕಾರಂತ ಅವರು ಹೀಗೆ ಬರ್ಬೇಕು ಪಾತ್ರ, ಹೀಗೆ ಡೈಲಾಗ್ ಹೇಳ್ಬೇಕು ಅಂತ ಅನ್ಬಿಟ್ಟು ಅವ್ರಂತಾರೆ ಕಟ್ಟುನಿಟ್ಟಿನ ಮನುಷ್ಯ, ಒಂದ್ ಸ್ವಲ್ಪ ಮುಂಗೋಪಿ. ಇದರಲ್ಲಿ ರಮೇಶ್ ಅರವಿಂದ್ ಬಹಳ ನನ್ ಖುಷಿ ಆಗದೇನು ಅಂತಂದ್ರೆ, ಅವರು ಸೌಮ್ಯ ವ್ಯಕ್ತಿ ರಮೇಶ್ ಅರವಿಂದ್, ಅದ್ಭುತವಾದಂತ ನಟ, ಜೊತೆಗೆ ಬುದ್ಧಿವಂತ ಕೂಡ, ಫಿಲಮ್ ಮೇಕರ್ ಎಲ್ಲ, ಅವರು ಬಾಲಚಂದರ್ ಗರಡಿಯಲ್ಲಿ ಬೆಳೆದಂತ ಒಬ್ಬ ನಟ.
0: ಹೌದು,
1: ಅವರು ಜೊತೆಗೆ ತುಂಬಾ ಜನಕ್ಕೆ ಗೊತ್ತಿಲ್ಲ ಅವ್ರ ಮೈ ಮಾರ್ಟಿಸ್ಟ್ ಅಂತ. ನಾನು ದೂರದಿಂದ ನೋಡ್ತಿದ್ದೆ, ನನ್ನ ನಿರ್ದೇಶಕರು ಗುರುಗಳು ವಾಲ್ಟರ್ ಡಿಸೋಸ್ ಅಂತ NSG ಡೈರೆಕ್ಟರ್, ನನಗೆ ಸಂತೆಯಲ್ಲಿ ನಿಂತ ಕಬೀರ ನಾಟಕ ನಿರ್ದೇಶನ ಮಾಡಿದಾಗ ಬಹಳ ಒಳ್ಳೆ ಪಾತ್ರ ಕೊಟ್ಟಿದ್ರು. ಅವರು ಮೈಮ್ ಸ್ಪೆಷಲಿಸ್ಟ್, ಅವರು ಕಿನ್ನರ ಅಂತ ಒಂದು ತಂಡ ಕಟ್ಟಿದ್ರು, ಆ ಒಂದು ಮುಖಾಭಿನಯದ ತಂಡ, ಅದರಲ್ಲಿ ರಮೇಶ್ ಅವರು ಮೈಮ್ ಮುಖಾಭಿನಯದಲ್ಲಿ ಆ ತಂಡದಲ್ಲಿ ಅವರು ಇದ್ರು ತುಂಬಾ ವರ್ಷಗಳಿಂದ. ಅವರು ಬಹಳ ಒಳ್ಳೆ ಮುಖಾಭಿನಯ ಪಟ್ಟು, ಅದು ನನಗೆ ಗೊತ್ತಿತ್ತು, ನಾನು ಅಲ್ಲಿ ಹೇಳ್ಕೊಳಂಗಿಲ್ಲ, ಹೇಳಂಗೂ ಇಲ್ಲ.
0: ತುಂಬಾ ಜನಕ್ಕೆ ಯಾರಿಗೂ ಗೊತ್ತಿಲ್ಲ ಸರ್, ಜನಕ್ಕೆ ಹೊರಗಡೆ
1: ಅವ್ರು ಒಂದೇ ಒಂದು ಯಾವ್ದೋ ಒಂದು ಚಿತ್ರದಲ್ಲಿ ಅದನ್ನ ತೋರಿಸಿದಾರ ಸರ್.
0: ಹೌದು ಹೌದು,
1: ಸಿನಿಮಾ ಹೆಸರು ನೆನಪಿಲ್ಲ ನನಗೆ. ಅವರು ಇವರು ಒಂದು ಮುಖಾಭಿನಯದಲ್ಲಿ ಆ ಡೈಮೆನ್ಷನ್ ಫೀಲ್ ಮಾಡ್ಬೇಕು, ಆಮೇಲೆ ಆಕಾರ ಫೀಲ್ ಮಾಡ್ಬೇಕು, ಈ ತರದ್ದೆಲ್ಲ ಇರುತ್ತೆ. ಅದನ್ನ ಸ್ಪಷ್ಟವಾಗಿ ಅವರು ಅಲ್ಲಿ ಆ ಸಿನಿಮಾದಲ್ಲಿ ಮಾಡ್ತೋರ್ತಾರೆ, ಒಂದು ಯಾವ್ದೋ ಒಂದು ಸಿನಿಮಾದಲ್ಲಿ ಬಹಳ ಅದ್ಭುತವಾಗಿ ಮಾಡ್ತೋರ್ತಾರೆ. ಅವಾಗ ನೋಡಿದ್ರು ಸಿನಿಮಾ ನೋಡಿದ್ರು ಇವರೊಬ್ರು ಮೈಮ್ ಸ್ಪೆಷಲಿಸ್ಟ್, ಯಾರಿಗೂ ಗೊತ್ತಾಗಲ್ಲ ಮೈಮ್ ಮಾಡ್ತಿದ್ರು ಅಂತ ಅನ್ಬಿಟ್ಟು. ಮೈಮ್ ಅನ್ನೋದು ಮೂಕಾಭಿನಯ ಅಂತ ಅನ್ನೋದು ಒಬ್ಬ ನಟನ ಅಭಿನಯದ ಒಂದು ಮೂಲ ಒಂದು ಕಲೆ.

0: ಅದು ಅದು ಅದು ನನಗೆ ನನಗೆ ಅದೃಷ್ಟ. ಅವ್ರ ಜೊತೆ ಒಂದು ನಾಲ್ಕೈದು ಸಿನಿಮಾ ಮಾಡಿದ್ದೀನಿ, ನಾಲ್ಕೈದು ಸಿನಿಮಾನ ಇನ್ನೂ ಜಾಸ್ತಿ ಮಾಡಿರ್ಬೋದು, ತಕ್ಷಣಕ್ಕೆ ನೆನಪಾಗ್ತಾ ಇಲ್ಲ. ಮೋಹನ್ ಡೈರೆಕ್ಟ್ ಮಾಡಿದೆ, ಅದರಲ್ಲೂ ಒಂದು ಒಳ್ಳೆ ಪಾತ್ರ ಮಾಡಿದೆ ನಾನು, ಟೆನಿಸ್ ಕೃಷ್ಣ ಅವರ ಸಿನಿಮಾದಲ್ಲಿ. ಅದರಲ್ಲಿ ಶ್ರೀರಸ್ತು ಶುಭಮಸ್ತುನಲ್ಲಿ ಮೂರ್ನಾಲ್ಕು ದಿನದಲ್ಲಿ ಒತ್ತಡದಲ್ಲಿ ಅದು ಕೆಲಸ ಮಾಡಿದೀವಿ. ನಮ್ಗೆ ನನ್ಗೆ ಎಷ್ಟು ಚೆನ್ನಾಗಿ ಅವ್ರು ಎಂಕರೇಜ್ ಮಾಡೋರು ಅಂತಂದ್ರೆ ಅಷ್ಟೇ ಚೆನ್ನಾಗಿ ಎಂಕರೇಜ್ ಮಾಡೋರು. ಸ್ನೇಹಮಯಿ ಅವರು, ರಮೇಶ್ ಅವರು ಪಟ ಪಟ ಪಟ ಪಟ ಅಂತ ಮುಗ್ದೋಯ್ತದ್ದು. ಆಮೇಲೆ ಸಿನಿಮಾ ನೋಡಿದ್ಮೇಲೆ ಅನಿಸ್ತು, ಅಯ್ಯೋ ಇದು ಎಷ್ಟು ಒಳ್ಳೆ ಪಾತ್ರ.
1: ಹೌದು,
0: ನನಗೆ ಸೀತಾರಾಮ್ ಕಾರಂತ ಬಹಳ ಕ್ಲೋಸ್ ಫ್ರೆಂಡ್, ಈಗ ಸಂಪರ್ಕದಲ್ಲಿ ಅಷ್ಟು, ಯಾಕೆಂದ್ರೆ ಪಾಪ ಅವರು ಸಿನಿಮಾಗಳು ಅವ್ರದ್ದು ಅಷ್ಟು ಮೊದಲಷ್ಟು ಒಂದ್ ಚಂದ್ರಮುಖಿ ಪ್ರಣಸಿಕಿ ಆಗಿ ಒಂದು ಮೂರ್ನಾಲ್ಕು ಸಿನಿಮಾ ಆದ್ಮೇಲೆ, ಸುಮಾರು ಒಂದು ಆರೇಳು ಸಿನಿಮಾ ಆದ್ಮೇಲೆ ಮತ್ತೆ ಕಣ್ಣು ಕಾಣಿಸ್ಕೊಳ್ಳಿಲ್ಲ. ಅದಗೂ ಅವ್ರಿಗೂ ಸಂಪರ್ಕ ಕಾರಣಾಂತರಗಳಿಂದ ಇದಾಯ್ತು, ದೂರ ಆಯ್ತು. ದೂರ ಆಯ್ತು ಅಂತಂದ್ರೆ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ, ನಾವು ಬೇರೆ ಕಡೆ ಬಿಜಿ ಆಗ್ಬಿಟ್ಟು, ಅವ್ರು ಬೇರೆ ಕಡೆ ಬಿಜಿ ಆಗ್ಬಿಟ್ರು, ಹಾಗಾಗಿ ಏನೇನೋ ಆಯ್ತು. ಬಟ್ ಅದಂತೂ ನನಗೆ ಶ್ರೀರಸ್ತು ಶುಭ ವಸ್ತು ಆ ಚಿತ್ರೀಕರಣದ ಸಮಯ ಮತ್ತೆ ಅಲ್ಲಿ ಆಗಿತ್ತು ಇದು ಕೆಲವು ಸನ್ನಿವೇಶಗಳು ಇನ್ನೂ ನೆನಪಿದೆ, ಬಹಳ ಖುಷಿ ಆಗತ್ತೆ. ಒಂದೊಂದು ಮದ್ಮಂದಿಯಲ್ಲಿ ಮದ್ಮಂದಿಯಲ್ಲಿ ಹಾಗೆ ಮಾಡ್ತಾ ಮಾಡ್ತಾ ಮಾಡ್ತಾ ಒಂದೊಂದು ಒಳ್ಳೆ ಸಿನಿಮಾ ಮಾಡ್ಬಿಟ್ವಲ್ಲ.
1: ಹಾ ಸರ್, ಖಂಡಿತ. ನಮ್ಮ ಕೇಳುಗರೊಬ್ರು ಕಳಿಸಿದ್ದಾರೆ, ರಕ್ತ ಕಣ್ಣೀರು ಮೂವಿನಲ್ಲಿ ತುಂಬಾ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಸರ್ ಅಂತ. ಒಂದೆರಡು ಅದ್ರ ಬಗ್ಗೆ ಒಂದೆರಡು ಅನುಭವ ಹಂಚ್ಕೊಳ್ಬಹುದಾ? ರಕ್ತ ಕಣ್ಣೀರು ಚಿತ್ರದಲ್ಲಿ
0: ರಕ್ತ ಕಣ್ಣೀರು ಅದು 100 ದಿನ ಓಡಬೇಕಾಗಿತ್ತು, 99 ದಿನ ಆಗಿ ಅದು ಯಾಕೋ 100 ದಿನದ ಶೀಲ್ಡ್ ಎಲ್ಲ ರೆಡಿ ಮಾಡಿದ್ರು ಮುನಿರತ್ನಂ ಅವರು, ಅದು ಫಂಕ್ಷನ್ ಆಗ್ಲಿಲ್ಲ ಸರ್. ಅದು ರಕ್ತ ಕಣ್ಣೀರು ನಾನು ಅಕಸ್ಮಾತ್ ಸಾಧು ನನ್ನ ಅವ್ರ ಮನೆಗೆ ಹೋಗಿ ಯಾವ್ದೋ ಕಾರ್ಯಕ್ರಮಕ್ಕೆ ಮಾತಾಡಕ್ ಹೋದಾಗ ಸಾಧು ಸಿಕ್ಕಿದ್ರು. ಸಾಧು ಸಿಕ್ಕಿದಾಗ ಅವ್ರ ಮಗು ಆಗ ತಾನೇ ಹುಟ್ಟಿದ್ದು ಮಗುಗೆ, ನನ್ನ ಕೈಯಲ್ಲಿ ಯಾವ್ದಾರು ಹುಟ್ಟಿದ ಮಗು ನೋಡಕ್ ಹೋದ್ರೆ ಬರೀ ಕೈಯಲ್ಲಿ ಹೋಗ್ಬಾರ್ದು, ಆಮೇಲೆ ಬರೀ ಕೈಯಲ್ಲೂ ವಾಪಸ್ ಬರಬಾರ್ದು. ಮಗು ಕೈಗೆ ಯಾವ್ದೋ ಒಂದು ಒಂದು ಒಂದು 100 ರೂಪಾಯಿದು 500 ರೂಪಾಯಿ ನೋಟ ಕೊಟ್ಟೆ ನಾನು ಅವಾಗ, ಸಾಧು ಇದೆಲ್ಲ ಒಳ್ಳೇದಲ್ಲ ನೋಡಿ, ಅಭ್ಯಾಸನೇ ಮಾಡ್ಕೋಬಾರ್ದು, ಇದೊಂದು ಇದು ಈ ಋಣನು ನಾನು ಇಟ್ಕೊಳ್ಳ, ಯಾಕೆ ಹೇಳ್ತಾರೆ ಹಿಂಗೆಲ್ಲ, ಹಿಂಗೆಲ್ಲ ಕೊಡ್ಬೇಡಿ ನೀವು ಯಾವತ್ತು, ಕಷ್ಟ ಋಣ ತೀರ್ಸೋದು ಜೀವನದಲ್ಲಿ, ನಿಮ್ಮ ಯಾಕ್ರೆ ಹಿಂಗ್ ಮಾತಾಡ್ತಾರೆ ಅಂದ್ಬಿಟ್ಟು, ಸರಿ ಆಯ್ತು ಬಂದೆ ಒಂದ್ 10 ನಿಮಿಷ ಅಂದ್ಬಿಟ್ಟು ಕೂತೀರಿ ಅಂದ್ಬಿಟ್ಟು, ಇಲ್ಲೊಂದ್ ಸಿನಿಮಾ ಹಾಕ್ತೀನಿ ನೋಡ್ತಾ ಇರಿ ಹಿಂಗೆ ಅಂದ್ಬಿಟ್ಟು, ಆ ರಕ್ತ ಕಣ್ಣೀರು ರಾಧಾ ಮಾಡಿದ್ MR ರಾಧಾ ಮಾಡಿದ್ದು ಸಿನಿಮಾ ಬ್ಲಾಕ್ ಅಂಡ್ ವೈಟ್ ತೋರಿಸಿದ್ರು. ನೋಡ್ತಾ ಕೂತಿದ್ದೆ, ನನಗೆ ಇವ್ರು ಯಾಕೆ ತೋರಿಸ್ತಾರೆ, ನನಗೆ ಯಾಕೆ ಈ ಡೈಲಾಗ್ ಹೇಳಿದ್ರು ಗೊತ್ತಿಲ್ಲ. ಆಮೇಲೆ ಎಷ್ಟೋ ದಿನಗಳ ನಂತರ ನಾನು ಇನ್ನೊಂದು ಯಾವ್ದೋ ಸಿನಿಮಾದು ಡಬ್ಬಿಂಗ್ ಮುಗಿಸ್ಕೊಂಡು ಆಚೆಗೆ ಬರ್ತಾ ಇರುವಾಗ ಇವರು ಸಿಕ್ಕಿದ್ರು ಸಾಧು ಅವರು. ಅವಾಗ ವಟಾರದ ವೀರಪ್ಪಂದು ಪಾತ್ರ ಮಾಡ್ತಾ ಇದ್ದೆ, ವಟಾರ ಅಂತ ಒಂದು ಸೀರಿಯಲ್ ಅಲ್ಲಿ. ಅವಾಗ ನಿಮ್ ಡೇಟ್ ಬೇಕಾಗುತ್ತೆ, ಒಳ್ಳೆ ರೋಲು ಸುರೇಶ ಬಿಡ್ಬೇಡ ನನ್ ಡೇಟ್ ಕೊಡು ನೀನು. ಆಗಲೇ ಸಾಧು ಪರಿಚಯ ಆಗಿತ್ತು
1: ಒಂದ್
0: ಎರಡು ಮೂರು ಪಿಕ್ಚರ್ ಇಂದ. ಸರಿ ಏನೋ ಹೇಳ್ತಾರೆ, ಎಲ್ರೂ ಸಿಕ್ಕದಾಗ ಹೇಳ್ತಾರಲ್ಲ ಅದೇ ತರ ಅಂತ ಅನ್ಕೊಂಡು ಸುಮ್ಮನಿದ್ದೆ. ಆಮೇಲೆ ನೋಡಿದ್ರೆ ರಕ್ತ ಕಣ್ಣೀರು ಅಲ್ಲಿ ರೆಕಾರ್ಡಿಂಗ್ ಆಗ್ತಾ ಇದೆ ಸಾಂಗ್, ಅವಾಗ ಕರ್ತವ್ರು ಚಾಮುಂಡೇಶ್ವರಿಗೆ ಕರ್ಬಿಟ್ಟು ಹಿಂಗ ರೋಲ್ ಇದೆ ಒಳ್ಳೆ ರೋಲು. ಆಮೇಲೆ ಆಯ್ತು ಮಾಡೋಣ ಅಂತ ಅಂದೆ, ಇಷ್ಟಿನ ಡೇಟ್ ಬೇಕು ಅನ್ನೋದು ಮಾಡ್ತೀನಿ ಅಂದ್ರೆ ಅದೇನೋ ಪಕ್ಕ ಆಗಿರ್ಲಿಲ್ಲ. ಆಮೇಲೆ ಏನೇನು ಮಾತ್ರ ಹೇಳಿದ್ರು, ಬಾಕಿ ಮಕ್ಕಳಿರ್ತಾವಲ್ಲ ಅವೆಲ್ಲ ಮಾತಾಡಿ ಕೊನೆಗೆ ಕೊಳದು ಬೇಡ ಕೊಳದು ಬೇಡ ಅಂತ ಒಪ್ಕೊಂಡೆ. ಒಪ್ಕೊಂಡಾಗ ಮೊದಲನೇ ದಿನ ಹೋದೆ, ಮೊದಲನೇ ಹೋದ ತಕ್ಷಣ ಸುರೇಶ್ ಇದೆಲ್ಲ ಹೇರ್ ಸ್ಟೈಲ್ ಎಲ್ಲ ಚೇಂಜ್ ಆಗ್ಬೇಕು ಅಂದ್ರು ಸರ್. ಏನಾಗ್ಬೇಕು ಚೇಂಜ್ ಆಗ್ಬೇಕು ಅಂತಂದ್ರೆ, ಹುಡುಗ ಬರ್ತಾನೆ ಅಲ್ಲಿ ಕಟಿಂಗ್ ಶಾಪ್ಗೆ ಹೋಗ್ಬೇಕು, ಅದೇ ನಾನು ಹೇಳಿದ ರೀತಿ ಕಟಿಂಗ್ ಮಾಡಿಸ್ಬೇಕು. ಏನ್ ಮಾಡ್ತಾರೆ, ಹೋಗಿದ್ದೆ ಅಲ್ಲಿ ಫುಲ್ ಮಿಷನ್ ಹೊಡಿ ಮಿಷನ್ ಹೊಡಿತಾರಲ್ಲ ತಲೆ ತುಂಬಾ ಮಿಷನ್ ಹೊಡೆದ್ಬಿಟ್ರೆ, ಇವಾಗ ಏನಪ್ಪ ಇದು ಮನೆಗೆ ಹಂಗ ತೋರ್ಸು, ಯಾವ ತುಂಬಾ ವರ್ಷಗಳಾಗಿತ್ತು ಚಿಕ್ಕ ವಯಸ್ಸಲ್ಲಿ ಮಾಡ್ತಾ ಇದ್ದಿದ್ದು, ಏನ್ ಹಿಂಗ್ ಮಾಡ್ಬಿಡ್ರಲ್ಲ ಅಂತ. ಕೊನೆಗೆ ನೋಡ್ತೀನಿ ಒಂದ್ ಸೀನ್ ಆಯ್ತು, ಎರಡ್ ಸೀನ್ ಆಯ್ತು, ಇದೊಂಥರ ಡಿಫ್ರೆಂಟ್ ಆಗಿದೆಯಲ್ಲ ಇದು ಅಂದ್ರು. ಮೊದಲನೇ ದಿನ ರಕ್ತ ಕಣ್ಣೀರದು ಅದೊಂದು ಸಾಂಗ್, ಉಪೇಂದ್ರ ಪ್ರಾಸ್ಟಿಟ್ಯೂಟ್ ಮನೆಗೆ ಎಂಟರ್ ಆಗುವಂತೊಂದು ಸಾಂಗು ಒಂದು ಸೀನು ಬಹಳ ಚೆನ್ನಾಗಿ ಹೋಗಿತ್ತು ಅದೆರಡು ದಿನ. ಆಮೇಲೆ ನೋಡಿದೆ ಇದು ಒಳ್ಳೆ ಪಾತ್ರನಪ್ಪ ಇದು ಅನ್ಕೊಂಡು, ಹಾಗೆ ಸಿನಿಮಾನು ಕಂಪ್ಲೀಟ್ ಆಗಿದ್ದೆ ಗೊತ್ತಿಲ್ಲ. ರಿಲೀಸ್ ಆದ್ಮೇಲೆ ನೋಡಿದೆ ಅದ್ಭುತವಾದಂತ ಸಿನಿಮಾ ಅದು.
1: ಹೌದು ಸರ್, ತುಂಬಾ ದರ್ಶನ್ ಇವರು ಉಪೇಂದ್ರ ಅವ್ರು ಎಷ್ಟು ಅದ್ಭುತವಾಗಿ ಮಾಡಿದ್ರು ಆ ಸಿನಿಮಾದಲ್ಲಿ ಅಂದ್ರೆ.

0: ಕಲ್ಪನೆ ಮಾಡಿದ್ರಿ,
1: ತುಂಬಾ ಅದ್ಭುತವಾಗಿ ಮೂಡುವಂತಹ ಸಿನಿಮಾ.
0: ಅವಾಗೆಲ್ಲ ಇವರೆಲ್ಲ ಪರಿಚಯ ಆಯ್ತು. ಜ್ಯೋತಿ ಜ್ಯೋತಿ ಲಕ್ಷ್ಮಿ ಅವ್ರು ನಾವು ಚಿಕ್ಕ ವಯಸ್ಸಲ್ಲಿ ನೋಡ್ತಾ ಇದ್ದು, ಅವ್ರ ಜೊತೆ ಆಕ್ಟ್ ಮಾಡ್ತೀವಿ ಅಂತಾನೆ ಗೊತ್ತಿಲ್ಲ, ಪಕ್ಕೂ ಕುತ್ಕೊಂಡ್ವಿ, ಅಟ್ಟೆ ಅಟ್ಟೆ ಹೊಡಿದ್ವಿ. ಆಮೇಲೆ ರಮ್ಯಾ ಕೃಷ್ಣ ಅವರು, ಅದು ಒಂದ್ಸರಿ ಹೈದರಾಬಾದಲ್ಲಿ ನನ್ಗೆ ಛತ್ರಿ ಛತ್ರಿಲಿ ಛತ್ರಿ ಮಡ್ಚ್ಕೊಂಡು ಆ ಕುಷ್ಠರೋಗದನ್ನ ಒಬ್ಬ ನೂಕ್ತೀನಿ, ನೂಕುವಾಗ ಆ ಛತ್ರಿ ಕಡ್ಡಿ ಮುರ್ಕೊಂಡು ನನ್ನ ಕೈ ಒಳಗೆ ಹೋಗ್ಬಿಡ್ತು, ರಕ್ತ ಸುರಿತಾ ಇದೆ. ಸೀನ್ ಮುಗಿತಾ ಇಲ್ಲ, ಸೀನ್ ಮುಗಿಯೋರ್ಗು ಹಂಗೆ ಇಟ್ಕೊಂಡಿದ್ದೀನಿ, ರಕ್ತ ಸುರಿತಾ ಇತ್ತು. ಆಮೇಲೆ ಕಟ್ ಅಂದ ತಕ್ಷಣ ಹಿಂಗ್ ತೋರ್ಸೆ ಫುಲ್ ಕೈಯೆಲ್ಲ ರಕ್ತ. ಅವಾಗ ಅದೇ ರಮ್ಯಾ ಕೃಷ್ಣ ಅವರು ಸ್ಪ್ರೇ ತರಿಸಿ ಅದನ್ನ ಕ್ಲೀನ್ ಮಾಡಿಸಿ ಹತ್ತಿ ಹಾಕಿ ಬ್ಯಾಂಡೇಜ್ ಕಟ್ಟೋದು. ಸೆಟ್ ಅಲ್ಲಿ ಎಲ್ಲ ನೋಡ್ತಾ ಇದ್ರು ಮಂತ್ರ ಮುಗ್ಧರ ಆಗಿ.
1: ಸರ್ ಓಕೆ ಸರ್, ಮಾತನ್ನ ಮುಂದುವರ್ಸೋಣ ಒಂದು ಗೀತೆ ನಂತರ.
0: ಸರಿ
1: ಓಕೆ ಸರ್, ಈಗ ಕೇಳಿ ಸೂರ್ಯವಂಶ ಚಿತ್ರದ ಗೀತೆ. ನಾ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ದೊಡ್ಡರಂಗೇಗೌಡರು ಈ ಒಂದು ಗೀತೆಗೆ ಸಾಹಿತ್ಯವನ್ನು ಬರ್ತಿದ್ದಾರೆ.

0: ಆತ್ಮೀಯ ಕೇಳುಗರೆ, ಪರಿಮಳ ಕಾರ್ಯಕ್ರಮದಲ್ಲಿ ಹಿರಿಯ ಹಾಸ್ಯ ಕಲಾವಿದರಾದಂತಹ ಮೂಗು ಸುರೇಶ್ ಅವರ ಜೊತೆ ನಾವು ಮಾತಾಡ್ತಾ ಇದ್ವಿ. ಹಲೋ ಸರ್, ನಮಸ್ಕಾರ.
1: ನಮಸ್ಕಾರ,
0: ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ.
1: ಥ್ಯಾಂಕ್ ಯು
0: ಸರ್. ನೀವು ಈಗ ಎಂತ ನಿಮ್ಮ ಚಿತ್ರಗಳ ಕುರಿತಾಗಿ ನಾವು ಮಾತಾಡ್ತಾ ಇದ್ವಿ, ಅದರಲ್ಲೂ ರಕ್ತಕಣಿರು ಚಿತ್ರದ ಬಗ್ಗೆ ಎಷ್ಟೊತ್ತು ಮಾತಾಡಿದ್ವಿ. ಈಗ ಒಂದು ಪ್ರಶ್ನೆ ಏನಪ್ಪ ಅಂದರೆ, ತುಂಬ ನಾಯಕ ನಟರ ಜೊತೆ ನೀವು ಅಭಿನಯಿಸಿದ್ದೀರಿ, ಅದರಲ್ಲಿ ನಿಮಗೆ ಬೆಸ್ಟ್ ಕಾಂಬಿನೇಷನ್ ಅನಿಸಿದ್ದು ಯಾರ ಜೊತೆ?

0: ಸರ್ ಈಗಂತಂದ್ರೆ ತಾರತಮ್ಯ ಮಾಡಕ್ಕಾಗಲ್ಲ, ಎಲ್ಲ ಕಲಾವಿದರುಗಳು ಕೂಡ ನನಗೆ ಸಹಕಾರ ಕೊಟ್ಟಿದ್ದಾರೆ. ನಾಯಕ ನಟರಲ್ಲಿ ಶಿವರಾಜ್ಕುಮಾರ್, ಉಪೇಂದ್ರ ಅವರು, ರಮೇಶ್ ಅರವಿಂದ್ ಅವರು, ಮತ್ತೆ ಅದ್ರ ಜೊತೆಗೆ ಪುನೀತ್ ಅವ್ರ ಜೊತೆ ಒಂದ್ ಸಿನಿಮಾ ಮಾಡಿದ್ದೆ ನಾನು ಕನ್ನಡಿಗ ಅಂತ. ಹಾಗೆ ಸಾಕಷ್ಟು ಜನಗಳ ಜೊತೆ, ರವಿ ಸಾರು, ರವಿಚಂದ್ರನು, ಎಲ್ರ ಜೊತೆನೂ, ಯಾರ ಜೊತೆನೂ, ಯಾರು ಕಮ್ಮಿ ಇಲ್ಲ, ಯಾರು ಜಾಸ್ತಿ ಇಲ್ಲ ಸರ್,
1: ಎಲ್ಲರೂ ಸಮಾನರು.
0: ಆಮೇಲೆ ಪೋಷಕ ಕಲಾವಿದರುಗಳಲ್ಲಿ ದೊಡ್ಡಣ್ಣ ಇರ್ಬೋದು, ಮುಖ್ಯಮಂತ್ರಿ ಚಂದ್ರ ಇರ್ಬೋದು, ಶ್ರೀನಿವಾಸ ಮೂರ್ತಿ ಇರ್ಬೋದು, ಧೀರೇಂದ್ರ ಗೋಪಾಲ್, ಧೀರೇಂದ್ರ ಗೋಪಾಲ್ ಅಂತೂ ನನ್ ಮರೆಯಕ್ಕೆ ಆಗಲ್ಲ, ನಾನು ಅವ್ರ ಕಾಂಬಿನೇಷನ್ ಬಹಳ ಚೆನ್ನಾಗಿತ್ತು. ದೊಡ್ಡಣ್ಣ ಅಂತೂ ಹೀಗೆ ತುಂಬಾ ಚೆನ್ನಾಗಿ ಕಲಾವಿದರ ಜೊತೆ ಮಾಡಿರುವಂತದ್ದು ಬಹಳ ಸಂತೋಷ ಇದೆ ಸರ್, ನಿಜವಾಗ್ಲೂ ಮರೆಯಕ್ಕಾಗಲ್ಲ. ಹಿರಿಯರು, ಆಮೇಲೆ ರಮೇಶ್ ಭಟ್ ಅವರು, ರಮೇಶ್ ಭಟ್ ಅವ್ರ ಜೊತೆ ಅಂತೂ ನಾನು ಸೀರಿಯಲ್ಲೂ ಕೂಡ ಸುಮಾರು ಕಪಿಜೇಷ್ಟೆ ಅಂತ ಸುಮಾರು ಕಡೆ ನಾನು ಒಟ್ಟೊಟ್ಟಿಗೆ ಪಾತ್ರ ಮಾಡಿದ್ವಿ. ಅನಂತ್ ನಾಗ್ ಅವರು, ಅನಂತ್ ನಾಗ್ ಅವರು ಬಹಳ ಖುಷಿ ಪಡ್ತಿದ್ರು ಜೊತೆಲೆ ಆಕ್ಟ್ ಅವಾಗ, ಅದೇನೋ ಗೊತ್ತಿಲ್ಲ ನನ್ಗೆ, ನನ್ನ ಬಹಳ ಪ್ರೀತಿ ಮಾಡೋರು ಅನಂತ್ ನಾಗ್ ಅವರು. ಇತ್ತೀಚೆಗೆ ಚಿತ್ರಗಳು ಸಿಕ್ಕಿಲ್ಲ ನನಗೆ, ತುಂಬಾ ಖುಷಿ ಆಗುತ್ತೆ ಸರ್. ಇವ್ರನ್ನೆಲ್ಲ, ಇವ್ರ ಜೊತೆ ಎಲ್ಲ ನನ್ ಜೊತೆಲೆ ಅಭಿನಯ ಮಾಡೋ ಅಂತ ಸೌಭಾಗ್ಯ ದೇವರು ಕೊಟ್ಟಿದ್ದಾರೆ ಅಂತ ಅನ್ನೋದಕ್ಕೆ ಬಹಳ ಖುಷಿ ಆಗುತ್ತೆ.
1: ತುಂಬಾ ಅದ್ಭುತ ಸರ್, ಅದ್ಭುತವಾದ ಮಾತುಗಳನ್ನ ನೀವು ಹೇಳಿದ್ರಿ. ಆತ್ಮೀಯ ಕೇಳುಗರೆ, ಇಷ್ಟೊತ್ತು ನಾವು ಕೇಳಿದ್ದು ಒಬ್ಬ ಕೇವಲ ಪರದೆಯ ಮೇಲೆ ನಗಿಸುವಂತಹ ಒಬ್ಬ ನಟನ ಮಾತುಗಳನ್ನಲ್ಲ, ಬದಲಿಗೆ ರಂಗಭೂಮಿಯ ಶಿಸ್ತು, ಸಿನಿಮಾದ ಮೇಲಿರುವಂತಹ ಅಪಾರ ಪ್ರೀತಿ ಮತ್ತು ಜೀವನದ ಪ್ರತಿ ಹಂತವನ್ನು ನಗ್ನಗ್ತಾ ಸ್ವೀಕರಿಸಿದಂತಹ ಒಬ್ಬ ಪರಿಪೂರ್ಣ ಕಲಾ ತಪಸ್ವಿಯ ಮಾತುಗಳು. ಸಿನಿಮಾ ಮುಗಿದು ಥಿಯೇಟರ್ನಿಂದ ಹೊರಬಂದರೂ ಸಹ ಮೂಗು ಸುರೇಶ್ ಅವರ ನಟನೆ ಮತ್ತು ಅವರ ಆ ಮುಗ್ಧ ಹಾಸ್ಯ ನಮ್ಮ ಮನಸ್ಸಿಗೆ ಸದಾ ಉಳಿದು ಬಿಡುತ್ತೆ. ತಮ್ಮ ಬಿಡುವಿಲ್ಲದ ಸಮಯದ ನಡುವೆಯೂ ಸಹ ನಿಮ್ಮ ರಂಗಭೂಮಿ ದಿನಗಳನ್ನು, ಚಲನಚಿತ್ರದ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸರ್.
0: ನನ್ನ ಸಿನಿಮಾ ಬಗ್ಗೆ ಹೇಳಲಿಲ್ಲಲ್ಲ ಸರ್.
1: ಹಾಂ ಸರ್, ನೀವು ಇತ್ತೀಚೆಗೆ ಒಂದು ಸಿನಿಮಾ ಸಹ ತೆಗೆದಿದ್ದೀರಿ, ಅದರ ಕುರಿತಾಗಿ ಹೇಳೋದ, ನಿರ್ದೇಶನ ಮಾಡಿದ್ದೀರಿ?
0: ಹೌದು, ನಿರ್ಮಾಣ ಮಾಡಿದ್ದೀನಿ, ನಿರ್ದೇಶನ ಮಾಡಿದ್ದೀನಿ,
1: ಹೌದು,
0: ಮತ್ತು ಬಿಡುಗಡೆ ಮಾಡಿದ್ದೀನಿ ವಿತರಕನಾಗಿ. ಮೊದಲನೇ ಸರ್ತಿ, ಎಲ್ಲ ಮೊದಲನೇ ಸರ್ತಿ, ನಿರ್ದೇಶನ, ನಿರ್ಮಾಣ ಮತ್ತು ಸಹ ನಿರ್ಮಾಪಕನಾಗಿ ನಮ್ಮ ಮಿಸಸ್ ಪೂನ್ಕ ಮಾಡಿದ್ದೆ, ಮುನ್ನುಡಿ ಮತ್ತೆ ಅತಿಥಿ. ಬಟ್ ಆದ್ರೆ ಸ್ವತಂತ್ರವಾಗಿ ಇದನ್ನ ನಿರ್ಮಾಣ ನಿರ್ದೇಶನ ಬಿಡುಗಡೆ ಮಾಡಿದ್ದೀನಿ. ಕ್ಷಮೆ ಇರಲಿ ತಂದೆ ಅಂತ ಯಶಸ್ವಿಯಾಗಿ ಓಡ್ತಾ ಇದೆ. ಎಎಂಬಿ ಕಪಾಲಿ, ಎಎಂಬಿ ಸಿನಿಮಾಸ್ ಕಪಾಲಿಯಲ್ಲಿ ಪ್ರತಿದಿನ 4:20 ಜನ ಎಲ್ಲ ಇಷ್ಟಪಡ್ತಾ ಇದಾರೆ. ಒಂದು ಅತ್ಯುತ್ತಮವಾದಂತ ಕತೆ, ಅತ್ಯುತ್ತಮ ಸಂದೇಶ ಕೊಡುವಂತ ಚಿತ್ರ ಮಾಡಿದೀನಿ ಅಂತ ನನಗೊಂದು ಹೆಮ್ಮೆ ಇದೆ. ಅದರಲ್ಲೂ ಬಹಳ ಕಮ್ಮಿ ಬಡ್ಜೆಟ್ ಅಲ್ಲಿ ಮಾಡಿರುವಂತ ಚಿತ್ರ ಇದು. ನಿಜವಾಗ್ಲೂ ಎಲ್ರೂ ಒಳ್ಳೆ ದೃಷ್ಟಿನಲ್ಲಿ ನಾನೊಬ್ಬ ಕಲಾವಿದನಾಗಿ ಮಾಡಿರುವಂತ ಈ ಒಂದು ಚಿತ್ರಕ್ಕೆ ಬೆನ್ನು ತಟ್ಟಿದ್ದಾರೆ, ಒಳ್ಳೆ ಮಾತುಗಳನ್ನ ಆಡಿದರೆ. ನಮ್ಮಲ್ಲಿರುವಂತ ಒಂದು ಆ ಕಥೆಯ ಒಂದು ಯಶಸ್ಸು ಬಹಳ ಚೆನ್ನಾಗಿದೆ, ಚೆನ್ನಾಗಿ ಸ್ವೀಕರಿಸಿದ್ದಾರೆ ಎಲ್ಲರೂ, ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ.
1: ಹಾ ಸರ್, ಧನ್ಯವಾದ ಸರ್, ಇಷ್ಟು ಹೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ.
0: ಧನ್ಯವಾದಗಳು ನನಗೆ ಅವಕಾಶ ಕೊಟ್ಟಿದ್ದಕ್ಕೆ.
1: ಧನ್ಯವಾದಗಳು ಸರ್. ಆತ್ಮೀಯ ಕೇಳುಗರೆ, ಇಷ್ಟು ಹೊತ್ತು ಹಿರಿಯ ಹಾಸ್ಯ ಕಲಾವಿದರಾದಂತಹ ಮೂಗು ಸುರೇಶ್ ಅವರ ಜೀವನದ ಬಂಡಿಯ ಕುರಿತಾಗಿ ನಾವು ಮಾತನಾಡಿದ್ವಿ. ನಮ್ಮ ಅನೇಕ ಕೇಳುಗರು ಸಹ ತಮ್ಮ ಸಂದೇಶಗಳನ್ನು ಕಳಿಸಿದ್ದಾರೆ. ಬಹಳ ಪ್ರಬುದ್ಧ ಮಾತುಗಳು, ತುಂಬ ಅದ್ಭುತವಾಗಿ ಮಾತಾಡಿದ್ರು ಅಂತ ನಾಗರತ್ನ ಅವರು ತಮ್ಮ ಸಂದೇಶವನ್ನು ಕಳಿಸಿದ್ದಾರೆ. ಚನ್ನಪ್ಪ ಅವರು ಜೆ ಪಿ ನಗರದಿಂದ ಮೂಗು ಸುರೇಶ್ ಅವರ ಅಭಿನಯ ತುಂಬ ಅದ್ಭುತ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಸದಾನಂದ ಅವರು HSR ಲೇಔಟ್ನಿಂದ ಪುಷ್ಪಕ ವಿಮಾನದಲ್ಲಿ ಅವರು ಮೂಕ ಅಭಿನಯವನ್ನು ಮಾಡಿದ್ದು ತುಂಬ ಚೆನ್ನಾಗಿತ್ತು ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಸುರೇಶ್, ಇನ್ನು ಹರೀಶ್ ಮಲ್ಲೇಶ್ವರ ಅವರು ಸುರೇಶ್ ಅವರಿಗೆ ಅಭಿನಂದನೆ ತಿಳಿಸಿ ಅವರ ನಟನೆ ನಮಗೆ ತುಂಬ ಇಷ್ಟ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದ. ಇಷ್ಟು ಹೊತ್ತು ನಿಮ್ಮ ಜೊತೆ ಆಗಿದ್ದು ನಾನು ನಿಮ್ಮ ಬಾನುಲಿ ಗೆಳೆಯ ವರುಣ್ ಜಿಜೆ. ಮುಂದಿನ ಪ್ರಸಾರದಲ್ಲಿ ನಿಮ್ಮ ಜೊತೆ ಆಗಲಿದ್ದಾರೆ RJ ವಾಲ್ಮೀಕಿ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಸಂಜೆ ಬೆಂಗಳೂರಿಗೆ ಭೇಟಿ ನೀಡುತ್ತಿದ್ದು ಕೆಂಪೇಗೌಡ ಜಯಂತ್ಯೋತ್ಸವ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ. ಜಿಬಿಎ ವ್ಯಾಪ್ತಿಯ ಪಾದಚಾರಿ ಮಾರ್ಗಗಳಲ್ಲಿ ಉಂಟಾಗಿರುವ ಒತ್ತುವರಿಗಳನ್ನು ಅಂಗಡಿ ಮಾಲೀಕರು ಸ್ವಯಂ ಪ್ರೇರಿತವಾಗಿ ತೆರವುಗೊಳಿಸಿಕೊಳ್ಳಲು ಜುಲೈ 1ರವರೆಗೆ ಅವಕಾಶ ನೀಡಲಾಗುವುದು ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ದಿ ಸಚಿವ ಕೃಷ್ಣ ಬೈರೇಗೌಡ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ರಾಜ್ಯದಲ್ಲಿ ಮಳೆಯ ಕೊರತೆಯಿಂದ ಬರದ ಪರಿಸ್ಥಿತಿ ನಿರ್ಮಾಣವಾಗುತ್ತಿದ್ದು ಇನ್ನೊಂದು ವಾರದೊಳಗೆ ಸಮರ್ಪಕ ಮಳೆಯಾಗದಿದ್ದರೆ ಕರ್ನಾಟಕ ಸಂಪೂರ್ಣ ಬರಗಾಲದತ್ತ ಸಾಗುವ ಸಾಧ್ಯತೆ ಇದೆ. ರಾಜ್ಯ ಸರ್ಕಾರ ತಕ್ಷಣವೇ ಬರಗಾಲ ಘೋಷಿಸುವಂತೆ ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಹುಬ್ಬಳ್ಳಿಯಲ್ಲಿಂದು ಒತ್ತಾಯಿಸಿದ್ದಾರೆ. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜಗತ್ ಪ್ರಕಾಶ್ ನಡ್ಡಾ ಅವರ ಅಧ್ಯಕ್ಷತೆಯಲ್ಲಿ ಕೇಂದ್ರೀಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮಂಡಳಿಯ 16ನೇ ಸಮ್ಮೇಳನವು ಇದೇ 29ರಂದು ನವದೆಹಲಿಯಲ್ಲಿ ನಡೆಯಲಿದೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಡೆದಿರುವ ಅಡ್ಡ ಮತದಾನ ವಿದ್ಯಮಾನವನ್ನು ಬಿಜೆಪಿ ಪಕ್ಷದ ಹೈಕಮಾಂಡ್ ಅತ್ಯಂತ ಗಂಭೀರವಾಗಿ ಪರಿಗಣಿಸಿದೆ ಎಂದು ಕೇಂದ್ರ ಸಚಿವ ವಿ ಸೋಮಣ್ಣ ದಾವಣಗೆರೆಯಲ್ಲಿಂದು ತಿಳಿಸಿದ್ದಾರೆ. ಯುವಜನರನ್ನು ಗುರಿಯಾಗಿಸಿಕೊಂಡು ಮಾದಕ ವ್ಯಸನದ ಜಾಲಕ್ಕೆ ಸೆಳೆಯುವ ಪ್ರಯತ್ನಗಳು ನಡೆಯುತ್ತಿವೆ. ಇದು ಸಮಾಜಕ್ಕೆ ದೊಡ್ಡ ಸವಾಲಾಗಿ ಪರಿಣಮಿಸಿದ್ದು ಯುವಕರು ಮಾದಕ ದ್ರವ್ಯಗಳ ವ್ಯಸನಕ್ಕೆ ಬಲಿಯಾಗದೆ ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಕರೆ ನೀಡಿದ್ದಾರೆ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಬೆಳಗ್ಗೆ 11 ಗಂಟೆಗೆ ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಇದು ಮನ್ ಕಿ ಬಾತ್ನ 135ನೇ ಆವೃತ್ತಿಯಾಗಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆಯಡಿ ಪ್ರತಿ ಕ್ವಿಂಟಾಲ್ ತೋತಾಪುರಿ ಮಾವಿಗೆ 1,750 ರೂಪಾಯಿಗಳ ಬೆಲೆ ವ್ಯತ್ಯಾಸದ ಮೊತ್ತವನ್ನು ನಿಗದಿಪಡಿಸಿದ್ದು ಮಾವು ಬೆಳೆಗಾರರ ಹಿತದೃಷ್ಟಿಯಿಂದ ಇಂದಿನಿಂದಲೇ ಈ ಯೋಜನೆ ಅಧಿಕೃತವಾಗಿ ಜಾರಿಗೊಳಿಸಲಾಗುತ್ತಿದೆ ಎಂದು ಕೋಲಾರ ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ಎಫ್ಐಎಚ್ ಪುರುಷರ ಪ್ರೊ ಲೀಗ್ ಹಾಕಿ ಪಂದ್ಯದಲ್ಲಿ ಭಾರತ ತಂಡ ನಾಳೆ ನಡೆಯಲಿರುವ ತನ್ನ ಮುಂದಿನ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡವನ್ನು ಎದುರಿಸಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಸಂಜೆ 6 ಗಂಟೆಗೆ.

0: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

0: ವಿಶ್ವದ ಜೀವ ವೈವಿಧ್ಯದ ಕುರಿತು ನಾವು ನಮ್ಮ ಅರಿವು ಮತ್ತು ಗೌರವವನ್ನು ಹೆಚ್ಚಿಸಿಕೊಳ್ಳಬೇಕಾಗಿದೆ.
1: ಭೂಮಿ, ಆಕಾಶ ಮತ್ತು ನೀರು, ಈ ಮೂರು ನೆಲೆಗಳನ್ನು ಆಶ್ರಯಿಸಿ ಬದುಕುವ ಜೀವಕೋಟಿಯ ಸಂರಕ್ಷಣೆ ಮನುಕುಲದ ಕರ್ತವ್ಯ.
0: ಈ ಭೂಮಿಯ ಮೇಲೆ ಗೌರವದಿಂದ ಬದುಕುವ ಯಾವ ಜೀವಿಯ ಹಕ್ಕನ್ನು ನಾವು ಕಸಿದುಕೊಳ್ಳಲಾರೆವು? ಕ್ರಿಮಿಕೀಟಗಳು, ಪಕ್ಷಿ, ಉರಗ ಸಂತತಿ, ಪ್ರಾಣಿ ಸಂಕುಲ, ಹೀಗೆ ಎಲ್ಲ ಜೀವವರ್ಗಕ್ಕೂ ಈ ಭೂಮಿಯ ಮೇಲೆ ಬದುಕುವ ಹಕ್ಕಿದೆ.
1: ಸಸ್ಯ ಸಂಕುಲದ ನಾಶವೆಂದರೆ ಅದು ಜೀವ ಸಂಕುಲದ ನಾಶ.
2: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ 5:04.

ಶ್ರೋತೃಗಳೇ, ಇನ್ನೀಗ ಕೇಳಿ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ. ಈ ಕಾರ್ಯಕ್ರಮ ವಿವರಣೆಯ ನಂತರ ಅಂದರೆ 5:08 ಮೇಲೆ ಸೇಫ್ ಡ್ರೈವ್ ಕಾರ್ಯಕ್ರಮದಲ್ಲಿ ಮೊದಲಿಗೆ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮವನ್ನು ಕೇಳುವಿರಿ. ಸ್ಪೈಸ್ ಪ್ರಾಯೋಜಿತ ಕಾರ್ಯಕ್ರಮ. ಸ್ಪೈಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ. 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ, ಇದರ ಸಹಯೋಗ ನ್ಯಾಯ ಸಂಸ್ಥೆ, ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಆರು ಗಂಟೆ 2 ನಿಮಿಷಕ್ಕೆ ಗಾನ ಭಜಾನ. 6:55 ಕನ್ನಡ ರತ್ನಭಂಡಾರ ಕಾರ್ಯಕ್ರಮದ ಮರುಪ್ರಸಾರ. 7:22 ಕಗ್ಗದ ಸಿರಿ, ಇದರ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 8:02 ಬಾ ಶನಿವಾರದ ವಿಶೇಷ ಕಾರ್ಯಕ್ರಮ ಹೂಮಡೆ ಕನ್ನಡ ಚಲನಚಿತ್ರ ಧ್ವನಿವಾಹಿನಿ. 9:15 ನಮ್ಮ ನಿಲಯದಿಂದ ಹಿಂದಿ ಮೆಲೋಡಿಸ್. 10:02 ಪ್ರೇಮ ನಿನಾದ ಪ್ರಣಯ ಗೀತೆಗಳ ಕಾರ್ಯಕ್ರಮ.

ಇನ್ನು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಹೀಗಿದೆ. ಬೆಳಗ್ಗೆ 6:02 ಭಕ್ತಿಗೀತೆಗಳ ಕಾರ್ಯಕ್ರಮ ನಾದೋಪಾಸನೆ, 7:15 ಶುಭೋದಯ ಕರ್ನಾಟಕ. ಇದರಲ್ಲಿ ಮೊದಲಿಗೆ ಕನ್ನಡ ರತ್ನ ಭಂಡಾರ ಕೇಳುವಿರಿ, ಇದಾದ ನಂತರ ಭಾವಗೀತೆಗಳನ್ನು ಆಲಿಸುವಿರಿ. ಬೆಳಗ್ಗೆ 9:00 ಇಂದಿನ ವಿಶೇಷ, 10:02 ಓಲ್ಡ್ ಇಸ್ ಗೋಲ್ಡ್ ಹಳೆಯ ಸುಮಧುರ ಚಿತ್ರಗೀತೆಗಳ ಕಾರ್ಯಕ್ರಮ. ಕೆಳಗಡೆ ಗಮನಿಸಿ, ನಾಳೆ 10:55 ಮನ್ ಕಿ ಬಾತ್. ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಳ್ಳುವ ಮನದ ಮಾತು. ಇದಾದ ನಂತರ ಕನ್ನಡ ಅವತರಣಿಕೆಯನ್ನು ಕೇಳುವಿರಿ. ಮಧ್ಯಾಹ್ನ 12:05 ಕರೆಗೊಂದು ಹಾಡು, ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 1:20 ಭಾನುವಾರದ ವಿಶೇಷ ಸಂದೇಶ, ನಮಗೆ

ಸಂಗೀತ ನಿಮಗೆ, ಚಿತ್ರಗೀತೆಗಳು. 2:45 ಚಿತ್ರತಾಣ, ಒಂದೇ ಚಿತ್ರದ ಗೀತೆಗಳನ್ನು ಕೇಳುವಿರಿ. 4:00 ಪರಿಮಳ, 5:05 ಸೇಫ್ ಡ್ರೈವ್ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಓಲ್ಡ್ ಇಸ್ ಗೋಲ್ಡ್ ಕೇಳುವಿರಿ. 5:15 ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ. ಇನ್ನು 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ. ಇದರ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. 6:02 ಸೇಫ್ ಡ್ರೈವ್ನ ಮುಂದುವರೆದ ಭಾಗ ಗಾನ ಭಜನ ಕೇಳುವಿರಿ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ. 7:22 ಕಗ್ಗದ ಸಿರಿ. 7:35 ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ. ರಾತ್ರಿ 8:00 ಮನದ ಮಾತು ಕಾರ್ಯಕ್ರಮದ ಮರುಪ್ರಸಾರ. ರಾತ್ರಿ 9:15 ಹಿಂದಿ ಮೆಲೋಡಿಸ್. ರಾತ್ರಿ 10:02 ಪ್ರೇಮ ನಿನಾದ ಪ್ರಣಯ ಗೀತೆಗಳ ಕಾರ್ಯಕ್ರಮ. ಸ್ನೇಹಿತರೆ, ಇದಾಗಿತ್ತು ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ.

ಸೇಫ್ ಡ್ರೈವ್ನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ, ಪ್ರೀತಿಯ ಸುಸ್ವಾಗತ. ಆತ್ಮೀಯ ಕೇಳುಗರೆಲ್ಲರಿಗೂ ಹೊಯ್ಸಳ ರಾಮಣ್ಣ ವಾಲ್ಮೀಕಿಯ ನಮಸ್ಕಾರಗಳು.

ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರ ಕಲಾವಿದ ರಾಮಕೃಷ್ಣ. ನಾನು ಚಿಕ್ಕ ವಯಸ್ಸಿನಿಂದಲೂ ಕೂಡ ರೇಡಿಯೋದಿಂದಲೇ ಪ್ರಭಾವಿತನಾದವನು. ಕದ್ದು ಕದ್ದು ರೇಡಿಯೋನ ಪಕ್ಕದ ಮನೆಗೆ ಹೋಗಿ ಗೋಡೆಗೆ ಕಿವಿ ಕೊಟ್ಟು ಕೇಳುವಂತ ಅಭ್ಯಾಸ ಉಳ್ಳವನು. ಭೀಮಸೇನ್ ಜೋಶಿ, ಪಿ ಬಿ ಶ್ರೀನಿವಾಸ್, ಘಂಟಸಾಲ ಅಂತ ಮುಂತಾದ ಅನೇಕ ವಿಶೇಷ ಧ್ವನಿಗಳನ್ನು ರೇಡಿಯೋ ಮೂಲಕ ಕೇಳಿ ಆನಂದಪಟ್ಟು ನನ್ನ ರಕ್ತಗತಗೊಳಿಸ್ಕೊಂಡವನು. ಹಾಗಾಗಿ ಗೌರವ ನನಗೆ ರೇಡಿಯೋದ ಮೇಲೆ ತುಂಬ ಇದೆ. ವಿವಿಧ ಭಾರತಿ ಅಂದರೆ ಎಲ್ಲ ಕನ್ನಡ ಚಲನಚಿತ್ರದ ಹಾಡುಗಳು

0: ಬಹಳ ಮನಮುಟ್ಟವಾಗಿರ್ತದೆ. ನೀವು ಕೇಳಿ, ನಾನು ಸದಾ ಕೇಳ್ತೀನಿ. ಧನ್ಯವಾದ, ನಮಸ್ಕಾರ.
1: ವಿವಿಧ ಭಾರತಿ, ವಿವಿಧ ಭಾರತಿ, ವಿವಿಧ ಭಾರತಿ ಮಧುರ, ಏನು ಇಂಚರ, ಏನು ಸುಂದರ ನಾದ ಮಕರಂದ.
2: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
3: ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ.

1964 ಬಿಡುಗಡೆಯಾದ ಅನ್ನಪೂರ್ಣ ಈ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಪಿ ಬಿ ಶ್ರೀನಿವಾಸ್ ಅವರು ಈ ಗೀತೆಯನ್ನು ಹಾಡಿದವರು. ಚಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತವಿತ್ತು. ಇದು ಪಂಡರಿಬಾಯಿ ಅವರ ನಿರ್ಮಿಸಿದ ಚಿತ್ರ ಸಹ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಗೀತೆ

1962ರಲ್ಲಿ ಬಿಡುಗಡೆಯಾದ ವೈ ಆರ್ ಸ್ವಾಮಿ ಅವರ ನಿರ್ದೇಶನದ ಸ್ವರ್ಣ ಗೌರಿ ಈ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಚಿತ್ರದ ತಾರಾಗಣದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಸತ್ಯನಾರಾಯಣ, ಕೆ ಎಸ್ ಅಶ್ವಥ್, ಗಣಪತಿ ಭಟ್ ಹಾಗೂ ಸಹ ಕಲಾವಿದರು ಅಭಿನಯಿಸಿದರು. ಚಿತ್ರದ ಸಾಹಿತ್ಯ ಎಸ್ ಕೆ ಕರೀಂ ಖಾನ್, ಸಂಗೀತ ಎಂ ವೆಂಕಟರಾಜು ಅವರದಾಗಿತ್ತು. ಗೀತೆಯನ್ನು ಹಾಡಿದವರು ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ.

ಕಲ್ಯಾಣ್ ಕುಮಾರ್, ಬಿ ಸರೋಜಾದೇವಿ, ಜಯಂತಿ, ಅಶ್ವಥ್, ಶಿವರಾಮ್ ಹಾಗೂ ಸಹ ಕಲಾವಿದರು ಅಭಿನಯಿಸಿದ ಬೆರತ ಜೀವ ಈ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಕೂರ ಸೀತಾರಾಮ ಶಾಸ್ತ್ರಿ ಅವರ ಗೀತ ರಚನೆ, ವಿಜಯ್ ಭಾಸ್ಕರ್ ಅವರ ಸಂಗೀತವಿತ್ತು. ಗೀತೆಯನ್ನು ಹಾಡಿದವರು ಪಿ ಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲ. ಇದು 1965 ಬಿಡುಗಡೆಯಾದ ಚಿತ್ರ. ಇನ್ನು ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಹಳೆಯ ಸುಮಧುರ ಚಿತ್ರಗೀತೆಗಳನ್ನು ಕೇಳುವಾಗ ಎಲ್ ಆರ್ ಈಶ್ವರಿ ಅವರ ಗೀತೆಯನ್ನು ಕೇಳದಿದ್ರೆ ಏನೋ ಒಂದು ರೀತಿ ಕಳೆದುಕೊಂಡ ಭಾವ ಅಲ್ವೇ. ಈಗ ಎಲ್ ಆರ್ ಈಶ್ವರಿ ಅವರ ಧ್ವನಿಯಲ್ಲಿ ಹೃದಯ ಸಂಗಮ ಚಿತ್ರದ ಗೀತೆ.

0: ಎಲ್ಲಾರ್ ಈಶ್ವರಿ, ನಮ್ಮೆಲ್ಲರ ಈಶ್ವರಿ. ಇವರು ಹಾಡಿದ ಹೃದಯ ಸಂಗಮ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಚಿ ಉದಯಶಂಕರ್ ಅವರ ಗೀತ ರಚನೆ, ವಿಜಯ್ ಭಾಸ್ಕರ್ ಅವರ ಸಂಗೀತವಿದು. ಇದು ಹೃದಯ ಸಂಗಮ ಚಿತ್ರದ ಗೀತೆ ಆಗಿತ್ತು. 1972 ಬಿಡುಗಡೆಯಾದ ಚಿತ್ರ. ಈಗ ಕಾರ್ಯಕ್ರಮ ನ್ಯಾಯವಾಣಿ, ಇದಾದ ನಂತರ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮವನ್ನು ಮುಂದುವರಿಸೋಣ.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ, ಸಹಯೋಗ ನ್ಯಾಯಸಂಸ್ಥೆ.
2: ಇಂದಿನ ನ್ಯಾಯವಾಣಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ವಕೀಲರಾದ ಸಂದರ್ಶಿನಿ ಅವರು. ಮೇಡಮ್ ನಮಸ್ಕಾರ.
3: ನಮಸ್ಕಾರ ಸರ್.
2: ಈಗ ನೋಡಿ, ಈಗ ಎಷ್ಟೋ ಸಲ ಯಾವುದೋ ಒಂದು ಕಾಡಿನಲ್ಲಿ ಒಂದು ಮನೆ ಇರುತ್ತೆ, ಅಥವಾ ನಮ್ಮ ವ್ಯವಹಾರ ತುಂಬ ಜಾಸ್ತಿ ಇರುತ್ತೆ, ಅದಕ್ಕೆ ನಮಗೆ ವೈರುಗಳು ಹುಟ್ಕೊಂಡಿದ್ದಾರೆ ಅಂತ ಒಂದಿರುತ್ತೆ, ಅಥವಾ ಯಾವುದೋ ಪ್ರಾಣಿಗಳಿಂದ ನಮಗೆ ಪ್ರಾಬ್ಲಮ್ ಇರುತ್ತೆ. ಇಷ್ಟೆಲ್ಲ ಇದ್ದಾಗ ನಮ್ಮ ಸ್ವರಕ್ಷಣೆಗಾಗಿನೋ ಅಥವಾ ಇನ್ನೊಬ್ಬರ ಒಂದು ಭಯದಿಂದ ನಮಗೆ ತೊಂದರೆ ಆದಾಗ ನಮಗೆ ಬೇಕಾಗತ್ತೆ ಅಂತ ಹೇಳಿ ಉದ್ದೇಶದಿಂದ ಕೆಲವೊಬ್ರು ಬಂದೂಕು ಇಟ್ಕೊಳ್ತಾರೆ. ಇದು ಕಾನೂನು ಪ್ರಕಾರ ಏನು ಅಂತ ಅನ್ನೋದು ಜನರಿಗೆ ಗೊತ್ತಿಲ್ಲ. ಹೇಗೆ ಮೇಡಮ್ ಇದು ಇಟ್ಕೊಳ್ಬಹುದಾ ಹಂಗೆ ಬಂದೂಕನ್ನ?
3: ಇಲ್ಲ ಸರ್, ಆಕ್ಚುಲಿ ನಾವು ಯಾರು ಕೂಡ ವೆಪನ್ಸ್ ಅನ್ನ ನಾವು ಇಟ್ಕೊಳ್ಳೋ ಹಾಗಿಲ್ಲ. ಆ ವೆಪನ್ಸ್ ಅನ್ನ ಯಾರು ಇಟ್ಕೋಬಹುದು, ಯಾವಾಗ ಇಟ್ಕೋಬಹುದು ಅಂತ ಹೇಳಿ ಇದೆ, ಅದು ಆರ್ಮ್ಸ್ ಆಕ್ಟ್ ಅಲ್ಲಿ ಸ್ಪೆಸಿಫೈ ಮಾಡಲಾಗಿದೆ. ಹಂಗೇನಾದ್ರೂ ನಾವು ಯಾವ್ದಾದ್ರೂ ಬಂದೂಕನ್ನ ಇಟ್ಕೋಬೇಕು ಮಾಡಬೇಕು ಅಂತ ಹೇಳಿದ್ರೆ ನಾವು ಲೈಸೆನ್ಸ್ ಹೋಲ್ಡರ್ ಆಗಿರ್ಬೇಕು. ಅದಕ್ಕೆ ಫಸ್ಟ್ ಲೈಸೆನ್ಸ್ ತಗೋಬೇಕಾಗತ್ತೆ. ನಾವು ಈ ತರ ಬಂದೂಕನ್ನ ಪರ್ಚೇಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ಪರ್ಚೇಸ್ಗೂ ಕೂಡ ಲೈಸೆನ್ಸ್ ನ ತಗೋಬೇಕು, ನಮ್ಮ ಹತ್ರ ಇಟ್ಕೊಳಕ್ಕೂ ಕೂಡ ಲೈಸೆನ್ಸ್ ನ ತಗೋಬೇಕು. ಈ ಎಲ್ಲಾ ಒಂದು ಇದನ್ನ ಅಂಶಗಳನ್ನ ಚರ್ಚೆ ಮಾಡಿ ನಮಗೆ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಏನಿರ್ತಾರಲ್ಲ ಗೌರ್ಮೆಂಟ್ ಇಂದ ನಮಗೆ ಇಶ್ಯೂ ಮಾಡ್ತಾರೆ. ಹಂಗೆ ಬೇಕು ಅಂದರೆ ಮೊನ್ನೆ ನೀವು ನೋಡಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬಂತು, ಇದು ರಾಮನಗರ ಹತ್ರ ಬ್ಯಾಂಗ್ಳೂರ್ ಮಂಗ್ಳೂರ್ ಹೈವೇ ಅಲ್ಲಿ ಪಾಪ ಕಾಲೇಜ್ ಸ್ಟೂಡೆಂಟ್ಸ್ ಒಂದು 3 ಜನ ಇದ್ರ ಹತ್ರ ದೇವಸ್ಥಾನದ ಹತ್ರ 150 ರೂಪಾಯಿ ಕೊಟ್ಟು ಒಂದು ಬೊಂಬೆ ಪಿಸ್ತೂಲ್ ಅನ್ನ ತಗೊಂಡು ಕಾರ್ ಅಲ್ಲಿ ಶೋ ಮಾಡ್ಲಿಕ್ಕೆ ಹೊರಡ್ತಾರೆ. ವಿಂಡೋ ಇಂದ ಆ ಒಂದು ಪಿಸ್ತೂಲ್ ಅನ್ನ ತೋರಿಸ್ತಾ ವಿಂಡೋ ಇಂದ ವಿಡಿಯೋಸ್ ಅನ್ನ ತೆಗಿತಾರೆ. ಅದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗಿರೋದು. ಅದಕ್ಕೆ ಆ ಕಾರಣದಿಂದ ಅದು ಬಂದೂಕಲ್ಲ, ಆದ್ರೂ ಕೂಡ ಈ ಆಕ್ಟ್ ಅಲ್ಲಿ ಅವರನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಆಮೇಲೆ ಸ್ಟೇಷನ್ ಬೈಲ್ ಕೊಟ್ಟು ಬುದ್ಧಿವಂತಿಕೆ ಹೇಳಿ ಕಳಿಸಿದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ನಿಜವಾದ ಪಿಸ್ತೂಲ್, ಅದು ಒಂದು ಬೊಂಬೆ ಪಿಸ್ತೂಲ್ಗೆ ಅರೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ನಿಜವಾದ ಪಿಸ್ತೂಲ್ ಇಟ್ಕೊಂಡ್ರೆ ಇನ್ ಏನೆಲ್ಲ ಕಾನ್ಸಿಕ್ವೆನ್ಸಸ್ ಫೇಸ್ ಮಾಡ್ಬೇಕಾಗತ್ತೆ ಅನ್ನೋದು ನಾವು ಯೋಚನೆ ಮಾಡ್ಬೇಕಾಗತ್ತೆ. ಮತ್ತೆ ಇದರಲ್ಲಿ ಲೈಸೆನ್ಸ್ ತಗೋಬೇಕು ಅಂತ ಹೇಳಿ ಅಪ್ಲಿಕೇಶನ್ಸ್ ಗಳನ್ನ ಹಾಕಿದ್ರೆ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಎಲ್ಲ ವೆರಿಫೈ ಮಾಡ್ತಾರೆ. ಏನು 21 ವರ್ಷ ವಯಸ್ಸು ತುಂಬಿರ್ಬೇಕು, ಮತ್ತೆ ಆ ವ್ಯಕ್ತಿಗೆ ಏನಕ್ಕೆ ಪಿಸ್ತೂಲ್ ಬೇಕು ಅನ್ನೋದನ್ನ ಕೂಡ ವೆರಿಫೈ ಮಾಡ್ತಾರೆ. ಈ ಪಿಸ್ತೂಲ್ ಅನ್ನ ಯೂಸ್ ಮಾಡುವಾಗ್ಲೂ ಕೂಡ ನಿಮಗೆ ಅಕಸ್ಮಾತ್ ಹಂಗೂ ಲೈಸೆನ್ಸ್ ಕೊಟ್ಟರು, ನೀವು ಪರ್ಚೇಸ್ ಮಾಡಿದ್ರಿ ಅಂತ ಹೇಳಿದ್ರು ಕೂಡ ಅದಕ್ಕೆ ಟ್ರೈನಿಂಗ್ ಇದೆ ಸರ್. ಅವ್ರು ಯೂಸ್ ಮಾಡುವಂತಹ ವ್ಯಕ್ತಿ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿ ಕೂಡ ಟ್ರೈನಿಂಗ್ ಕೊಡ್ತಾರೆ. ಪರ್ಮಿಷನ್ ಅನ್ನೋದು ಬಳಸ್ಬೇಕು ಅಂದಾಗ್ಲೂ ಕೂಡ ಯಾವ ಆರ್ಗನ್ ಗೆ ಎಫೆಕ್ಟ್ ಆಗೋ ತರ ಅವರು ಶೂಟ್ ಮಾಡಬಹುದು, ಯಾವ ಸಂದರ್ಭದಲ್ಲಿ ಶೂಟ್ ಮಾಡಬೇಕಾಗತ್ತೆ, ಪ್ರೊಟೆಕ್ಟ್ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಶೂಟ್ ಮಾಡಬಹುದು. ಅದು ಮೇನ್ ಆರ್ಗನ್ಸ್. ಈಗ ಡೈರೆಕ್ಟ್ ಆಗಿ ಹಾರ್ಟ್ ಗೆ ಹೊಡೆದಾಗ ಏನಾಗುತ್ತೆ, ಮನುಷ್ಯ ಸಾವಾಗತ್ತೆ. ಅದೇ ಕಾಲಿಗೆ ಹೊಡೆದಾಗ
2: ಬದುಕ್ತಾನೆ.
3: ಸೊ ಆ ರೀತಿ ಯಾವ ರೀತಿ ಯೂಸ್ ಮಾಡಬೇಕು ಅದನ್ನ ಅನ್ನೋದು ಕೂಡ ಟ್ರೈನ್ ಮಾಡಿನೇ ಕೊಡ್ತಾರೆ.
2: ಸುಮ್ನೆ ಇಟ್ಕೊಳ್ಬಹುದು ಅಂತ ಯಾರು ಅನ್ಕೊಳ್ಬೇಡಿ, ಅದು ಯಾವತ್ತು ಬಹಳ ಅಪಾಯಕಾರಿ, ತಪ್ಪು, ಕಾನೂನು ಬಾಹಿರ ಆಗತ್ತೆ. ಕಾನೂನು ಬದ್ಧವಾಗಿ ನೀವು ಏನ್ ಮಾಡ್ತೀರಿ ಅದನ್ನ ಇಟ್ಕೊಳ್ಬಹುದು, ಅದಕ್ಕೂ ಕೂಡ ನಿಯಮಗಳಿವೆ, ಆ ನಿಯಮಾನುಸಾರ ಅದನ್ನ ಬಳಸಬಹುದಂತ ತಾವು ಈ ಒಂದು ಮಾಹಿತಿಯನ್ನ ಮಾಡಿಕೊಟ್ಟಿದ್ದೀರಿ. ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
3: ನಮಸ್ಕಾರ.
1: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರ ನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
2: ನಮಸ್ಕಾರ, ನಾನು ನಿಮ್ಮ ಪ್ರೇಮ ಮಾತಾಡ್ತಾ ಇದ್ದೀನಿ. ನಾನು ಯಾವಾಗಲೂ ವಿವಿಧ ಭಾರತಿ ದಿನಾ ಕೇಳ್ತಾ ಇರ್ತೀನಿ. ಅದರಲ್ಲಿ ಹಿಂದಿ ಸಾಂಗ್ಸು, ಕನ್ನಡ ಹಳೇ ಸಾಂಗ್ಸು ಎಲ್ಲ ಕೇಳ್ತಾ ಇರ್ತೀನಿ. ಬಹಳ ಇಂಪಾಗಿರುತ್ತೆ. ನೀವು ಕೇಳ್ತೀರಲ್ಲ ವಿವಿಧ ಭಾರತಿ, ಕೇಳ್ತಾ ಇರಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಬಿ ಆರ್ ಪಂತಲು ಇವರು ನಿರ್ದೇಶಿಸಿದ ಅತ್ಯುತ್ತಮ ಚಿತ್ರಗಳಲ್ಲಿ ಎಮ್ಮೆ ತಮ್ಮಣ್ಣ ಈ ಚಿತ್ರವೂ ಸಹ ಒಂದು. ಇದೇ ಚಿತ್ರದ ಗೀತೆ ಕಾರ್ಯಕ್ರಮದಲ್ಲಿ ಈಗ ಪಿ ಬಿ ಶ್ರೀನಿವಾಸ್ ಗೀತೆಯನ್ನು ಹಾಡಿದ್ದಾರೆ. ಜಿ ವಿ ಅಯ್ಯರ್ ಅವರ ಗೀತೆ ರಚನೆ, ಟಿ ಜಿ ಲಿಂಗಪ್ಪ ಅವರ ಸಂಗೀತ, ಎಸ್ ಜಾನಕಿಯವರು ಸಹ ಈ ಗೀತೆಗೆ ಧ್ವನಿಗೂಡಿಸಿದ್ದಾರೆ

ಆರ್ ಎನ್ ಜಯಗೋಪಾಲ್ ಅವರ ಗೀತ ರಚನೆ, ಟಿ ಚಲಪತಿರಾವ್ ಅವರ ಸಂಗೀತ, ಪಿ ಬಿ ಶ್ರೀನಿವಾಸ್, ಎಸ್ ಜಾನಕಿ ಹಾಗೂ ಸಂಗಡಿಗರು ಹಾಡಿದ ಮತ್ತೊಂದು ಗೀತೆ ಕಾರ್ಯಕ್ರಮದಲ್ಲೀಗ. ಇದು 1962 ಬಿಡುಗಡೆಯಾದ ಚಿತ್ರ. ಇದು ಮನೆ ಅಳಿಯ ಚಿತ್ರದ ಗೀತೆ.

0: ನಾನೇ ಹೇಳಿ ಕಣ್ಣು ಅದು ಕಣ್ಣು
1: ಕಣ್ಣು ಅದು ಗಂಡಿನ ಕಣ್ಣು ಹೆಣ್ಣಿನ ಕಣ್ಣು ಗಂಡಿನ ಕಣ್ಣು ಹೆಣ್ಣಿನ ಕಣ್ಣು ಗಂಡಿನ ಕಣ್ಣು ಹೆಣ್ಣಿನ ಕಣ್ಣು ಗಂಡಿನ ಕಣ್ಣು.
2: ಕಾರ್ಯಕ್ರಮದಲ್ಲಿ ಪ್ರಸಾರವಾದ ಎಲ್ಲಾ ಈಶ್ವರಿಯವರು ಹಾಡಿದ ಗೀತೆಯನ್ನು ಕೇಳಿದ ನಮ್ಮ ಕೇಳುಗರು ಇನ್ನೊಂದು ಗೀತೆ ಬರಬಹುದೇ ಅಂತ ಕೇಳ್ತಾ ಇದ್ದಾರೆ. ಖಂಡಿತ ಬರಬಹುದು, ನಮ್ಮ ಕೇಳುಗರ ಖುಷಿಯೇ ನಮ್ಮ ಖುಷಿ. ಎಲ್ಲಾ ಈಶ್ವರಿ ಹಾಗೂ ಪಿ ಬಿ ಶ್ರೀನಿವಾಸ್ ಅವರು ಹಾಡಿದ ನಮ್ಮ ಊರು ಚಿತ್ರದ ಗೀತೆ ಇದು. ಕಾರ್ಯಕ್ರಮದ ಕೊನೆಯ ಗೀತೆ

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 3 ದಿನಗಳ ಅಧಿಕೃತ ಭೇಟಿಗಾಗಿ ಇಂದು ಸೆಷಲ್ಸ್ ತಲುಪಿದ್ದಾರೆ. ಸೆಷಲ್ಸ್ ಅಧ್ಯಕ್ಷ ಡಾ ಪ್ಯಾಟ್ರಿಕ್ ಹರ್ಮಿನಿ ಅವರು ವಿಮಾನ ನಿಲ್ದಾಣದಲ್ಲಿ ನೀಡಿದ ಆತ್ಮೀಯ ಸ್ವಾಗತಕ್ಕೆ ಪ್ರಧಾನಮಂತ್ರಿ ಕೃತಜ್ಞತೆ ಸಲ್ಲಿಸಿದ್ದಾರೆ. ನಾಡಪ್ರಭು ಕೆಂಪೇಗೌಡ ಜಯಂತಿಯ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿ ದಿವಂಗತ ಎಸ್ಎಂ ಕೃಷ್ಣ ಅವರ ಹೆಸರಿನ ನೂತನ ದಶಪಥ ರಸ್ತೆಯನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಲೋಕಾರ್ಪಣೆ ಮಾಡಿದರು. ಎಸ್ಎಂ ಕೃಷ್ಣ ಅವರ ಪತ್ನಿ ಪ್ರೇಮಾ ಕೃಷ್ಣ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಸಚಿವರಾದ ಕೆಎಚ್ ಮುನಿಯಪ್ಪ, ಕೃಷ್ಣ ಬೈರೇಗೌಡ ಸೇರಿದಂತೆ ಗಣ್ಯರು ಉಪಸ್ಥಿತರಿದ್ದರು. ಜಾತಿ ಧರ್ಮ ವರ್ಗಗಳ ಭೇದವಿಲ್ಲದೆ ಸಮಾಜದ ಎಲ್ಲರನ್ನೂ ಒಗ್ಗೂಡಿಸಿ ಕೆಂಪೇಗೌಡರು ಬೆಂಗಳೂರಿನಂತಹ ಮಹಾನಗರ ನಿರ್ಮಿಸಿದರು. ಅವರ ಸಮಾಜಮುಖಿ ಚಿಂತನೆ ಇಂದಿನ ಪೀಳಿಗೆಗೆ ದಾರಿದೀಪ ಎಂದು ಆದಿಚುಂಚನಗಿರಿ ಹಾಸನ ಕೊಡಗು ಶಾಖಾ ಮಠದ ಶಂಭುನಾಥ ಸ್ವಾಮೀಜಿ ಹಾಸನದಲ್ಲಿ ನಡೆದ ಕೆಂಪೇಗೌಡರ 517ನೇ ಜಯಂತಿ ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ. ನವಜಾತ ಶಿಶುವಿನಿಂದ 5 ವರ್ಷದೊಳಗಿನ ಮಕ್ಕಳಿಗೆ ರಾಷ್ಟೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮದಡಿ ನಾಳೆ ಬೆಳಗ್ಗೆ 8ರಿಂದ ಸಂಜೆ 5 ಗಂಟೆಯವರೆಗೆ ಪೋಲಿಯೋ ಲಸಿಕೆ ನೀಡಲಾಗುವುದು. ಚಾಮರಾಜನಗರ ಜಿಲ್ಲೆಯಲ್ಲಿ 66,601 ಮಕ್ಕಳಿಗೆ ಲಸಿಕೆ ಹಾಕುವ ಗುರಿ ಹೊಂದಲಾಗಿದೆ ಎಂದು ತಾಲೂಕು ಆರೋಗ್ಯಾಧಿಕಾರಿ ಡಾ ಅಲೀಂ ಪಾಷಾ ಹೇಳಿದ್ದಾರೆ. ಖ್ಯಾತ ತಮಿಳು ನಟ ನಿರ್ದೇಶಕ ಕೆ ಭಾಗ್ಯರಾಜ್ ಚೆನ್ನೈನಲ್ಲಿಂದು ಹೃದಯಾಘಾತದಿಂದ ನಿಧನರಾದರು. ಅವರಿಗೆ 73 ವರ್ಷ ವಯಸ್ಸಾಗಿತ್ತು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ತಮಿಳುನಾಡು ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್, ಡಿಎಂಕೆ ಮುಖ್ಯಸ್ಥ ಎಂಕೆ ಸ್ಟಾಲಿನ್, ಚಿತ್ರರಂಗದ ಗಣ್ಯರು ಸೇರಿದಂತೆ ಹಲವರು ಸಂತಾಪ ಸೂಚಿಸಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ತೆಲಂಗಾಣದ ಹೈದರಾಬಾದ್ನಲ್ಲಿ ರಸ್ತೆಯೊಂದಕ್ಕೆ ತಮ್ಮ ಹೆಸರನ್ನು ನಾಮಕರಣ ಮಾಡಿರುವುದಕ್ಕಾಗಿ ಭಾರತಕ್ಕೆ ಧನ್ಯವಾದ ಅರ್ಪಿಸಿದ್ದಾರೆ. ಡೊನಾಲ್ಡ್ ಟ್ರಂಪ್ ಅವೆನ್ಯೂ ಎಂದು ರಸ್ತೆಗೆ ನಾಮಕರಣ ಮಾಡಿರುವುದನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಉಲ್ಲೇಖಿಸಿರುವ ಅವರು, ಭಾರತದಲ್ಲಿ ಅಮೆರಿಕದ ಅಧ್ಯಕ್ಷರೊಬ್ಬರ ಹೆಸರನ್ನು ರಸ್ತೆಯೊಂದಕ್ಕೆ ನಾಮಕರಣ ಮಾಡಿರುವುದು ಇದೇ ಮೊದಲು ಎಂದು ಹರ್ಷ ವ್ಯಕ್ತಪಡಿಸಿದ್ದಾರೆ. ಜಪಾನ್ನ ಯಾತ್ಸುಶಿರೋದಲ್ಲಿ ನಡೆಯುತ್ತಿರುವ ಬ್ಯಾಡ್ಮಿಂಟನ್ ಏಷ್ಯಾ ಜೂನಿಯರ್ ಮಿಶ್ರ ತಂಡ ಚಾಂಪಿಯನ್ಶಿಪ್ನಲ್ಲಿ ಭಾರತ ತಂಡ ತನ್ನ ಮೊದಲ ಗುಂಪು ಸಿ ಪಂದ್ಯದಲ್ಲಿ ಕಜಕಿಸ್ತಾನ ವಿರುದ್ದ 2-0 ಅಂತರದ ಗೆಲುವು ದಾಖಲಿಸಿ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 7 ಗಂಟೆಗೆ.

0: ಮನೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು. ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
1: ಹಾಗೆ ಹೇಳು ಮತ್ತೆ.
0: ನಿರ್ಮಾ ಶುದ್ಧ ಉಪ್ಪು.
2: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದರ ಎಲ್ಲ ಗುಣ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
4: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ 6:04.

ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಹಳೆಯ ಸುಮಧುರ ಚಿತ್ರಗೀತೆಗಳನ್ನು ಕೇಳಿದ್ರಿ ಅಲ್ವೇ? ಈಗ ಡ್ಯಾನ್ಸ್ ಬೀಟ್ಸ್ಗಳನ್ನು ಕೇಳುವ ಸಮಯ. ಕಾರ್ಯಕ್ರಮದ ಮೊದಲಿಗೆ ಕೇಳಿದ ಗೀತೆ ಬಿಂದಾಸ್ ಚಿತ್ರದಾಗಿತ್ತು. ಗಾಯಕ ಶಾನ್ ಅವರು ಗೀತೆಯನ್ನು ಹಾಡಿದವರು. ಕವಿರಾಜ್ ಅವರ ಗೀತ ರಚನೆ. ಈಗ ಅವನೇ ಶ್ರೀಮನ್ನಾರಾಯಣ ಈ ಚಿತ್ರದ ಗೀತೆ.

ಅವನೇ ಶ್ರೀಮನ್ನಾರಾಯಣ. ಈ ಚಿತ್ರದ ಗೀತೆಯನ್ನು ಕೇಳಿದಲ್ಲ. ಈಗ ಕರಟಕ ಧಮನಕ ಈ ಚಿತ್ರದ ಒಂದು ಗೀತೆ. ಗಾಯಕ ರಾಜೇಶ್ ಕೃಷ್ಣನ್ ಹಾಗೂ ಉಪೇಂದ್ರ ಅವರು ಈ ಗೀತೆಯನ್ನು ಹಾಡಿದ್ದಾರೆ. ಯೋಗರಾಜ್ ಭಟ್ ಅವರ ಗೀತ ರಚನೆ, ವಿ ಹರಿಕೃಷ್ಣ ಅವರ ಸಂಗೀತ. ಚಿತ್ರ ಗೊತ್ತಾಯ್ತಲ್ಲ, ಕರಟಕ ಧಮನಕ.

0: ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ಶಮಿತಾ ಮಲ್ನಾಡ್. ನಾನ್ ಕೇಳ್ತಾ ಇರ್ತೀನಿ ಯಾವಾಗ್ಲೂ ಬೆಂಗಳೂರು ವಿವಿಧ ಭಾರತಿ 102.9 FM. ನನ್ಗೆ ಇಷ್ಟ ಆಗೋದು ಇಲ್ಲಿ ನಡ್ಸ್ಕೊಡುವಂತ ಪ್ರತಿಯೊಬ್ಬ ಆರ್ ಜೆ ಬಹಳ ಸ್ಪಷ್ಟವಾಗಿ ಕನ್ನಡನ ಮಾತಾಡ್ತಾರೆ. ಜೊತೆನಲ್ಲಿ ಯಾವ ಹಾಡು, ಯಾವ ಸಿನಿಮಾ ಅದು, ಯಾರ್ ಬರ್ದಿರೋದು, ಯಾರ್ ಹಾಡಿರೋದು, ಇವೆಲ್ಲವನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇರ್ತಾರೆ. ನಾನ್ ಯಾವಾಗ್ಲೂ ಕೇಳ್ತಾ ಇರ್ತೀನಿ ವಿವಿಧ ಭಾರತಿ, ನೀವು ಕೇಳಿ ವಿವಿಧ ಭಾರತಿ.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
2: ಗಾನಭಜನ ಕಾರ್ಯಕ್ರಮದಲ್ಲಿ ಡ್ಯಾನ್ಸ್ ಬೀಟ್ಸ್ ಗೀತೆಗಳನ್ನ ಕೇಳುತ್ತಿರುವರಿ. ಕಾರ್ಯಕ್ರಮದ ಮುಂದಿನ ಗೀತೆ ಚಿತ್ರ ವಜ್ರಕಾಯ. ಕೆ ಕಲ್ಯಾಣ್ ಅವರ ಗೀತ ರಚನೆ, ಅರ್ಜುನ್ ಜನ್ಯ ಅವರ ಸಂಗೀತ, ಶರಣ್ ಹಾಗೂ ಸುನೀತಾ ಅವರು ಈ ಗೀತೆಯನ್ನ ಹಾಡಿದ್ದಾರೆ.

ಕಾರ್ಯಕ್ರಮದಲ್ಲಿ ಈವರೆಗೂ ಇತ್ತೀಚಿನ ವರ್ಷಗಳಲ್ಲಿ ಬಿಡುಗಡೆಯಾದ ಕೆಲವು ಡ್ಯಾನ್ಸ್ ಬೀಟ್ಸ್ ಗೀತೆಗಳನ್ನು ಕೇಳಿದ್ರಲ್ಲ, ಈಗ 80 ಹಾಗೂ 90 ದಶಕಕ್ಕೆ ಹೋಗ್ಬರೋಣ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರು ಹಾಡಿದ ಮತ್ತೆ ಹಾಡಿತು ಕೋಗಿಲೆ ಈ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಚೌದಯಶಂಕರ್ ಅವರ ಗೀತ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತವಿತ್ತು. ಸೇಫ್ ಡ್ರೈವ್ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಈ ದಿನದ ಸೇಫ್ ಡ್ರೈವ್ ಕಾರ್ಯಕ್ರಮದಲ್ಲಿ ರಸ್ತೆ ಸುರಕ್ಷತಾ ವಿಚಾರವಾಗಿ ಒಂದು ವಿಷಯವನ್ನು ಪ್ರಸ್ತಾಪ ಮಾಡುವುದಾದರೆ, ಓವರ್ ಟೇಕಿಂಗ್ ಅಂದರೆ ರಸ್ತೆಯಲ್ಲಿ ಸಂಚರಿಸುವಾಗ ಮುಂದಿನ ವಾಹನವನ್ನು ಹಿಂದಿಕ್ಕುವುದಕ್ಕೂ ಒಂದು ನಿಯಮ ಅಂತಿದೆ. ಸದಾ ಓವರ್ಟೇಕಿಂಗ್ ಮಾಡುವಾಗ ಬಲಗಡೆಯಿಂದಲೇ ಮಾಡಬೇಕಾಗುತ್ತೆ. ಇದು ಹೆಚ್ಚು ಸುರಕ್ಷಿತ ಸಹ, ಯಾಕೆಂದರೆ ಭಾರತದಲ್ಲಿ 99% ರೈಟ್ ಹ್ಯಾಂಡ್ ಡ್ರೈವಿಂಗ್ ಇರೋದ್ರಿಂದ ನಾವು ಓವರ್ಟೇಕ್ ಮಾಡುವಾಗ ಮುಂದಿನ ವಾಹನದ ಚಾಲಕರಿಗೆ ನಾವು ಕಾಣಬೇಕಾಗುತ್ತೆ. ಹಾಗಾಗಿ ಸದಾ ಬಲಗಡೆಯಿಂದ ಓವರ್ಟೇಕಿಂಗ್ ಮಾಡೋದು ಉತ್ತಮ. ಹಾಗೆಯೇ ಕೆಲವೊಂದು ಹೆದ್ದಾರಿಗಳಲ್ಲಿ, ಕಿರಿದಾದ ರಸ್ತೆಗಳಲ್ಲಿ ನೋ ಓವರ್ಟೇಕಿಂಗ್ ಅಂತ ಫಲಕ ಇರುತ್ತೆ. ಹಾಗಾಗಿ ಅಂತಹ ಕಡೆ ಓವರ್ಟೇಕಿಂಗ್ ಮಾಡದೇ ಇರೋದು ಉತ್ತಮ. ಎರಡು ವಿಷಯಗಳನ್ನು ಗಮನದಲ್ಲಿಟ್ಕೊಳ್ಳಿ. ಒಂದು, ಸದಾ ಬಲಗಡೆಯಿಂದ ಓವರ್ಟೇಕ್ ಮಾಡೋದು. ಮತ್ತೊಂದು, ನೋ ಓವರ್ಟೇಕಿಂಗ್ ಫಲಕ ಇರೋ ಕಡೆ ಖಂಡಿತ ಓವರ್ಟೇಕಿಂಗ್ ಮಾಡೋದು ಬೇಡವೇ ಬೇಡ. ಈಗ ಮತ್ತೊಂದು ಗೀತೆ ಕಾರ್ಯಕ್ರಮದಲ್ಲಿ. ರಾಜ ಮಹಾರಾಜ ಚಿತ್ರ

ಸದ್ಯಕ್ಕೆ ನಾನೇ ನಿಮ್ಮ ಹೊಯ್ಸಳ ರಾಮಣ್ಣ. ವಾಲ್ಮೀಕಿ ಕಾರ್ಯಕ್ರಮದಲ್ಲಿ ಜೊತೆಯಾಗಿರೋದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ ರಾಜ ಮಹಾರಾಜ ಈ ಚಿತ್ರದ ಗೀತೆಯನ್ನು ಕೇಳಿದ್ರಲ್ಲ, ದೊಡ್ಡ ರಂಗೇಗೌಡ ಅವರ ಗೀತ ರಚನೆ, ಎಂ ರಂಗಾರಾವ್ ಅವರ ಸಂಗೀತವಿತ್ತು. ಈಗ ಡ್ಯಾನ್ಸ್ ಬೀಟ್ಸ್ ಕಾರ್ಯಕ್ರಮದಲ್ಲಿ ಕೊನೆಯ ಗೀತೆ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
2: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
4: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು: ಉಪರಾಷ್ಟ್ರಪತಿ ಬೆಂಗಳೂರಿಗೆ ಭೇಟಿ, ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವದಲ್ಲಿ ಭಾಗಿ. ಮುಂದೆ ಎದುರಾಗುವ ಬರ ಪರಿಸ್ಥಿತಿ ಎದುರಿಸಲು ರಾಜ್ಯ ಸನ್ನದ್ಧ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯ ಸರ್ಕಾರ ತಕ್ಷಣವೇ ಬರಗಾಲ ಘೋಷಿಸಲಿ, ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ನಾಳೆ ಪಲ್ಸ್ ಪೋಲಿಯೋ ಅಭಿಯಾನ, ರಾಜ್ಯದೆಲ್ಲೆಡೆ ಆರೋಗ್ಯ ಇಲಾಖೆಯಿಂದ ಅಗತ್ಯ ಸಿದ್ಧತೆ. ಹಾಗೂ ನಾಳೆ ಮನ್ ಕಿ ಬಾತ್ ಕಾರ್ಯಕ್ರಮ, ದೇಶವಾಸಿಗಳೊಂದಿಗೆ ಮನದಾಳದ ಮಾತು ಹಂಚಿಕೊಳ್ಳಲಿರುವ ಪ್ರಧಾನಿ ನರೇಂದ್ರ ಮೋದಿ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಬೆಂಗಳೂರಿಗೆ ಭೇಟಿ ನೀಡಿದ್ದು, ಅವರನ್ನು ಎಚ್ಎಎಲ್ ವಿಮಾನ ನಿಲ್ದಾಣದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಆರೋಗ್ಯ ಸಚಿವ ಯುಟಿ ಖಾದರ್ ಮತ್ತಿತರರು ಆತ್ಮೀಯವಾಗಿ

0: ಮಾಡಿಕೊಂಡರು. ಬೆಂಗಳೂರಿನ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ನಡೆದ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿ ಕಾರ್ಯಕ್ರಮದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಈ ವೇಳೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಕೇಂದ್ರ ಸಚಿವರುಗಳಾದ ಎಚ್ಡಿ ಕುಮಾರಸ್ವಾಮಿ, ವಿ ಸೋಮಣ್ಣ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ನಾಳೆ ಬೆಂಗಳೂರಿನಲ್ಲಿ ನಡೆಯಲಿರುವ ನಶಾಮುಕ್ತ ಭಾರತ ಕಾರ್ಯಕ್ರಮದಲ್ಲಿ ಉಪರಾಷ್ಟಪತಿ ಭಾಗವಹಿಸಲಿದ್ದಾರೆ. ಈ ಸಮಾವೇಶವನ್ನು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಂಸ್ಥಾಪನಾ ದಿನಾಚರಣೆ ಹಾಗೂ ಅಂತಾರಾಷ್ಟೀಯ ಮಾದಕ ವಸ್ತು ವಿರೋಧಿ ಮತ್ತು ಅಕ್ರಮ ಸಾಗಾಣೆ ತಡೆ ದಿನಾಚರಣೆ ಕಾರ್ಯಕ್ರಮದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದೆ. ರಾಜ್ಯದಲ್ಲಿ ಕಳೆದ 3 ವರ್ಷಗಳಿಂದ ಉತ್ತಮವಾಗಿ ಮಳೆಯಾಗಿದೆ. ಆದರೆ ಈ ವರ್ಷ ಇಡೀ ದೇಶದಲ್ಲಿ ಬರಗಾಲ ಸಂಭವಿಸಿದೆ. ಎಲ್ಲರೂ ಸೇರಿ ಬರಗಾಲ ಎದುರಿಸಬೇಕು, ರೈತರನ್ನು ಉಳಿಸಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬೆಂಗಳೂರಿನ ಯಲಹಂಕದಲ್ಲಿ ನಡೆದ ಕೆಂಪೇಗೌಡರ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮುಖ್ಯಮಂತ್ರಿ, ತುಂಗಭದ್ರಾ ಅಣೆಕಟ್ಟು ಉಳಿಸಲು 3 ರಾಜ್ಯದ ಮುಖ್ಯಮಂತ್ರಿಗಳು ಸೇರಿ ಕೇಂದ್ರ ಜಲಶಕ್ತಿ ಸಚಿವರ ಸಮ್ಮುಖದಲ್ಲಿ ತೀರ್ಮಾನ ಮಾಡಿದ್ದೇವೆ. ಈ ಹಿಂದೆ ಇಂದಿರಾಗಾಂಧಿ ಅವರ ನೇತೃತ್ವದಲ್ಲಿ ಕಾವೇರಿ ಕುಡಿಯುವ ನೀರಿನ ಬಗ್ಗೆ ತೀರ್ಮಾನ ಮಾಡಲಾಗಿತ್ತು. ಅದೇ ರೀತಿ ಕೇಂದ್ರ ಜಲಶಕ್ತಿ ಸಚಿವರ ನೇತೃತ್ವದಲ್ಲಿ ಆಂಧ್ರಪ್ರದೇಶ, ತೆಲಂಗಾಣ ಮುಖ್ಯಮಂತ್ರಿಯರನ್ನೊಳಗೊಂಡಂತೆ ಸಭೆ ನಡೆಸಿ ಒಂದು ಒಪ್ಪಂದಕ್ಕೆ ಬಂದಿದ್ದೇವೆ. ಈ ನೆಲ ಜಲಕ್ಕಾಗಿ ನಾವುಗಳೇ ಸಂಘರ್ಷ ಮಾಡಿಕೊಳ್ಳಬಾರದು. ನಾವೆಲ್ಲರೂ ಭಾರತೀಯರು, ಮಣ್ಣಿನ ಮಕ್ಕಳು ಎಂದು ಹೇಳಿದರು. ವಿಶ್ವವಿಖ್ಯಾತ ಬೆಂಗಳೂರು ನಗರದ ನಿರ್ಮಾತೃ, ದೂರದೃಷ್ಟಿಯ ಆಡಳಿತಗಾರ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವವನ್ನು ರಾಜಧಾನಿ ಬೆಂಗಳೂರು ಸೇರಿದಂತೆ ರಾಜ್ಯದೆಲ್ಲೆಡೆ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಹಾಸನದಲ್ಲಿ ನಡೆದ ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ಆದಿಚುಂಚನಗಿರಿ ಶಾಖಾ ಮಠದ ಶ್ರೀ ಶಂಭುನಾಥ ಸ್ವಾಮೀಜಿ ಉದ್ಘಾಟಿಸಿದರು. ಬಳಿಕ ಶ್ರೀಗಳು ನಾಡಪ್ರಭು ಕೆಂಪೇಗೌಡರ ಆದರ್ಶ, ಆಡಳಿತ ವೈಖರಿ ಹಾಗೂ ಸಮಾಜಮುಖಿ ಚಿಂತನೆ ಇಂದಿನ ಪೀಳಿಗೆಗೆ ದಾರಿದೀಪ ಎಂದರು. ಚಿತ್ರದುರ್ಗದಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಚರಣೆ ಸಮಾರಂಭದಲ್ಲಿ ಶಾಸಕ ಕೆಸಿ ವೀರೇಂದ್ರ ಪಪ್ಪಿ ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ನಾಡಪ್ರಭು ಕೆಂಪೇಗೌಡರ ದೂರದೃಷ್ಟಿ ಹಾಗೂ ವ್ಯವಸ್ಥಿತ ಆಡಳಿತ ವೈಖರಿ ಅನುಕರಣೀಯ ಎಂದು ಹೇಳಿದರು. ಕಾರವಾರದಲ್ಲಿ ಉತ್ತರ ಕನ್ನಡ ಜಿಲ್ಲಾಡಳಿತ ಹಮ್ಮಿಕೊಂಡಿದ್ದ ಕೆಂಪೇಗೌಡರ ಜಯಂತಿಯಲ್ಲಿ ಅಪರ ಜಿಲ್ಲಾಧಿಕಾರಿ ಸಾಜೀದ್ ಮುಲ್ಲಾ ಮತ್ತಿತರರು ಭಾಗವಹಿಸಿದ್ದರು. ಕಾರವಾರದ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ಪ್ರಾಂಶುಪಾಲರಾದ ಕೆ ಹೇಮಲತಾ ಕೆಂಪೇಗೌಡರ ಕುರಿತು ಉಪನ್ಯಾಸ ನೀಡಿದರು. ಕೊಪ್ಪಳದಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಆಚರಿಸಲಾಯಿತು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ಕರ್ಣಕುಮಾರ ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ಮಾಡಿ ಗೌರವ ನಮನ ಸಲ್ಲಿಸಿದರು. ಕೋಲಾರ ತಾಲೂಕಿನ ವೇಮಗಲ್ ಪಟ್ಟಣದಲ್ಲಿ ನಡೆದ ಕೆಂಪೇಗೌಡರ ಜಯಂತಿಯಲ್ಲಿ ಆದಿಚುಂಚನಗಿರಿ ಚಿಕ್ಕಬಳ್ಳಾಪುರ ಶಾಖಾ ಮಠದ ಮಂಗಳನಾಥ ಸ್ವಾಮೀಜಿ ಕೆಂಪೇಗೌಡರ ದೂರದೃಷ್ಟಿ, ಆಧುನಿಕ ಸ್ಪರ್ಶ ಹಾಗೂ ಜಾತ್ಯಾತೀತ ದೃಷ್ಟಿಕೋನವನ್ನು ಇಂದಿನ ರಾಜಕಾರಣಿಗಳು ಮತ್ತು ಯುವ ಜನರು ಅನುಕರಿಸಿದಾಗ ಮಾತ್ರ ಅಭಿವೃದ್ಧಿ ಸಾಧ್ಯ ಎಂದರು. ತುಮಕೂರು ನಗರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶಾಸಕ ಬಿ ಸುರೇಶ್ ಗೌಡ ನಾಡಪ್ರಭು ಕೆಂಪೇಗೌಡರ ದೂರದೃಷ್ಟಿ, ಅವರ ಜನಪರ ಆಡಳಿತ ಇಂದಿನ ರಾಜಕಾರಣಿಗಳಿಗೆ ಮಾದರಿಯಾಗಿದೆ ಎಂದು ತಿಳಿಸಿದರು. ಬಾಗಲಕೋಟೆಯಲ್ಲಿ ಕೆಂಪೇಗೌಡರ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ತಹಶೀಲ್ದಾರ ವಾಸುದೇವ ಸ್ವಾಮಿ ಅವರು ನಾಡಪ್ರಭು ಕೆಂಪೇಗೌಡ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಪುಷ್ಪ ನಮನ ಸಲ್ಲಿಸಿದರು. ಚಿಕ್ಕಮಗಳೂರಿನಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿಗೆ ಶಾಸಕ ಎಚ್ಡಿ ತಮ್ಮಯ್ಯ ಚಾಲನೆ ನೀಡಿದರು. ಜಿಲ್ಲಾಧಿಕಾರಿ ಭನ್ವರ್ ಸಿಂಗ್ ಮೀನಾ ಸೇರಿ ಹಲವು ಗಣ್ಯರು ಕೆಂಪೇಗೌಡ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದರು. ಮೈಸೂರಿನಲ್ಲಿ ನಡೆದ ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ಶಾಸಕ ಕೆ ಹರೀಶ್ ಗೌಡ ಉದ್ಘಾಟಿಸಿದರು. ಕೆಂಪೇಗೌಡರ ಆದರ್ಶಗಳ ಬಗ್ಗೆ ವಿವರಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದಲ್ಲಿ ಮಳೆಯ ಕೊರತೆಯಿಂದ ಬರದ ಪರಿಸ್ಥಿತಿ ನಿರ್ಮಾಣವಾಗುತ್ತಿದ್ದು, ಇನ್ನೊಂದು ವಾರದೊಳಗೆ ಸಮರ್ಪಕ ಮಳೆಯಾಗದಿದ್ದರೆ ಕರ್ನಾಟಕ ಸಂಪೂರ್ಣ ಬರಗಾಲದತ್ತ ಸಾಗುವ ಸಾಧ್ಯತೆ ಇದೆ. ರಾಜ್ಯ ಸರ್ಕಾರ ತಕ್ಷಣವೇ ಬರಗಾಲ ಘೋಷಿಸುವಂತೆ ಮಾಜಿ ಮುಖ್ಯಮಂತ್ರಿ ಸಂಸದ ಬಸವರಾಜ ಬೊಮ್ಮಾಯಿ ಒತ್ತಾಯಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸುದ್ದಿ

0: ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಈವರೆಗೆ ಕೇವಲ 30% ಮಾತ್ರ ಬಿತ್ತನೆಯಾಗಿದ್ದು 70% ಪ್ರದೇಶಗಳಲ್ಲಿ ಇನ್ನೂ ಬಿತ್ತನೆ ಪ್ರಾರಂಭವಾಗಿಲ್ಲ. ಮಳೆಯ ಕೊರತೆಯಿಂದ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದು, ಮುಂದಿನ ಒಂದು ವಾರದಲ್ಲಿಯೂ ಮಳೆ ಬಾರದಿದ್ದರೆ ಕುಡಿಯುವ ನೀರಿನ ಸಮಸ್ಯೆಯೂ ಗಂಭೀರ ಸ್ವರೂಪ ಪಡೆಯಲಿದೆ ಎಂದು ಹೇಳಿದರು. ಇಂತಹ ಗಂಭೀರ ಪರಿಸ್ಥಿತಿಯಲ್ಲಿ ಸರ್ಕಾರ ತಕ್ಷಣ ಎಚ್ಚೆತ್ತುಕೊಳ್ಳಬೇಕಿದ್ದು ಎಲ್ಲ ಜಿಲ್ಲಾಧಿಕಾರಿಗಳ ಸಭೆ ನಡೆಸಿ ವಾಸ್ತವ ಸ್ಥಿತಿಯ ವರದಿ ಪಡೆಯಬೇಕು. ಬರ ಪರಿಹಾರ ಕ್ರಮಗಳನ್ನು ತುರ್ತಾಗಿ ಜಾರಿಗೊಳಿಸಬೇಕು. ಪ್ರಕೃತಿ ವಿಕೋಪ ಪರಿಹಾರ ನಿಧಿಯಲ್ಲಿ ಹಣ ಲಭ್ಯವಿದ್ದು ಅದನ್ನು ಸಮರ್ಪಕವಾಗಿ ಬಳಕೆ ಮಾಡಿದರೆ ಕೇಂದ್ರ ಸರ್ಕಾರದಿಂದ ಹೆಚ್ಚುವರಿ ನೆರವು ಪಡೆಯಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು. ರಾಜ್ಯಾದ್ಯಂತ ನಾಳೆ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ನಡೆಯಲಿದ್ದು, 5 ವರ್ಷದೊಳಗಿನ ಮಕ್ಕಳಿಗೆ ಲಸಿಕಾ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಧಾರವಾಡ ಜಿಲ್ಲೆಯಾದ್ಯಂತ ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ಭಾನುವಾರ ಹಮ್ಮಿಕೊಳ್ಳಲಾಗಿದ್ದು, 5 ವರ್ಷದೊಳಗಿನ 208,779 ಮಕ್ಕಳಿಗೆ ಲಸಿಕೆ ನೀಡುವ ಗುರಿ ಹೊಂದಲಾಗಿದ್ದು, 889 ಲಸಿಕಾ ಕೇಂದ್ರಗಳಿವೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಪರಶುರಾಮ ಎಫ್ಕೆ ಆಕಾಶವಾಣಿಯೊಂದಿಗೆ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಪೋಲಿಯೋ ಭಾನುವಾರ June 28 4 ದಿನಗಳ ಕಾಲ ಅರ್ಬನ್ ದಲ್ಲಿ 4 ದಿನ, ರೂರಲ್ ನಲ್ಲಿ 3 ದಿವಸ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಒಟ್ಟು 0-5 ವರ್ಷದ ಮಕ್ಕಳು 208,779 ಮಕ್ಕಳಿಗೆ ನಾವು ಪೋಲಿಯೋ ಹನಿಯನ್ನು ಹಾಕಬೇಕು. ಈ ಒಂದು 4 ದಿವಸದ ಅಭಿಯಾನದಲ್ಲಿ ಎಲ್ಲಾ ಮಕ್ಕಳಿಗೂ ಪೋಲಿಯೋನ ಹಾಕಿ 100% ನಾವು ಸಾಧಿಸುವಂತ ಹೇಳಿಕೆ ಇಷ್ಟಪಡ್ತೀನಿ. ಸಾರ್ವಜನಿಕರನ್ನ ಇನ್ನೊಮ್ಮೆ ವಿನಂತಿ ಮಾಡಿಕೊಳ್ಳುವುದರಿಂದ ನಾಳೆ ತಮ್ಮೆಲ್ಲ 0-5 ವರ್ಷದ ಮಕ್ಕಳಿಗೆ ದಯವಿಟ್ಟು ಬೂಟಿಗೆ ಬಂದು ಪೋಲಿಯೋ ಹನಿಯನ್ನು ಹಾಕಿಸಿಕೊಳ್ಳಿ.
0: ವಿಜಯನಗರ ಜಿಲ್ಲೆಯಲ್ಲಿ ರಾಷ್ಟೀಯ ಪಲ್ಸ್ ಪೋಲಿಯೋ ಅಭಿಯಾನದ ಅಂಗವಾಗಿ ಜಿಲ್ಲಾಡಳಿತ, ರೋಟರಿ ಕ್ಲಬ್, ಭಾರತೀಯ ವೈದ್ಯಕೀಯ ಸಂಘ ಮತ್ತಿತರ ಸಂಸ್ಥೆಗಳು ಸಿದ್ಧತೆ ಕೈಗೊಂಡಿವೆ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಬೆಳಗ್ಗೆ 11 ಗಂಟೆಗೆ ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಇದು ಮನ್ ಕಿ ಬಾತ್ನ 135ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಡೆದಿರುವ ಅಡ್ಡ ಮತದಾನ ವಿದ್ಯಮಾನವನ್ನು ಬಿಜೆಪಿ ಪಕ್ಷದ ವರಿಷ್ಠರು ಅತ್ಯಂತ ಗಂಭೀರವಾಗಿ ಪರಿಗಣಿಸಿದ್ದಾರೆ ಎಂದು ಕೇಂದ್ರ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ದಾವಣಗೆರೆಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪಕ್ಷದ ರಾಷ್ಟೀಯ ಅಧ್ಯಕ್ಷರು ಹಾಗೂ ಕೇಂದ್ರದ ನಾಯಕರು ಈ ಇಡೀ ಬೆಳವಣಿಗೆಯನ್ನು ತೀಕ್ಷ್ಣವಾಗಿ ಗಮನಿಸುತ್ತಿದ್ದಾರೆ. ಹೈಕಮಾಂಡ್ ಮಟ್ಟದಲ್ಲೇ ಈ ಘಟನೆಯನ್ನು ಗಂಭೀರವಾಗಿ ಪರಿಗಣಿಸಲಾಗಿದ್ದು, ಇದರಿಂದ ಆಗಿರುವ ಸಾಧಕ ಬಾಧಕಗಳ ಕುರಿತು ಈಗಾಗಲೇ ಪಕ್ಷದ ವಲಯದಲ್ಲಿ ಸುದೀರ್ಘ ವಿಶ್ಲೇಷಣೆ ನಡೆದಿದೆ. ತಪ್ಪಿತಸ್ಥರ ವಿರುದ್ಧ ಯಾವ ರೀತಿಯ ಕ್ರಮ ಕೈಗೊಳ್ಳಬೇಕು ಎಂಬುದರ ಬಗ್ಗೆ ಈಗಾಗಲೇ ಚಿಂತನೆ ನಡೆದಿದೆ. ಮುಂದಿನ ದಿನಗಳಲ್ಲಿ ಪಕ್ಷದ ವರಿಷ್ಠರು ಕೈಗೊಳ್ಳಲಿರುವ ಶಿಸ್ತು ಕ್ರಮದ ನಿರ್ಧಾರವನ್ನು ಕಾದು ನೋಡಬೇಕಿದೆ ಎಂದು ಹೇಳಿದರು. ರಾಜ್ಯದ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಇಂದು ಬೆಂಗಳೂರಿನ ಎಂಎಸ್ ಬಿಲ್ಡಿಂಗ್ನಲ್ಲಿರುವ ಪೊಲೀಸ್ ಕಂಪ್ಯೂಟರ್ ವಿಭಾಗಕ್ಕೆ ಭೇಟಿ ನೀಡಿ ಇಲಾಖೆಯ ಕಾರ್ಯಚಟುವಟಿಕೆಗಳ ಕುರಿತು ಸಮಗ್ರ ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ ಪೊಲೀಸ್ ಮಹಾನಿರ್ದೇಶಕ ಡಾ ಎಂಎ ಸಲೀಂ ಹಾಗೂ ಪೊಲೀಸ್ ಕಂಪ್ಯೂಟರ್ ವಿಭಾಗದ ಹಿರಿಯ ಅಧಿಕಾರಿಗಳು ಸಚಿವರಿಗೆ ವಿಭಾಗದ ವಿವಿಧ ಕಾರ್ಯತಂತ್ರಗಳು, ತಾಂತ್ರಿಕ ಮೂಲಸೌಕರ್ಯ ಮತ್ತು ಪ್ರಗತಿಯ ಕುರಿತು ವಿವರವಾದ ಮಾಹಿತಿ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉಪರಾಷ್ಟಪತಿ ಬೆಂಗಳೂರಿಗೆ ಭೇಟಿ, ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವದಲ್ಲಿ ಭಾಗಿ. ಮುಂದೆ ಎದುರಾಗುವ ಬರ ಪರಿಸ್ಥಿತಿ ಎದುರಿಸಲು ರಾಜ್ಯ ಸನ್ನದ್ದ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯ ಸರ್ಕಾರ ತಕ್ಷಣವೇ ಬರಗಾಲ ಘೋಷಿಸಲಿ, ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ನಾಳೆ ಪಲ್ಸ್ ಪೋಲಿಯೋ ಅಭಿಯಾನ, ರಾಜ್ಯದೆಲ್ಲೆಡೆ ಆರೋಗ್ಯ ಇಲಾಖೆಯಿಂದ ಅಗತ್ಯ ಸಿದ್ಧತೆ. ಹಾಗೂ ನಾಳೆ ಮನ್ ಕಿ ಬಾತ್ ಕಾರ್ಯಕ್ರಮ, ದೇಶವಾಸಿಗಳೊಂದಿಗೆ ಮನದಾಳದ ಮಾತು ಹಂಚಿಕೊಳ್ಳಲಿರುವ ಪ್ರಧಾನಿ ನರೇಂದ್ರ ಮೋದಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35 ಕ್ಕೆ.

0: ಗಾಯಕ ಸಿದ್ಧಾರ್ಥ್ ಬಿಳಮನ್ನು ಅವರು ಹಾಡಿದ ಹೊಂದಿಸಿ ಬರೆಯರಿ ಈ ಚಿತ್ರದ ಗೀತೆಯನ್ನ ಕೇಳಿದ್ರಿ. ರಾಮೇನಹಳ್ಳಿ ಜಗನ್ನಾಥ್ ಅವರ ಗೀತ ರಚನೆ, ಜಾಯ್ ಕೋಸ್ಟಾ ಅವರ ಸಂಗೀತವಿತ್ತು. ಈಗ ಕನ್ನಡ ರತ್ನ ಭಂಡಾರ.
1: ಕನ್ನಡ ರತ್ನ ಭಂಡಾರ ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಎಂ ರಂಗನಾಥ ಭಟ್ಟ ಕನ್ನಡ ರಂಗಭೂಮಿಯ ಆದ್ಯ ಪ್ರವರ್ತಕರು, ತಮ್ಮದೇ ಕಂಪನಿಯನ್ನ ಮಾಡಿದ್ರು, ಸಾಮಾಜಿಕ ನಾಟಕಗಳ ರೂವಾರಿ, 4 ದಶಕಗಳಿಗೂ ಹೆಚ್ಚು ಕಾಲ ರಂಗಭೂಮಿಯಲ್ಲಿ ಎಲ್ಲ ರೀತಿಯ ಕಾರ್ಯಗಳಲ್ಲಿ ತೊಡಗಿಸಿಕೊಂಡವರು. ಕೇಳೋಣ ರಂಗ ಕಲಾವಿದ ಎಂ ರಂಗನಾಥ ಭಟ್ಟ ಅವರ ಮಾತುಗಳು. 1963 ಧ್ವನಿ ಮುದ್ರಣ.
2: 15 ವರ್ಷ ವಯಸ್ಸು, ಸರಿಯಾಗಿ ಹೇಳೋಕ್ಕಾಗಲ್ಲ, ಅಂತೂ ಹೆಚ್ಚು ಕಡಿಮೆ 15 ವರ್ಷ, 15ನೇ ವಯಸ್ಸಿನಲ್ಲಿ ನನ್ನ ಪ್ರಾರಂಭ ಮಾಡಿದೆ ರಂಗಭೂಮಿ ಸೇವೆಗೆ. ನಮ್ಮ ಗ್ರಾಮದಲ್ಲಿ ಒಬ್ಬರು ಶಿವಪ್ಪ ಸಾಣಭವರು ಅಂತ ಪಿಟ್ಲವರು ಒಬ್ಬರು ಸಾರಸ್ವತರು. ಅಲ್ಲಿ ನನ್ನ ನೋಡಿದ್ರು, ಏನಪ್ಪ ಏನು ಹುಡುಗ ನಾಟಕ ಬರ್ತೀಯೇನು ಅಂತ ಕೇಳಿದ್ರು. ನಾನು ಏನೂ ಅಂದಿಲ್ಲ, ಉತ್ತರ ಕೊಡಲಿಲ್ಲ. ಹಾಗೆ ನನ್ನ ಮನಸ್ಸಲ್ಲಿ ಅದೇ ವರ್ಕ್ ಮಾಡ್ತಾಯಿತ್ತು. ಕಾರಂಜಿ ರಾತ್ರಿ ಉತ್ಸವ ಆಯಿತು, ದೇವಸ್ಥಾನದಲ್ಲಿ ಮಲಗಿತ್ತು, ಬೆಳಗ್ಗೆ

0: ಅಲ್ಲಿ ತಿಳಿದಿದ್ದ ಹಾಗೆ ಹೊರಟೋಗ್ಬಿಟ್ಟೆ ಇಲ್ಲಿಗೆ ಬಂಟ್ವಾಳಕ್ಕೆ. ಅಲ್ಲಿ ವಿಟ್ಲದಲ್ಲಿದೆ ಅವ್ರ ಕಂಪನಿ, ಅಪೀಂದ್ರಗಳು ಅಂತ ಒಬ್ಬರು ಜೈನರು ಕಂಪನಿ. ಅಲ್ಲಿ ಸಾಯಂಕಾಲವರೆಗೂ ಕಾಲ ಕಳೆದೆ. ರಾತ್ರಿ ಹೋಗೋ ಗಾಡಿಗಳು ವಿಟ್ಲಕ್ಕೆ, ಆ ಗಾಡಿಯಲ್ಲಿ ಎರಡನೇ ಮಾತಾಡಿ ಕೂತೆ. ಹಾಗೆ ಹಿಂದಕ್ಕೆ ಹೋಗ್ತಾ ಇದ್ದ ಹಾಗೆ ಒಂದು ಮೃದಂಗ ಧ್ವನಿ ಕೇಳಿಸ್ತಾ ಇತ್ತು ಅಸ್ಪಷ್ಟವಾಗಿ. ಹಾಗೆ ಮೂರು ರಸ್ತೆಯಲ್ಲಿ ಆ ರಸ್ತೆಯನ್ನು ಪಶ್ಚಿಮಕ್ಕೆ ಅನುಸರಿಸಿ ಮೆಲ್ಲಗೆ ಹೋದೆ. ನಾಟಕ ನಡೀತಾ ಇತ್ತು. ಕೊನೆಯ ಸೀನು ಅವಂತಿ ಸುಂದರಿ ಎಂಬ ನಾಟಕ, ನಾರಾಯಣ ಹೆಗಡೆ ಎಂಬವನು ಹೀರೋ. ಸರಿ ನೋಡಿ ಎಷ್ಟು ಕಾಲು ಗಂಟೆ ನೋಡಿರ್ಬೋದು ಫಿನಿಷ್. ನಾನು ಬರೆಯೋದವರು ಇಲ್ಲಿ ಏನು ಅಂತ ಈ ಭೀತಿ ಶುರುವಾಯಿತು ನನಗೆ. ಅವರು ಇಲ್ಲದವರು ಹೇಳಿ ನಾನು ಏನು ಮಾಡಬೇಕು? ಆಮೇಲೆ ಬಂದರು, ಓಹ್ ಬಂದೆ ನೋಡ್ದ ಅಂದರು. ಬಂದೆ ಸರ್ ಬಾವಳಿಗೆ. ಅಷ್ಟಿಗೆ ನಾಟಕದವರೆಲ್ಲ ಬಣ್ಣ ಅಳಿತಾ ಇದ್ರು, ಅಳಿಸ್ತಾ ಇದ್ರು ಎಣ್ಣೆ ಹಾಕಿ. ಅವರೆಲ್ಲ ನೋಡೋಕೆ ಬಂದರು. ನನ್ನ ದಿಗಳು ಏನು ಮಾತಾಡಿಸ್ತಾರೋ ಅಂತ. ನೀನು ಹಾಕ್ತೀನೋ ಅಂದರು ಅಂದರು. ಮಾತಾಡಲಿಲ್ಲ. ಬೇಡ ಇವಾಗ ಮಲ್ಕೋ, ನೀ ಬಟ್ಟೆ ಬರಿ ತಂದಿದ್ದೆ ಎಲ್ಲಿ? ನೀನು ಬಟ್ಟೆ ಬರಿ ಹೊರಗಿಟ್ಟಿದ್ದೆ ತರ್ತೀನಿ ಅಂದೆ. ಹೊರಗೆ ಹೋದೆ. ಆ ಟಿಕೆಟ್ ಮಾರಾಟ ಮಾಡ್ತಾರಲ್ಲ ಟೇಬಲ್ ಮೇಲೆ, ಅದ್ರ ಮೇಲೆ ಇಟ್ಟಿದ್ದೆ. ನಾನು ನಾಟಕ ನೋಡ್ತಾ ಇದ್ದೆ. ಕಾಣೆ ಹೊರಗೆ ಬಂದು ಎಲ್ಲಿ ಬಟ್ಟೆ ತಂದಿರಲ್ಲ ಅಂದರು. ನೀನು ಸ್ವಾಮಿ ಇಂಥಲ್ಲಿ ಇಟ್ಟಿದ್ದೆ, ಅಲ್ಲಿ ಇವಾಗ ಕಾಣೋಲ್ಲ ಅಂದೆ. ಅಯ್ಯೋ ಬೆಪ್ಪೆ ಅಂದರು. ಮಲಗು ಮಲಗಿದೆ. ಬೆಳಿಗ್ಗೆ ಎದ್ದು ಕಂಪನಿ ಮನೆ ತೋರಿಸಿದ್ರು ಯಾರೋ. ನನಗೆ ಕಾಫಿ ಗೀಪಿ ಯಾವನು ಕೊಡೋನು ಈಗಿನ ಆಗ ಏನಿಲ್ಲ. ಹೋಗಿ ಸ್ನಾನ ಮಾಡಿ ಮಧ್ಯಾಹ್ನ ಊಟವೇ ಕುಸಿಲಕ್ಕೆ. ಆವಾಗ ನಾನು ಭಾಳ ಗಾಬರಿ ಆಯಿತು. ಕುಸಿಲಕ್ಕೆ ನಮ್ಮವ್ರು ಮೊಟ್ಟೆ ಅಲ್ಲ ಸ್ನಾನ ಮಾಡಿ ಆಗಿತ್ತು. ಆವಾಗ ಈ ರೇಷನ್ ಆಗೋ ಮೊದಲು ಸರಿ ಕುಸಿಲನ್ನು ತಿಂದೆ. ಆಮೇಲೆ ಶ್ರೀನಿವಾಸರಾಯರು ಅಂತ, ಗಾಜಿನ ಶ್ರೀನಿವಾಸರಾವ್ ಅಂತ ಒಳ್ಳೆ ಆಕ್ಟ್ರು, ಒಳ್ಳೆ ಅಭ್ಯಾಸ ಮಾಡಿಸೋರು, ಒಳ್ಳೆ ಹಾಡು ಆ ಕಾಲದಲ್ಲಿ ಒಳ್ಳೆ ಹಾಡು. ಹರಿಶ್ಚಂದ್ರ, ಕಾಳಿದಾಸ ಇಂಥದ್ದೆಲ್ಲ, ಇದು ದುಷ್ಯಂತ ಗಿಷ್ಯಂತ ಶಕುಂತಲ ನಾಟಕದಲ್ಲಿ ಭಾಳ ಒಳ್ಳೆ ಪಾಠ ಅವರು ಆ ಕಾಲದಲ್ಲಿ. ನನಗೊಂದು ಸೇವಕನ ಪಾಠ ಮಾಡಿ ನೆಲೆಸಬೇಕು. ಏನೋ ವೈಮನಸ್ಸಿನಲ್ಲಿ ಏನೋ ಬಿಟ್ಬಿಟ್ಟೆ ಕಂಪ್ನಿ, ಬೇಡ ಆಯಿತು ಅಂತ. ಪುತ್ತೂರು ರಂಗನಾಯಕರು ಅಂತ ಇನ್ನೊಂದು ಕಂಪ್ನಿ ಮಾಡಿದರು, ಅಲ್ಲಿ ಬರೋದು ಬಾಟ ಹೋದೆ. 20 ರೂಪಾಯಿ ಸಂಬಳ ಮಾಡಿದರು, 2 ತಿಂಗಳಿದ್ದೆ. ಅಲ್ಲೂ ನಾನು ಸರಿ ಬೆಳೆಯಲ್ಲ, ಸೀದಾ ಹೊರಟೋಗ್ಬಿಟ್ಟೆ ಊಟಿಗೆ ಸಂಗೀತ ಕಲಿಯೋಕ್ಕೋಸ್ಕರ. ಅಲ್ಲಿ ಒಂದು 3-4 ಸಂಗೀತ ಆಗಲಿ ಜಾರವಾಗಿ ಬರಲಿದ್ದಾರೆ. ನಾರಾಯಣಗಳೇ ಕಂಪನಿ ಅಲ್ಲಿ ಕುಮಟಾದಲ್ಲಿ ಇತ್ತು, ಅಲ್ಲಿ ಕರೆದ್ರು. ಹೋದೆ. ಹೋಗಲಿ ಯಾಕೆ ಹೇಳ್ತೀನಿ ಭವಾನಿ, ಭಾಳ ಲಾಸು. ಊಟಕ್ಕಿಲ್ಲ, ಏನೇನು ಮಾಡಿ, ರಾಮಚಂದ್ರಾಯರು, ಕುಪ್ಪಣ್ಣಾಚಾರ್ಯರು, ನಾನು 3 ಜನ. ನಾವು ಯಾವ ಊರಿಗೆ ಹೋದರೂ ನಮ್ಮ ಮೇಲೆ ತುಂಬ ನಂಬಿಕೆ, ನಾವು ಅವರನ್ನು ಸುಧಾರಿಸಿಬಿಟ್ಟು ಕಂಪ್ನಿ ತೊಗೊಂಡೋಗಿ ಮತ್ತೊಂದು ಊರಿಗೆ. ಹೀಗೆ ಕಾರವಾರ ಅವರ್ಸೆ ಇದೆಲ್ಲ ಆಯಿತು. ನಾನು ಕಂಪ್ನಿ ಪ್ರಾರಂಭ ಮಾಡುವ ಮೊದಲಿನ ಕಥೆ ಇದು. ನಾವು ಧರ್ಮಸ್ಥಳಕ್ಕೆ 12ನೇ ಇಸ್ವಿಯಲ್ಲಿ ಬಂದವರು, 14ನೇ ಇಸ್ವಿಯಲ್ಲಿ ಹೊರಟೋದ್ರು. 4 ವರ್ಷ ಇದ್ದವರು. ಅವ್ರು ಕಂಪ್ನಿ ಮಾಡಿಕೊಡ್ತೀವಿ ಅಂತ ನಮಗೆ ಹೊರಿಸಿ, ಅಲ್ಲ ಮೋಸ ಮಾಡಿದ್ರು ನಾನು ಹೇಳೋದಿಲ್ಲ. ಅಂತೂ ನಾನು ಕೊನೆವರೆಗೂ ಅಲ್ಲೇ ಇರಬೇಕು ಎಂಬ ಅಭಿಪ್ರಾಯ ಹೊರತು. ಮಂಗಳೂರು ಉಡುಪಿ ಮಂಟ್ವಾಳ ಇದೆಲ್ಲ ಆಗುವ ಮಂಗಳೂರಲ್ಲಿ ಅವ್ರ ಕಂಪ್ನಿ ಲಾಸ್ ಆಯಿತು. 19ನೇ ಇಸ್ವಿಯನ್ನು ಕಾಣುತ್ತೆ ಲಾಸ್ ಆಗಿ ಇನ್ನೊಬ್ರು ದುಡ್ಡು ಕೊಡೋರು ಬಂದರು. ನನ್ನ ಹೆಸರು ಮಾಡಿದ್ರು ಕಂಪ್ನಿ. ನಾನು ಅವರು ಶಾರದ ಹೊರಟು ಸೀತಾರಾಮರಾಯರು, ನಾನು ನನ್ನ ಮ್ಯಾನೇಜ್ಮೆಂಟು, ಅವ್ರು ದುಡ್ಡು ಕೊಡೋದು. ಹೀಗಾಗಿ 6 ತಿಂಗಳು ನಡೆಸಿಬಿಟ್ರು. ಆಮೇಲೆ ಕಂಪ್ನಿ ಬಿಟ್ಬಿಟ್ಟು ಅಲ್ಲೇ ಸಾಮಾನು ಇಟ್ಬಿಟ್ರು ಗಣಪತಿ ದೇವಸ್ಥಾನದಲ್ಲಿ ಮಂಗಳೂರು.
1: ಆದರೆ ಇನ್ನು
0: ಸಾಮಾಜಿಕ ನಾಟಕ ಅನ್ನೋದನ್ನು ಕರ್ನಾಟಕದಲ್ಲಿ ತೋರಿಸಿ ಮೊಟ್ಟ ಮೊದಲು ನಾನು. ಆಮೇಲೆ ನಾನು ಸಂಸಾರ ನೋಕಂದ್ರೆ ಪೀರು ಕಂಪ್ನಿ ನೋಡಿದೆ. ಈ ಸಿನಿಮಾ ಇವಾಗ ಬರೆದದ್ದು ಕೆಲವು ತೃಪ್ತಿ ಇದೆ, ಇಲ್ಲ ಅಂತಿಲ್ಲ. ಕಂಪ್ನಿಯಲ್ಲಿ ಒಂದು ಶಿಸ್ತು ಬೇಕು ಮುಖ್ಯವಾಗಿ.
2: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಎಂ ರಂಗನಾಥ ಭಟ್ಟ ಅವರ ಮಾತುಗಳನ್ನು ಕೇಳಿದಿರಿ. ಇದು 1963ರ ಧ್ವನಿ ಮುದ್ರಣ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಸ್ ಶಂಕರನಾರಾಯಣ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಬೆಂಗಳೂರಿನ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ನಡೆದಿರುವ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿ ಕಾರ್ಯಕ್ರಮಕ್ಕೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಚಾಲನೆ ನೀಡಿದ್ದಾರೆ. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಕೇಂದ್ರ ಸಚಿವರಾದ ಎಚ್ಡಿ ಕುಮಾರಸ್ವಾಮಿ, ವಿ ಸೋಮಣ್ಣ ಸೇರಿದಂತೆ ಗಣ್ಯರು ಭಾಗಿಯಾಗಿದ್ದಾರೆ. ದೇಶಾದ್ಯಂತ ನಾಳೆ 5 ವರ್ಷದ

ದೊಳಗಿನ ಎಲ್ಲ ಮಕ್ಕಳಿಗೂ ಪಲ್ಸ್ ಪೋಲಿಯೋ ಲಸಿಕೆ ಹಾಕಲು ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಒಟ್ಟು 123,545 ಮಕ್ಕಳಿಗೆ ಲಸಿಕೆ ಹಾಕುವ ಗುರಿ ಹೊಂದಲಾಗಿದೆ ಎಂದು ಜಿಲ್ಲಾಧಿಕಾರಿ ಜಿ ಪ್ರಭು ತಿಳಿಸಿದ್ದಾರೆ. ಐತಿಹಾಸಿಕ ಸಾಗರಯಾನ ಲೋಕಾಯಾನ 26ರ ಭಾಗವಾಗಿ ಭಾರತೀಯ ನೌಕಾಪಡೆಯ ತರಬೇತಿ ಹಡಗು ಐಎನ್ಎಸ್ ಸುದರ್ಶಿನಿ ನಿನ್ನೆ ಅಮೆರಿಕದ ಮೆರಿಲ್ಯಾಂಡ್ನ ಬಾಲ್ಟಿಮೋರ್ ಬಂದರನ್ನು ತಲುಪಿದೆ. ಇದು ಭಾರತೀಯ ನೌಕಾಪಡೆ ಮತ್ತು ಅಮೆರಿಕ ನೌಕಾಪಡೆಯ ನಡುವಿನ ದೀರ್ಘಕಾಲದ ಸ್ನೇಹ ಹಾಗೂ ಸಹಕಾರದ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸಲಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಉತ್ತರ ಪ್ರದೇಶದ ಜೇವರ್ನಲ್ಲಿ ಇಂದು ಆಂಬರ್ ಮತ್ತು ಅಸೆಂಟ್ ಕೆ ಸರ್ಕ್ಯೂಟ್ಸ್ ತಯಾರಿಕಾ ಘಟಕಕ್ಕೆ ಕೇಂದ್ರ ಸಚಿವರಾದ ಅಶ್ವಿನಿ ವೈಷ್ಣವ್ ಮತ್ತು ಭೂಪೇಂದ್ರ ಯಾದವ್ ಹಾಗೂ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಶಂಕುಸ್ಥಾಪನೆ ನೆರವೇರಿಸಿದರು. ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ರಾಯ್ ಹಾಗೂ ಟ್ರಸ್ಟಿ ಅನಿಲ್ ಮಿಶ್ರಾ ಅವರ ರಾಜೀನಾಮೆಗಳನ್ನು ಟ್ರಸ್ಟ್ ಅಧಿಕೃತವಾಗಿ ಸ್ವೀಕರಿಸಿರುವುದಾಗಿ ತಿಳಿಸಿದೆ. ಈ ಕುರಿತು ಟ್ರಸ್ಟ್ನ ಖಜಾಂಚಿ ಸ್ವಾಮಿ ಗೋವಿಂದ ದೇವಗಿರಿ ಮಹಾರಾಜ್ ಇಂದು ಪ್ರಕಟಣೆ ಹೊರಡಿಸಿದ್ದು, ಈ ರಾಜೀನಾಮೆಗಳ ಕುರಿತು ಟ್ರಸ್ಟ್ನ ಮುಂದಿನ ಸಭೆಯಲ್ಲಿ ಚರ್ಚಿಸಿ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಕಾಶವಾಣಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ ನಾಳೆ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ಇದು ಮನದ ಮಾತು ಕಾರ್ಯಕ್ರಮದ 135ನೇ ಆವೃತ್ತಿಯಾಗಿದೆ. ಅಮೆರಿಕದ ಕ್ಯಾಲಿಫೋರ್ನಿಯಾದ ಫುಲ್ಲರ್ಟನ್ನಲ್ಲಿ ನಡೆಯುತ್ತಿರುವ ಯುಎಸ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ ಪುರುಷರ ಸಿಂಗಲ್ಸ್ನಲ್ಲಿ ರೌನಕ್ ಚೌಹಾಣ್ 23-21, 21-11 ಅಂತರದಿಂದ ಇಸ್ರೇಲ್ನ ಮಿಶಾ ಜಿಲ್ಬರ್ಮನ್ ಎದುರು ಗೆಲುವು ಸಾಧಿಸಿದ್ದಾರೆ. ಈ ಗೆಲುವಿನೊಂದಿಗೆ ಅವರು ಮೊದಲ ಬಾರಿಗೆ ಬಿಡಬ್ಲ್ಯೂಎಫ್ ವರ್ಲ್ಡ್ಸ್ ಟೂರ್ ಸೂಪರ್ 300 ಟೂರ್ನಿಯ ಸೆಮಿಫೈನಲ್ಸ್ ಪ್ರವೇಶಿಸಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 8 ಗಂಟೆಗೆ.

0: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

ನಮಸ್ತೆ, ನಾನು ಯೋಗರಾಜ್ ಭಟ್ ಮಾತಾಡ್ತಿದ್ದೀನಿ. ವಿವಿಧ ಭಾರತಿ ಎಫ್ಎಂ ನಾನು ಸದಾ ಕೇಳ್ತೀನಿ. ತುಂಬಾ ಇಷ್ಟದ ಸ್ಟೇಷನ್ ನಂಗಿದು. ನೀವು ಕೇಳಿ ಆನಂದಿಸಿ, ಕಿವಿಗೊಳ್ಳೆದು. ಜೈ ವಿವಿಧ ಭಾರತಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಹಳೆಯ ಸುಮಧುರ ಚಿತ್ರಗೀತೆಗಳನ್ನು ಕೇಳಿದ್ರಿ, ಅದಾದ ನಂತರ ಡ್ಯಾನ್ಸ್ ಬೀಟ್ಸ್ ಗೀತೆಗಳನ್ನು ಸಹ ಕೇಳಿದ್ರಿ, ಈಗ ಮೆಲೋಡಿ ಗೀತೆಗಳನ್ನು ಕೇಳುವ ಸಮಯ. ನೈಂಟಿ ನೈನ್ ಚಿತ್ರದ ಗೀತೆ

ಡಾಲಿ ಧನಂಜಯ್ ಅವರ ಗೀತರಚನೆ, ರಘು ದೀಕ್ಷಿತ್ ಅವರ ಸಂಗೀತ. ಗೀತೆಯನ್ನು ಹಾಡಿರುವವರು ಸಿದ್ಧಾರ್ಥ್ ಮೆಳಮನ್ನು. ಇದು ಆರ್ಕೆಸ್ಟ್ರಾ ಮೈಸೂರು ಈ ಚಿತ್ರದ ಗೀತೆ.

ಮುಗುಳುನಗೆ, ಶ್ರೇಯಾ ಘೋಷಾಲ್ ಅವರು ಹಾಡಿದ ಮುಗುಳುನಗೆ ಈ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಯೋಗರಾಜ್ ಭಟ್ ಅವರ ಗೀತ ರಚನೆ, ವಿ ಹರಿಕೃಷ್ಣ ಅವರ ಸಂಗೀತವಿತ್ತು. ಮೆಲೋಡಿ ಗೀತೆಗಳಲ್ಲಿ ಕೊನೆಯ ಗೀತೆ ಬನಾರಸ್ ಚಿತ್ರದಿಂದ, ಗಾಯಕ ಅರ್ಮಾನ್ ಮಲಿಕ್ ಈ ಗೀತೆಯನ್ನು ಹಾಡಿದ್ದಾರೆ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM
1: ಆಕಾಶವಾಣಿ

ಕಣ್ಣವನು ಮೊದಲಾರು ಕಂಡವನು, ಅಕ್ಕರದ ಬರಹಕ್ಕೆ ಮೊದಲಿಗನದಾರು. ಅಕ್ಕಿಯೊಳಗನ್ನವನು ಮೊದಲಾರು ಕಂಡವನು, ಅಕ್ಕರದ ಬರಹಕ್ಕೆ ಮೊದಲಿಗನದಾರು. ಲೆಕ್ಕವಿರಿಸಿಲ್ಲ ಜಗ ತನ್ನಾದಿ ಬಂಧುಗಳ, ದಕ್ಕುವುದೇ ನಿನಗೆ ಜಸ ಮಂಕುತಿಮ್ಮ. ಲೆಕ್ಕವಿರಿಸಿಲ್ಲ ಜಗ ತನ್ನಾದಿ ಬಂಧುಗಳ, ದಕ್ಕುವುದೇ ನಿನಗೆ ಜಸ ಮಂಕುತಿಮ್ಮ.

ಬಹಳ ಜನಕ್ಕೆ ನಾನು ಯಾರೂ ಮಾಡದ ಕೆಲಸವನ್ನ, ದಾನವನ್ನ, ಸಹಾಯವನ್ನ, ಉಪಕಾರವನ್ನ ಲೋಕಕ್ಕೆ, ಜನಕ್ಕೆ ಮಾಡಿದ್ದೇನೆ ಎಂಬ ಭ್ರಮೆ ಇದೆ. ಇಷ್ಟೆಲ್ಲಾ ದೊಡ್ಡ ಸೇವೆ ಸಲ್ಲಿಸಿದ್ದರೂ ನನ್ನನ್ನು ಯಾರೂ ಕೇಳುತ್ತಿಲ್ಲವಲ್ಲ ಎಂಬ ಕೊರಗೂ ಇದೆ. ನಾವು ಮಾಡಿರುವ ಕೆಲಸ ನಮ್ಮ ಮನಸ್ಸಿಗೆ ದೊಡ್ಡದು, ಶ್ರೇಷ್ಠ ಅನಿಸಿರಬಹುದು, ಆದರೆ ನಿಜಕ್ಕೂ ಇತರರು ಮಾಡಿರುವ ಸೇವೆಗಿಂತ ದೊಡ್ಡದೇ ಅಲ್ಲ. ನಿನಗಿಂತ, ಎಲ್ಲರಿಗಿಂತ ಹೆಚ್ಚು ಲೋಕೋಪಕಾರ ಮಾಡಿರುವ ಮಹಿನೀಯ ಗುಣದ ಜನರು ಬೇಕಾದಷ್ಟು ಜನ ಇದ್ದಾರೆ. ಅವರೆಲ್ಲ ಅಜ್ಞಾತರಾಗಿದ್ದಾರೆ. ಹಾಗಿರುವಾಗ ನೀನ್ಯಾವ ಮಹಾಸಾಧನೆಯ ವ್ಯಕ್ತಿ, ನೀನೇ ಹೇಳು ಎನ್ನುತ್ತಾರೆ ಡಿ ವಿ ಜಿ ಅವರು. ಅದಕ್ಕೆ ಕೆಲವು ಪ್ರಶ್ನೆಗಳನ್ನು ಅವರು ಕೇಳುತ್ತಾರೆ. ಮನುಷ್ಯ ಗೆಡ್ಡೆ ಗೆಣಸು ತಿಂದು ಪಶುವಿನಂತೆ ಬದುಕುತ್ತಿದ್ದವನು ಬೇಸಾಯ ಕಂಡು ಹಿಡಿದು ದೇಹಕ್ಕೆ ಪೋಷಣೆ, ಹಸುವಿಗೆ ಪರಿಹಾರ ನೀಡುವ ಭತ್ತ ಬೆಳೆಯುವುದನ್ನು, ಅದನ್ನು ಬೇಯಿಸಿ ಅಕ್ಕಿ ಮಾಡಿ ಅನ್ನ ಮಾಡಿ ಉಣ್ಣುವುದನ್ನು ಕಲಿಸಿದವನು, ತಿಳಿಸಿದವರು ಯಾರು? ಅವರ ಉಪಕಾರಕ್ಕಿಂತ ನಿನ್ನದು ದೊಡ್ಡದೇ? ಆದಿಮಾನವ ಅಣುಮಾನವನಾಗಿ ಕಂಡ ಕಂಡಾಂತರಗಳನ್ನು ಜಯಿಸಿ ಅಖಂಡ ವಿಜಯ ಸಾಧಿಸಿರುವುದಕ್ಕೆ ಕಾರಣವಾದ ಜ್ಞಾನ ಸಂಗ್ರಹ ಸಾಧನವಾದ ಅಕ್ಷರ ಬರಹವನ್ನು ಕಂಡುಹಿಡಿದವರು ಯಾರು? ಮಾನವನ ಇತಿಹಾಸದಲ್ಲಿ ಕ್ರಾಂತಿ ಉಂಟು ಮಾಡಿದ ಗಾಲಿ ಕಲ್ಪನೆ ಮಾಡಿದವನಿಗಿಂತ ನಿನ್ನ ಸಾಹಸ ದೊಡ್ಡದೇ? ಹೀಗೆ ಲೋಕೋದ್ಧಾರ ಮಾಡಿ ಇಂದಿಗೂ ನಾವೆಲ್ಲ ಕೃತಜ್ಞರಾಗಿರುವಂತೆ ಮಾಡಿರುವ ಜನರು, ಕೀರ್ತಿಗೆ ಪಾತ್ರರು, ಅಸಂಖ್ಯಾತರು ಈ ಜಗತ್ತಿನಲ್ಲಿ ಇರುವಾಗ ಅವರ ಸಾಧನೆಗಿಂತ ನಿನ್ನದಾವುದು ಮಹಾಸಾಧನೆ ಹೇಳಪ್ಪ ಎನ್ನುತ್ತಾರೆ ಡಿ ವಿ ಜಿ. ಎನಗಿಂತ ಕಿರಿಯರಿಲ್ಲ ಎನ್ನುತ್ತಾರೆ ಬಸವಣ್ಣನವರು. ಎಷ್ಟೋ ಜನಕ್ಕಿಂತ ಹಿರಿಯ ಸಾಧನೆ ಮಾಡಿದ ಅವರು. ಅದು ನಮಗೆ ಆದರ್ಶ ಆಗಬೇಕು. ನಾವು ಮಾಡಿದ್ದೇ ಹಿರಿದು, ಮೊದಲನೆಯದು, ಶ್ರೇಷ್ಠವಾದ್ದು ಎಂಬ ಅಹಂಭಾವ ಎಂದಿಗೂ ಸಲ್ಲದು. ಎಂದರೋ ಮಹಾನುಭಾವಲು, ಅಂದರಿಕೆ ವಂದನಮಲು ಎಂಬ ಭಾವ ನಮ್ಮಲ್ಲಿರಬೇಕು. ಅಲ್ಪ ಕಾರ್ಯ ಮಾಡಿ ಅಧಿಕ ಕಾರ್ಯ ಮಾಡಿದ್ದೇವೆ ಎಂದರೆ ಯಶಸ್ಸು ಕೀರ್ತಿ ನಮಗೆ ಸಿಗುವುದಿಲ್ಲ. ನಮಗಿಂತ ಹೆಚ್ಚಿನ ಅಧಿಕ ಶ್ರೇಷ್ಠ ಕಾರ್ಯ ಮಾಡಿದವರು ಎಷ್ಟೋ ಜನ ಈ ಜಗತ್ತಿನಲ್ಲಿ ಇದ್ದಾರೆ ಎಂಬುದನ್ನು ನಾವು ಎಂದೂ ಮರೆಯಬಾರದು.

ಹೆಸರು ಹೆಸರೆಂಬುದೇಂ ಕಸುರು ಬೀಸುವ ಗಾಳಿ, ಹಸೆಯೊಂದು ನಿನಗೇಕೆ ಬ್ರಹ್ಮಪುರಿಯೊಳಗೆ. ಹೆಸರು ಹೆಸರೆಂಬುದೇಂ ಕಸುರು ಬೀಸುವ ಗಾಳಿ, ಹಸೆಯೊಂದು ನಿನಗೇಕೆ ಬ್ರಹ್ಮಪುರಿಯೊಳಗೆ. ಶಿಶುವಾಗು ನಿಮ್ಮನದಿ, ಹಸುವಾಗು ಸಸಿಯಾಗು ಕಸಬೊರಕೆಯಾಗಿಳೆಗೆ ಮಂಕುತಿಮ್ಮ. ಶಿಶುವಾಗು ನಿಮ್ಮನದಿ, ಹಸುವಾಗು ಸಸಿಯಾಗು ಕಸಬೊರಕೆಯಾಗಿಳೆಗೆ ಮಂಕುತಿಮ್ಮ.

ಹೆಸರು ಗಳಿಸುವುದು, ಕೀರ್ತಿ ಗಳಿಸುವುದು, ಪ್ರಸಿದ್ಧನಾಗುವುದು, ಹೊಗಳಿಕೆಗೆ ಪಾತ್ರನಾಗುವುದು, ಪ್ರಶಂಸೆಗೆ ಒಳಗಾಗುವುದು, ಪ್ರಸಿದ್ಧನಾಗುವುದು, ಇವೆಲ್ಲ ಆರೋಗ್ಯಕರವಾದ ಶುದ್ಧ ಗಾಳಿ ಅಲ್ಲ. ಕಸ ಕೊಳೆ ತುಂಬಿದ ಧೂಳೆದ್ದ ಗಾಳಿ ಇದ್ದಂತೆ. ಕಣ್ಣಿಗೆ ಕಸ ಕವಿದು, ಮೂಗಿಗೆ ಧೂಳು ಕವಿದು, ದೇಹದಲ್ಲಿ ಕಶ್ಮಲ ಸೇರಿ ಅನಾರೋಗ್ಯಕ್ಕೆ ಕಾರಣವಾಗುವ ಹಾಗೆ ಆತ್ಮವನ್ನು ಮರೆಸುವ, ಮಾಯೆಯನ್ನು ಕವಿಸುವ, ಕತ್ತಲೆಯನ್ನುಂಟು ಮಾಡುವ ಕ್ರಿಯೆ ಇದು. ಇನ್ನೊಬ್ಬರ ಮಾತಿನಲ್ಲಿ, ಹೊಗಳಿಕೆಯಲ್ಲಿ, ಶಬ್ದಗಳಲ್ಲಿ ಅರ್ಥವಿಲ್ಲದ ಧ್ವನಿಯ ವಾಣಿ ಹೊಗಳಿಕೆ. ಅದನ್ನು ಕೇಳಿ ಆಗುವುದೇನಿದೆ? ಕ್ಷಣಿಕ ಸುಖ, ಕ್ಷಣಿಕ ಹೆಮ್ಮೆ ಅಷ್ಟೇ. ಅಲ್ಲದೆ ಯಾವ ಜೀವೋನ್ನತಿಯೂ ಆತ್ಮೋನ್ನತಿಯೂ ಇದರಿಂದ ಇಲ್ಲ. ನಮಗಿಂತ ಅಸಾಧ್ಯ ಸಾಧನೆ ಮಾಡಿರುವ ವಿಜ್ಞಾನಿಗಳು, ಕಲಾವಿದರು, ಸಾಹಿತಿಗಳು, ಉಪಕಾರಿಗಳು, ಸಜ್ಜನರು, ಸಾಧಕರು ಇರುವಾಗ ಈ ಲೋಕದಲ್ಲಿ

0: ಈ ಬ್ರಹ್ಮ ಸೃಷ್ಟಿಯಲ್ಲಿ ಪ್ರಕೃತಿ ಅದ್ಭುತ ಉಪಕಾರಿ ಜೀವನಾಧಾರಿ ಆಗಿರುವಾಗ ನಾವು ಅಲ್ಪ ಸಾಧನೆ ಮಾಡಿ ಅದ್ಭುತ ಸಾಧನೆ ಎಂದು ಭಾವಿಸಿಬಿಟ್ಟ ಮಾತ್ರಕ್ಕೆ ನಮ್ಮನ್ನು ಹಸೆಮಣೆ ಮೇಲೆ ಕೂಡಿಸಿ ಆರತಿ ಎತ್ತಬೇಕೆ, ಉಡುಗೊರೆ ನೀಡಬೇಕೆ, ಹಾಡಿ ಹರಸಬೇಕೆ? ಮನ್ನಣೆಯ ದಾಹ, ಕೀರ್ತಿ ವ್ಯಾಮೋಹ, ಹೆಸರಿನ ವ್ಯಾಮೋಹಗಳಿಂದ ಅಹಂ ಹೆಚ್ಚಿ ವಿವೇಕ ನಾಶವಾಗಿ ವಿನಯ ದೂರವಾಗುತ್ತದಷ್ಟೇ, ಪ್ರತಿಷ್ಠೆಗೆ ಬಲಿಯಾಗುತ್ತೇವೆ ಅಷ್ಟೇ. ಆದ್ದರಿಂದ ಹೊಗಳಿಕೆಯನ್ನು ಕಂಡರೆ, ದುಷ್ಟರನ್ನು ಕಂಡರೆ ದೂರವಿರುವಂತೆ, ಹಾವನ್ನು ಕಂಡರೆ ಅಂಜುವಂತೆ ಇರಬೇಕು. ಚಿಕ್ಕ ಮಗುವು ನಿಷ್ಕಲ್ಮಶ ಮನದಿಂದ ಯಾರ ಬಳಿಯಾದರೂ ಪ್ರೀತಿಯಿಂದ ಎತ್ತಿಕೊಂಡರೆ ಹೋಗುವಂತೆ ಇರಬೇಕು. ಹುಲ್ಲು ನೀರು ಹಿಂಡಿ ಕೊಟ್ಟರೆ ಪ್ರೀತಿಯಿಂದ ಹತ್ತಿರ ಬರುವ ಹಸುವಿನಂತೆ, ಅದಕ್ಕೆ ಪ್ರತಿಯಾಗಿ ಹಾಲು ಕೊಡುವಂತೆ ಸಾಧುವಾಗಿ ಉಪಕಾರಿಯಾಗಿರಬೇಕು. ಸದ್ದಿಲ್ಲದ ಸಸಿಯಾಗಿ ಬೆಳೆದು ಮರವಾಗಿ ಹಣ್ಣು ಹೂ ಕಾಯಿ ಬಿಡುವ ಹಾಗೆ ಸಹಜವಾಗಿ ಬೆಳೆದು ನಿಲ್ಲುವ ಗಿಡದಂತೆ ಬಾಳಬೇಕು. ಸದ್ದಿಲ್ಲದೆ ಕಸವನ್ನು ಗುಡಿಸುವ ಪೊರಕೆ ನಾನು, ಕಸ ಗುಡಿಸಿ ಮನೆಯನ್ನು ರಸ್ತೆಯನ್ನು ಚೊಕ್ಕಟಗೊಳಿಸಿ ಜನಕ್ಕೆ ಉಪಕಾರ ಮಾಡಿದ್ದೇನೆ ಎಂದು ಬೀಗದೆ ನನ್ನನ್ನು ಎತ್ತಿ ಹಿಡಿಯಿರಿ, ಮೆರೆಸಿರಿ, ಜೈ ಪೊರಕೆಗೆ ಎಂದು ಕೂಗಿರಿ ಎಂದು ಹೇಳದೆ, ನಿರ್ಮಲಗೊಳಿಸುವ ಕಾರ್ಯ ಮಾಡಿ ಪ್ರಚಾರ ಪ್ರಸಿದ್ಧಿಗಳನ್ನು ಬಯಸದೆ ಕಸ ತೆಗೆದ ಮೇಲೆ ಪೊರಕೆ ಮೂಲೆ ಸೇರುತ್ತದೆ, ಬಾಗಿಲ ಮರೆಯಲ್ಲಿ ಅದು ಕೂಡುತ್ತದೆ. ಹಾಗೆ ಏನನ್ನು ಸಾಧಿಸಿದರೂ ಹೆಸರಿಗೆ ಆಸೆ ಪಡದೆ ತೆಪ್ಪಗಿರುವುದು ಸಾತ್ವಿಕ ಗುಣ ಎನ್ನುತ್ತಾರೆ ಡಿ ವಿ ಜಿಯವರು.
1: ಇದುವರೆಗೆ ಕಗ್ಗದ ಸಿರಿ, ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಕಲಾವತಿ ಅವಧೂತ್, ವ್ಯಾಖ್ಯಾನ ಪ್ರೊಫೆಸರ್ ಜಿ ಅಶ್ವಥ ನಾರಾಯಣ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್.

0: ನಮ್ಮ ಮನೆ ಆರೋಗ್ಯ ಮತ್ತು ನೆಮ್ಮದಿಯ ನೆಲೆಮನೆ. ತಿನ್ನುವ ಆಹಾರ, ಉಡುವ ಬಟ್ಟೆ, ಆಡುವ ಮಾತು, ಇಲ್ಲೆಲ್ಲ ಸ್ವಚ್ಛತೆ ಕಾಪಾಡೋಣ. ಜೊತೆಗೆ ನಮ್ಮ ನಡವಳಿಕೆಯಲ್ಲೂ.
1: ನೀರಿನ ಸೇವನೆ, ಕಸ ವಿಲೇವಾರಿ, ಶೌಚಾಲಯ ಮತ್ತು ಅದರ ಬಳಕೆ, ತ್ಯಾಜ್ಯ ವಿಲೇವಾರಿ, ಸಾರ್ವಜನಿಕ ಮತ್ತು ಸಮುದಾಯ ಶೌಚಾಲಯಗಳ ಬಳಕೆ, ಈ ಎಲ್ಲ ವಿಚಾರಗಳಲ್ಲೂ ಹೊಣೆಗಾರಿಕೆಯಿಂದ ನಡೆದುಕೊಳ್ಳುವುದು ಎಲ್ಲ ನಾಗರಿಕರ ಹೊಣೆ.
0: ಬನ್ನಿ, ಸ್ವಚ್ಛ ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ಕೈಜೋಡಿಸೋಣ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು: ಪ್ರಧಾನಮಂತ್ರಿ ನರೇಂದ್ರ ಮೋದಿ 3 ದಿನಗಳ ಸೆಷೆಲ್ಸ್ ಪ್ರವಾಸ, ಸೆಷೆಲ್ಸ್ ಅಧ್ಯಕ್ಷರಿಂದ ಆತ್ಮೀಯ ಸ್ವಾಗತ. ದೂರದೃಷ್ಟಿಯೊಂದಿಗೆ ಬೆಂಗಳೂರು ನಗರ ನಿರ್ಮಾಣದಲ್ಲಿ ಕೆಂಪೇಗೌಡರ ಪಾತ್ರ ಅನನ್ಯ, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. ಸಹಕಾರಿ ವಲಯದ ಸಂಚಾರ ವೇದಿಕೆ ಭಾರತ್ ಟ್ಯಾಕ್ಸಿ ಇನ್ನೆರಡು ವರ್ಷಗಳಲ್ಲಿ 500 ನಗರಗಳಿಗೆ ವಿಸ್ತರಣೆ, ಕೇಂದ್ರ ಸಚಿವ ಅಮಿತ್ ಶಾ. ಹಾಗೂ ಬ್ಯಾಡ್ಮಿಂಟನ್ ಏಷ್ಯಾ ಜೂನಿಯರ್ ಮಿಶ್ರ ತಂಡ ಚಾಂಪಿಯನ್ಶಿಪ್ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ ಭಾರತ. ವಾರ್ತೆಗಳ ವಿವರ: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 3 ದಿನಗಳ ಅಧಿಕೃತ ಭೇಟಿಗಾಗಿ ಇಂದು ಸೆಷೆಲ್ಸ್ ತಲುಪಿದ್ದಾರೆ. ಸೆಷೆಲ್ಸ್ನ ಅಧ್ಯಕ್ಷ ಡಾ ಪ್ಯಾಟ್ರಿಕ್ ಹೆರ್ಮೆನಿ ಅವರು ವಿಮಾನ ನಿಲ್ದಾಣದಲ್ಲಿ ನೀಡಿದ ಆತ್ಮೀಯ ಸ್ವಾಗತಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾಮಾಜಿಕ ಜಾಲತಾಣದಲ್ಲಿ ಕೃತಜ್ಞತೆ ವ್ಯಕ್ತಪಡಿಸಿದ್ದಾರೆ. ಸೆಷೆಲ್ಸ್ ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಭಾರತದ ಮಹತ್ವದ ಕಡಲ ಸಹಭಾಗಿತ್ವದ ಹಾಗೂ ಆತ್ಮೀಯ ಮಿತ್ರ ರಾಷ್ಟವಾಗಿದೆ ಎಂದು ಪ್ರಧಾನಮಂತ್ರಿ ಹೇಳಿದ್ದಾರೆ. ಭಾರತ ಮತ್ತು ಸೆಷೆಲ್ಸ್ ನಡುವಿನ ದೀರ್ಘಕಾಲದ ಸ್ನೇಹ ಬಾಂಧವ್ಯವನ್ನು ಇನ್ನಷ್ಟು ಬಲಪಡಿಸುವುದು ಹಾಗೂ ಉಭಯ ದೇಶಗಳ ಜನರ ಹಿತಾಸಕ್ತಿಗಾಗಿ ಪರಸ್ಪರ ಸಹಕಾರ ವಿಸ್ತರಿಸಲು ಈ ಭೇಟಿ ಮಹತ್ವದ್ದಾಗಿರಲಿದೆ ಎಂದು ಪ್ರಧಾನಮಂತ್ರಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಭಾರತದ ವಿವಿಧ ಭಾಗಗಳ ಸಂಸ್ಕೃತಿ ಮತ್ತು ಸಂಪ್ರದಾಯಗಳನ್ನು ಅನಿವಾಸಿ ಭಾರತೀಯರು ಸಂರಕ್ಷಿಸಿ ಆಚರಿಸುತ್ತಿರುವುದು ಶ್ಲಾಘನೀಯ ಎಂದು ಅವರು ಹೇಳಿದ್ದಾರೆ. ಬೆಂಗಳೂರಿನ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ನಡೆದ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿ ಕಾರ್ಯಕ್ರಮಕ್ಕೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಚಾಲನೆ ನೀಡಿದರು. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಕೇಂದ್ರ ಸಚಿವರಾದ ಎಚ್ಡಿ ಕುಮಾರಸ್ವಾಮಿ, ವಿ ಸೋಮಣ್ಣ ಸೇರಿದಂತೆ ಗಣ್ಯರು ಉಪಸ್ಥಿತರಿದ್ದರು. ಬಳಿಕ ಮಾತನಾಡಿದ ಉಪರಾಷ್ಟಪತಿ, ಮಹತ್ವದ ದೂರದೃಷ್ಟಿಯೊಂದಿಗಿನ ನಾಡಪ್ರಭು ಕೆಂಪೇಗೌಡರ ಪ್ರಯತ್ನವು ವ್ಯರ್ಥವಾಗಲಿಲ್ಲ. ಅವರು ಅಂದು ನಿರ್ಮಿಸಿದ ಕೆರೆಗಳು ಇಂದು ಕುಡಿಯುವ ನೀರಿನ ಮೂಲಗಳಾಗಿವೆ. ವಿದ್ವಾಂಸರು, ಕುಶಲಕರ್ಮಿಗಳು, ಕಾರ್ಮಿಕರು ಹೀಗೆ ಎಲ್ಲ ವರ್ಗದ ಜನರಿಗೂ ಸಮಾನ ಅವಕಾಶಗಳನ್ನು ಕಲ್ಪಿಸಿದ್ದರು ಎಂದು ಹೇಳಿದರು. ಕೆಂಪೇಗೌಡರು ಅನೇಕ ಸಸಿಗಳನ್ನು ನೆಟ್ಟಿದ್ದು ಇಂದು 500 ವರ್ಷಗಳ ನಂತರವೂ ಬೆಂಗಳೂರು ಹಸಿರು ನಗರವಾಗಿದೆ. ಅವರು ದೇವಾಲಯಗಳನ್ನು ನಿರ್ಮಿಸಿ ಸಮಾಜದ ಜನರಲ್ಲಿ ಸಾಂಸ್ಕೃತಿಕ ಮಹತ್ವವನ್ನು ಪೋಷಿಸಿದ್ದರು ಎಂದು ಸಿಪಿ ರಾಧಾಕೃಷ್ಣನ್ ವಿವರಿಸಿದರು. ಬೆಂಗಳೂರಿನ ನೀರಿನ ಸಮಸ್ಯೆ ನಿವಾರಣೆಯಾಗಬೇಕು. ರೈತ ಯಾವ ರಾಜ್ಯದವರೇ ಆದರೂ ಅವರ ಸ್ಥಾನ ಬದಲಾಗದು. ರೈತರಿಗೆ ಸಮಾನವಾಗಿ ನೀರು ಹಂಚಿಕೆಯಾಗಬೇಕು. ಕರ್ನಾಟಕ ತಮಿಳುನಾಡು ನಡುವಿನ ಜಲವಿವಾದ ಇತ್ಯರ್ಥವಾಗಬೇಕು. ಜಲವಿವಾದ ಇತ್ಯರ್ಥಕ್ಕೆ ನದಿ ಜೋಡಣೆ ಉತ್ತಮ ಪರಿಹಾರ ಎಂದು ಉಪರಾಷ್ಟಪತಿ ಕಿವಿಮಾತು ಹೇಳಿದರು. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಮಾತನಾಡಿ, ಮುನ್ನೋಟದೊಂದಿಗೆ ಬೃಹತ್ ನಗರವಾಗಿ ಬೆಂಗಳೂರನ್ನು ಕೆಂಪೇಗೌಡರು ರೂಪಿಸಿದರು. ಅವರು ಕೇವಲ ರಸ್ತೆಗಳು ಮತ್ತು ಕಟ್ಟಡಗಳನ್ನು ನಿರ್ಮಿಸಲಿಲ್ಲ, ಜಲ ಸಂರಕ್ಷಣೆಗೆ ಆದ್ಯತೆ ನೀಡಿದರು. ಸಮಗ್ರ ಸಮಾಜ ನಿರ್ಮಾಣಕ್ಕೆ ಎಲ್ಲ ಸಮುದಾಯಗಳಿಗೂ ಸಮಾನ ಆದ್ಯತೆ ನೀಡಿದರು ಎಂದು ಸ್ಮರಿಸಿದರು. ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಮಾತನಾಡಿ, ಕೆಂಪೇಗೌಡರ ದೂರದೃಷ್ಟಿಯಿಂದ ಬೆಂಗಳೂರು ನಗರ ಅಂತಾರಾಷ್ಟೀಯ ಖ್ಯಾತಿ ಪಡೆದಿದೆ. ಬೆಂಗಳೂರಿನ ವಿವಿಧ ಭಾಗಗಳಲ್ಲಿ ಕೆಂಪೇಗೌಡರು ಕೆರೆಗಳನ್ನು ನಿರ್ಮಿಸಿದ್ದು ಅವುಗಳನ್ನು ಉಳಿಸಿಕೊಳ್ಳಬೇಕಾದ ಜವಾಬ್ದಾರಿ ನಮ್ಮದು ಎಂದರು. ವಿಶ್ವದ ಯಾವುದೇ ದೇಶದ ಆರ್ಥಿಕತೆಯ ಬಲವು ಅದರ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಉದ್ದಿಮೆ ಎಂಎಸ್ಎಂಇ ವಲಯದ ಕೊಡುಗೆಯ ಮೇಲೆ ಅವಲಂಬಿತವಾಗಿದೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ಎಂಎಸ್ಎಂಇ ದಿನ 2026 ಉದ್ಯಮಿ ಭಾರತ ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಿದ ಅವರು, ಭಾರತದಲ್ಲಿ ಎಂಎಸ್ಎಂಇ ವಲಯವು ಮೊದಲ ತಲೆಮಾರಿನ ಉದ್ಯಮಿಗಳ ಸ್ಥೈರ್ಯ ಮತ್ತು ಉದ್ಯಮಶೀಲತೆಯ ಪ್ರತೀಕವಾಗಿದೆ ಎಂದರು. ದೇಶದ ಒಟ್ಟು ರಫ್ತಿನಲ್ಲಿ ಎಂಎಸ್ಎಂಇ ವಲಯ ಶೇಕಡ 50%ರಷ್ಟು ಕೊಡುಗೆ ನೀಡುತ್ತಿರುವುದರ ಜೊತೆಗೆ ಉನ್ನತ ಗುಣಮಟ್ಟದ ಮಾನದಂಡಗಳನ್ನು ನಿರಂತರವಾಗಿ ಕಾಯ್ದುಕೊಂಡಿದೆ ಎಂದು ತಿಳಿಸಿದರು. 2047ರ ವೇಳೆಗೆ ವಿಕಸಿತ ಭಾರತ ನಿರ್ಮಾಣದ ಪಯಣದಲ್ಲಿ ಎಂಎಸ್ಎಂಇ ವಲಯವು ಅತ್ಯಂತ ಬಲಿಷ್ಠ ಸ್ತಂಭವಾಗಿ ಹೊರಹೊಮ್ಮಿದೆ ಎಂದು ಹೇಳಿದರು. ದೇಶದ ಎಲ್ಲ ಎಂಎಸ್ಎಂಇ ಘಟಕಗಳ ಸಾರ್ವತ್ರಿಕ ನೋಂದಣಿಗೆ ಉತ್ತೇಜನ ನೀಡುವಂತೆ ಎಂಎಸ್ಎಂಇ ಸಚಿವಾಲಯಕ್ಕೆ ಸಲಹೆ ನೀಡಿದ ಉಪರಾಷ್ಟಪತಿ, ಹೆಚ್ಚಿನ ನೋಂದಣಿಯಿಂದ ನಿಖರ ಮಾಹಿತಿಯ ಸಂಗ್ರಹ ಸಾಧ್ಯವಾಗಲಿದ್ದು ವಲಯದ ನೈಜ ಅಗತ್ಯಗಳಿಗೆ ಅನುಗುಣವಾಗಿ ಪರಿಣಾಮಕಾರಿ ನೀತಿಗಳನ್ನು ರೂಪಿಸಲು ನೆರವಾಗಲಿದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಕೇಂದ್ರ ಅತಿಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಸಚಿವ ಜಿತನ್ ರಾಮ್ ಮಾಂಜಿ, ಪ್ರತಿಯೊಬ್ಬ ಉದ್ಯಮಿಗೂ ಹೊಸತನಕ್ಕೆ ಅವಕಾಶ, ಬೆಳವಣಿಗೆ ಹಾಗೂ ರಾಷ್ಟ ನಿರ್ಮಾಣದಲ್ಲಿ ಪಾಲ್ಗೊಳ್ಳಲು ಸಮಾನ ಅವಕಾಶ ಕಲ್ಪಿಸಲು ಕೇಂದ್ರ ಸರ್ಕಾರ ಬದ್ದವಾಗಿದೆ ಎಂದು ತಿಳಿಸಿದರು. ಇದೇ ವೇಳೆ ದೇಶದ ಎಂಎಸ್ಎಂಇ ವಲಯವನ್ನು ಮತ್ತಷ್ಟು ಸಬಲಗೊಳಿಸುವ ಪಿಎಂಇಜಿಪಿ 2.0 ಪೋರ್ಟಲ್, ಸಮಾಧಾನ್ 2.0 ಪೋರ್ಟಲ್ ಸೇರಿದಂತೆ ಹಲವು ಡಿಜಿಟಲ್ ವೇದಿಕೆಗಳು ಪೋರ್ಟಲ್ಗಳಿಗೂ ಉಪರಾಷ್ಟಪತಿ ಚಾಲನೆ ನೀಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶದ ಸಹಕಾರಿ ವಲಯದ ಸಂಚಾರಿ ವೇದಿಕೆಯಾದ ಭಾರತ್ ಟ್ಯಾಕ್ಸಿಯನ್ನು ಇನ್ನು 2 ವರ್ಷಗಳಲ್ಲಿ ದೇಶದ 500 ನಗರ ಪಟ್ಟಣಗಳಿಗೆ ವಿಸ್ತರಿಸಲಾಗುವುದು ಎಂದು ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ಭಾರತ್ ಟ್ಯಾಕ್ಸಿ ಅಧಿಕೃತ ಚಾಲನೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಈ ಉಪಕ್ರಮವು ಸಹಕಾರಿ ವಲಯದ ಪರಿವರ್ತನಕಾರಿ ಉಪಕ್ರಮವಾಗಿದೆ. ಇದು ನ್ಯಾಯಸಮ್ಮತ ಮತ್ತು ಪಾರದರ್ಶಕ ಸಂಚಾರ ವ್ಯವಸ್ಥೆಯನ್ನು ಒದಗಿಸುವ ಉದ್ದೇಶ ಹೊಂದಿದೆ. ಈ ಮೂಲಕ ಸಾರಥಿ ಎಂದು ಕರೆಯಲ್ಪಡುವ ಚಾಲಕರಿಗೆ ತಮ್ಮ ಗಳಿಕೆಯ ಬಹುಪಾಲು ಸಿಗುವಂತೆ ಖಾತ್ರಿ

ಸರಿಪಡಿಸಲಾಗುವುದು. ಅದೇ ವೇಳೆ ಪ್ರಯಾಣಿಕರಿಗೂ ಸುರಕ್ಷಿತ ಮತ್ತು ಕೈಗೆಟುಕುವ ಸಾರಿಗೆ ವ್ಯವಸ್ಥೆ ಕಲ್ಪಿಸುವ ಗುರಿ ಹೊಂದಲಾಗಿದೆ ಎಂದು ವಿವರಿಸಿದರು. ಗುಜರಾತ್ ಮೆಟ್ರೋ ರೈಲು ನಿಗಮ, ಅಹಮದಾಬಾದ್ ನಗರಪಾಲಿಕೆ, ಗುಜರಾತ್ ರಾಜ್ ಸಹಕಾರಿ ಬ್ಯಾಂಕ್, ಪ್ರಮುಖ ವಿಮಾನ ನಿಲ್ದಾಣಗಳು, ರೈಲ್ವೆ ನಿಲ್ದಾಣಗಳೊಂದಿಗೆ ಭಾರತ್ ಟ್ಯಾಕ್ಸಿ ಒಡಂಬಡಿಕೆಗೆ ಸಹಿ ಹಾಕಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಕಾಶವಾಣಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ ನಾಳೆ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ಇದು ಮನದ ಮಾತು ಕಾರ್ಯಕ್ರಮದ 135ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಪ್ರಧಾನಮಂತ್ರಿ ಕಾರ್ಯಾಲಯ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಭಾಷಣದ ನಂತರ ಪ್ರಾದೇಶಿಕ ಅವತರಣಿಕೆಗಳಲ್ಲಿ ಕಾರ್ಯಕ್ರಮ ಬಿತ್ತರವಾಗಲಿದೆ. ಮಾಜಿ ಪ್ರಧಾನಮಂತ್ರಿ ಪಿವಿ ನರಸಿಂಹರಾವ್ ಅವರ 105ನೇ ಜನ್ಮದಿನದ ಅಂಗವಾಗಿ ಪ್ರಧಾನಮಂತ್ರಿಗಳ ಸಂಗ್ರಹಾಲಯ ಮತ್ತು ಗ್ರಂಥಾಲಯ ಪಿಎಂಎಂಎಲ್ನಲ್ಲಿ ಇಂದು ಆಯೋಜಿಸಲಾದ ವಿಶೇಷ ಪ್ರದರ್ಶನಕ್ಕೆ ಪಿಎಂಎಂಎಲ್ ಕಾರ್ಯಕಾರಿ ಮಂಡಳಿಯ ಅಧ್ಯಕ್ಷ ನೃಪೇಂದ್ರ ಮಿಶ್ರಾ ಚಾಲನೆ ನೀಡಿದರು. ಈ ಪ್ರದರ್ಶನದಲ್ಲಿ ಪಿವಿ ನರಸಿಂಹರಾವ್ ಅವರ ಜೀವನ ಪಯಣವನ್ನು ಬಿಂಬಿಸುವ ಅಪರೂಪದ ಛಾಯಾಚಿತ್ರಗಳು, ಅಧಿಕೃತ ದಾಖಲೆಗಳು, ಭಾಷಣಗಳು, ಪತ್ರ ವ್ಯವಹಾರಗಳು ಹಾಗೂ ಐತಿಹಾಸಿಕ ದಾಖಲೆಗಳನ್ನು ಸಾರ್ವಜನಿಕರ ವೀಕ್ಷಣೆಗೆ ಇರಿಸಲಾಗಿದೆ. ಭಾರತದ ಇತಿಹಾಸದ ಮಹತ್ವದ ಘಟ್ಟದಲ್ಲಿ ಅವರ ನಾಯಕತ್ವ, ವಿಶೇಷವಾಗಿ ದೇಶದ ಆರ್ಥಿಕ ವ್ಯವಸ್ಥೆಗೆ ಹೊಸ ದಿಕ್ಕು ನೀಡಿದ ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣದಂತಹ ಮಹತ್ವದ ಆರ್ಥಿಕ ಸುಧಾರಣೆಗಳನ್ನು ಜಾರಿಗೆ ತರುವಲ್ಲಿ ಬಹುಮುಖ ವ್ಯಕ್ತಿತ್ವದ ಅವರ ಪಾತ್ರವನ್ನು ಪ್ರಮುಖವಾಗಿ ಪ್ರದರ್ಶಿಸಲಾಗಿದೆ. ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಹಾಗೂ ಕೇಂದ್ರ ಸರ್ಕಾರದಲ್ಲಿ ವಿದೇಶಾಂಗ, ಗೃಹ ಮತ್ತು ರಕ್ಷಣಾ ಸಚಿವರು ಸೇರಿದಂತೆ ಹಲವು ಪ್ರಮುಖ ಹುದ್ದೆಗಳನ್ನು ಪಿವಿ ನರಸಿಂಹರಾವ್ ಅಲಂಕರಿಸಿದ್ದರು. ಅವರು 1991 ಜೂನ್ 21ರಿಂದ 1996 ಮೇ 16ರವರೆಗೆ ಭಾರತದ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದರು. ರಾಷ್ಟಕ್ಕೆ ಸಲ್ಲಿಸಿದ ಅಸಾಧಾರಣ ಸೇವೆ ಗುರುತಿಸಿ ಅವರಿಗೆ 2024ರಲ್ಲಿ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಜಪಾನ್ನ ಯಾತ್ಸುಶಿರೋದಲ್ಲಿ ನಡೆಯುತ್ತಿರುವ ಬ್ಯಾಡ್ಮಿಂಟನ್ ಏಷ್ಯಾ ಜೂನಿಯರ್ ಮಿಶ್ರ ತಂಡ ಚಾಂಪಿಯನ್ಶಿಪ್ನಲ್ಲಿ ಭಾರತ ತಂಡ ತನ್ನ ಮೊದಲ ಗುಂಪು ಸಿ ಪಂದ್ಯದಲ್ಲಿ ಕಜಾಕಿಸ್ತಾನ ವಿರುದ್ದ 2-0 ಅಂತರದ ಗೆಲುವು ದಾಖಲಿಸಿ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದೆ. ಮಹಿಳೆಯರ ಡಬಲ್ಸ್ನಲ್ಲಿ ದುರ್ಗಾ ಈಶಾ ಕಂಡ್ರಾಪು ಮತ್ತು ಕೀರ್ತಿ ಮಂಚಾಲಾ ಜೋಡಿ ಕಜಾಕಿಸ್ತಾನದ ಅಲಿಸ್ಸಾ ಕುಲೇಶೋವಾ ಮತ್ತು ಡಯಾನಾ ನಾಮೆನೋವಾ ವಿರುದ್ದ 11-5 ಅಂತರದಿಂದ ಜಯಗಳಿಸಿ ಭಾರತಕ್ಕೆ ಶುಭಾರಂಭ ನೀಡಿತು. ನಂತರ ನಡೆದ ಮಿಶ್ರ ಡಬಲ್ಸ್ ಪಂದ್ಯದಲ್ಲಿ ಪುನೀತ್ ಸುರೇಶ್ ಮತ್ತು ದೀಪ್ತಿ ರಾಜ್ ಅದಿತಿ ಜೋಡಿ, ಮುಸ್ತಫಾ ಮಲಿಕ್ ಜಾನ್ ಹಾಗೂ ಅಲಿಸ್ಸಾ ಕುಲೇಶೋವಾ ವಿರುದ್ದ 11-10 ಅಂತರದ ಗೆಲುವು ಸಾಧಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ 3 ದಿನಗಳ ಸೆಷೆಲ್ಸ್ ಪ್ರವಾಸ, ಸೆಷೆಲ್ಸ್ ಅಧ್ಯಕ್ಷರಿಂದ ಆತ್ಮೀಯ ಸ್ವಾಗತ. ದೂರದೃಷ್ಟಿಯೊಂದಿಗೆ ಬೆಂಗಳೂರು ನಗರ ನಿರ್ಮಾಣದಲ್ಲಿ ಕೆಂಪೇಗೌಡರ ಪಾತ್ರ ಅನನ್ಯ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್. ಸಹಕಾರಿ ವಲಯದ ಸಂಚಾರ ವೇದಿಕೆ ಭಾರತ್ ಟ್ಯಾಕ್ಸಿ ಇನ್ನೆರಡು ವರ್ಷಗಳಲ್ಲಿ 500 ನಗರಗಳಿಗೆ ವಿಸ್ತರಣೆ, ಕೇಂದ್ರ ಸಚಿವ ಅಮಿತ್ ಶಾ. ಹಾಗೂ ಬ್ಯಾಡ್ಮಿಂಟನ್ ಏಷ್ಯಾ ಜೂನಿಯರ್ ಮಿಶ್ರ ತಂಡ ಚಾಂಪಿಯನ್ಶಿಪ್ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05 ಕ್ಕೆ.

ಇವನು ಒಬ್ಬ ಕುಚೇಲ, ರಕ್ತ ಮಾಂಸ ಏನು ಇಲ್ಲದ ಒಣಗಿದ ಚರ್ಮದ ಚೀಲ, ಕುಡಿಸೋ ಇವನಿಗೆ ಭರ್ಜರಿಯಾದ ಬಾದಾಮಿ ಹಾಲ, ಕೂಡಲೇ ಬರಲಿ ಮೈಕೈ ತುಂಬಿ ಭೀಮನ ಬಾಹುಬಲ. ಕೊಡೋ ಕುಡಿ

0: ಒಗ್ಗಟ್ಟಿರಲಿ, ವೈರಿ ಮೇಲೆ ಗುರಿಯಿದಲಿ. ಎಡಗಾಲ್ ಜಾಟ್ ಎಡ ಎಡ ಎಡ, ಬಲಗಾಲ್ ಜಾಟ್ ಬಲ ಬಲ ಬಲ, ಎಡಲ ಎಡ ಬಲ, ಎರಡು ಕಾಲು ಒಟ್ಟಿಗೆ ಜಾಡ್ಸು. ಯುದ್ಧ ಯುದ್ಧ ಶತ್ರು ಮೈ ಮೇಲ್ ಬಿದ್ದ, ನಿದ್ದೆ ಮಾಡೋದ್ ಬಿಟ್ಟು ಎದ್ದು ಹಾಕೋ ಬೆನ್ ಮೇಲ್ ಗುದ್ದ.
1: ಯುದ್ಧ ಯುದ್ಧ ಯುದ್ಧ, ಈಗಂತೂ ಎಲ್ಲೆಲ್ಲೂ ಕೇಳಿ ಬರುತ್ತಿರುವ ಸುದ್ದಿ ಅಂದ್ರೆ ಅದು ಯುದ್ಧ ಅಲ್ವಾ? ಯುದ್ಧದ ಸುದ್ದಿಯೇ ಎಲ್ಲೆಡೆ. ಪ್ರಪಂಚದಲ್ಲಿ ಅನೇಕ ದೇಶಗಳು ತಮ್ಮ ಸ್ವಪ್ರತಿಷ್ಠೆಗಾಗಿ ಅಮಾಯಕರ ಜೀವವನ್ನ ಯುದ್ಧದ ಹೆಸರಲ್ಲಿ ಬಲಿ ಪಡಿತಾ ಇವೆ. ಸ್ವಪ್ರತಿಷ್ಠೆಗಾಗಿ ಮಾಡುವ ಈ ಯುದ್ಧಗಳು ಎಂದಿಗೂ ಕೊನೆಗಾಣೋದಿಲ್ಲ, ಇವು ನಿರಂತರವಾಗಿ ನಡೀತಾನೆ ಇರ್ತವೆ. ಮಹಾಭಾರತದಲ್ಲಿ ಹೇಳೋ ಹಾಗೆ ಯುದ್ಧ ಅನ್ನೋದು ಕೊನೆ ಆಯ್ಕೆ ಆಗಿರಬೇಕೇ ಹೊರತು ಮೊದಲ ಆಯ್ಕೆ ಖಂಡಿತ ಅಲ್ಲ.

ಈ ಯುದ್ಧಗಳು ನಿಲ್ಲೋದಾದರೂ ಹೇಗೆ ಅಂತ ನೋಡ್ತಾ ಹೋದರೆ ಪರಸ್ಪರ ವಿಶ್ವಾಸ, ಮಾತುಕತೆ, ಪ್ರೀತಿ ಹಾಗೂ ಸ್ನೇಹದಿಂದ ಮಾತ್ರ ಈ ಯುದ್ಧಗಳು ನಿಲ್ಲೋದಕ್ಕೆ ಸಾಧ್ಯ ಅಲ್ವೇ?

ಯುದ್ಧಕಾಂಡ ಈ ಚಿತ್ರದ ಗೀತೆಯೊಂದಿಗೆ ಈ ದಿನದ ಸೇಫ್ ಡ್ರೈವ್ನ ಎಲ್ಲ ಕಾರ್ಯಕ್ರಮಗಳು ಇಲ್ಲಿಗೆ ಮುಕ್ತಾಯವಾಯಿತು. ಈವರೆಗೂ ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ಜೊತೆಯಾದದ್ದು ಹೊಯ್ಸಳ ರಾಮಣ್ಣ ವಾಲ್ಮೀಕಿ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ನಾಡಪ್ರಭು ಕೆಂಪೇಗೌಡರ ಮಹತ್ವದ ದೂರದೃಷ್ಟಿಯೊಂದಿಗಿನ ಪ್ರಯತ್ನವು ವ್ಯರ್ಥವಾಗಲಿಲ್ಲ. ಅಂದು ಅವರು ಬೆಂಗಳೂರಿನಲ್ಲಿ ನಿರ್ಮಿಸಿದ ಕೆರೆಗಳು ಇಂದು ಕುಡಿಯುವ ನೀರಿನ ಮೂಲಗಳಾಗಿವೆ. ವಿದ್ವಾಂಸರು, ಕುಶಲಕರ್ಮಿಗಳು, ಕಾರ್ಮಿಕರು, ಹೀಗೆ ಎಲ್ಲ ವರ್ಗದ ಜನರಿಗೂ ಸಮಾನ ಅವಕಾಶಗಳನ್ನು ಕಲ್ಪಿಸಿದ್ದರು ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಬೆಂಗಳೂರಿನ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ನಡೆದ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿ ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಕೆಲವು ಪೋಸ್ಟ್ಗಳು ಕಳೆದ ವರ್ಷದ ಜುಲೈ 28ರಂದು ಸಂಸತ್ತಿನಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮಾಡಿದ ಭಾಷಣವನ್ನು ತಪ್ಪಾಗಿ ಬಿಂಬಿಸಲು ಪ್ರಯತ್ನಿಸಿವೆ ಎಂದು ರಕ್ಷಣಾ ಸಚಿವಾಲಯ ಇಂದು ತಿಳಿಸಿದೆ. ಈ ಪೋಸ್ಟ್ಗಳಲ್ಲಿ ಭಾಷಣದ ಒಂದು ಭಾಗವನ್ನು ಮಾತ್ರ ಆಯ್ದು ಉಲ್ಲೇಖಿಸಿ ಆಪರೇಷನ್ ಸಿಂಧೂರ್ ವೇಳೆ ಯಾವುದೇ ಭಾರತೀಯ ಯೋಧರು ಹುತಾತ್ಮರಾಗಿಲ್ಲ ಎಂದು ರಾಜನಾಥ್ ಸಿಂಗ್ ಹೇಳಿರುವಂತೆ ಸುಳ್ಳು ಅರ್ಥ ಕಲ್ಪಿಸಲಾಗಿದೆ ಎಂದು ಸಚಿವಾಲಯ ಸ್ಪಷ್ಟಪಡಿಸಿದೆ. ರಾಜ್ಯದಲ್ಲಿ ಕಳೆದ 3 ವರ್ಷಗಳಿಂದ ಉತ್ತಮವಾಗಿ ಮಳೆಯಾಗಿದೆ. ಆದರೆ ಈ ವರ್ಷ ಇಡೀ ದೇಶದಲ್ಲಿ ಬರಗಾಲ ಆಗುವ ಸಂಭವವಿದೆ. ಎಲ್ಲರೂ ಸೇರಿ ಬರಗಾಲ ಎದುರಿಸಬೇಕು, ರೈತರನ್ನು ಉಳಿಸಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕರೆ ನೀಡಿದ್ದಾರೆ. ಬೆಂಗಳೂರಿನ ಯಲಹಂಕದಲ್ಲಿ ನಡೆದ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಬಿಡದಿ ಟೌನ್ಶಿಪ್ ಸಮಸ್ಯೆಯನ್ನು ಅಧಿಕೃತ ವೇದಿಕೆಯಲ್ಲಿ ಚರ್ಚಿಸುವುದು ಸೂಕ್ತ. ಅನಗತ್ಯ ಕಡೆಯಲ್ಲಿ ಚರ್ಚೆ ನಡೆಸುವ ಪ್ರವೃತ್ತಿ ಪ್ರಜಾಪ್ರಭುತ್ವದ ಸಂಪ್ರದಾಯಕ್ಕೆ ಹೊಂದಿಕೆಯಾಗುವುದಿಲ್ಲ ಎಂದು ಗೃಹ ಸಚಿವ

ಸಚಿವ ಪ್ರಿಯಾಂಕ್ ಖರ್ಗೆ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ. ರಾಜ್ಯಾದ್ಯಂತ ನಾಳೆ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ನಡೆಯಲಿದ್ದು, 5 ವರ್ಷದೊಳಗಿನ ಮಕ್ಕಳಿಗೆ ಲಸಿಕಾ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಧಾರವಾಡ ಜಿಲ್ಲೆಯಾದ್ಯಂತ 5 ವರ್ಷದೊಳಗಿನ 208,779 ಮಕ್ಕಳಿಗೆ ಲಸಿಕೆ ನೀಡುವ ಗುರಿ ಹೊಂದಲಾಗಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಪರಶುರಾಮ ಎಫ್ಕೆ ತಿಳಿಸಿದ್ದಾರೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯಲ್ಲಿ ಇಂದು ರಾತ್ರಿ ಅಮೆರಿಕದ ಈಸ್ಟ್ ರುದರ್ಫೋರ್ಡ್ನಲ್ಲಿ ನಡೆಯಲಿರುವ ಎಲ್ ಗುಂಪಿನ ಪಂದ್ಯದಲ್ಲಿ ಪನಾಮಾ ತಂಡ ಇಂಗ್ಲೆಂಡ್ ತಂಡವನ್ನು ಎದುರಿಸಲಿದೆ. ಇದೇ ವೇಳೆ ಅಮೆರಿಕದ ಫಿಲಡೆಲ್ಫಿಯಾದಲ್ಲಿ ನಡೆಯಲಿರುವ ಮತ್ತೊಂದು ಎಲ್ ಗುಂಪಿನ ಪಂದ್ಯದಲ್ಲಿ ಕ್ರೊಯೇಷ್ಯಾ ತಂಡ ಘಾನವನ್ನು ಎದುರಿಸಲಿದೆ. ಪಂದ್ಯಗಳು ಭಾರತೀಯ ಕಾಲಮಾನ ನಾಳೆ ಮುಂಜಾನೆ 2:30 ಆರಂಭವಾಗಲಿವೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 10 ಗಂಟೆಗೆ.

0: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸ್ಟುಡಿಯೋ ಸಮಯ 8:03.

0: ಈಗ ಶನಿವಾರದ ವಿಶೇಷ ಕಾರ್ಯಕ್ರಮ ಕನ್ನಡ ಚಲನಚಿತ್ರ ಧ್ವನಿವಾಹಿನಿ
1: ಆಕಾಶವಾಣಿ. ಕೆಸಿಎನ್ ಮೋಹನ್ ಅರ್ಪಿಸುವ ಪರಿವರ್ತನಾ ಅವರ ಹೂಮಳೆ ಕನ್ನಡ ಚಲನಚಿತ್ರ ಧ್ವನಿವಾಹಿನಿ. ತಾರಾಗಣದಲ್ಲಿ ರಮೇಶ್, ಸುಮನ್ ನಗರ್ಕರ್, ಎಚ್ಜಿ ಸೋಮಶೇಖರ್, ದತ್ತಾತ್ರೇಯ, ಬಿವಿ ರಾಧಾ ಮತ್ತಿತರರು. ಸಂಗೀತ ಇಳಯರಾಜ. ಕೇಳಿ ಕನ್ನಡ ಚಲನಚಿತ್ರ ಧ್ವನಿವಾಹಿನಿ ಹೂಮಳೆ.

0: ಈ ಮನೆ ತುಂಬಾ ಜನವೋ ಜನ. ಮೊನ್ನೆ ಎಲೆಕ್ಷನ್ ಅಲ್ಲಿ ಸರ್ಕಾರ ಈ ಮನೆನೆ ಒಂದು ಕಾನ್ಸ್ಟಿಟ್ಯೂಯೆನ್ಸಿ ಮಾಡ್ಬೇಕು ಅಂತ ಯೋಚನೆ ಮಾಡಿತ್ತಂತೆ. ಭಾನುವಾರ ಬಂತು ಅಂದ್ರೆ ಗಂಡಸರ್ ಗಡಿಗೆ ಮನೆ, ಹೆಂಗಸರಿಗೆ ವಿಶ್ರಾಂತಿ. ಸಾಮಾನ್ಯವಾಗಿ ಕೆಲಸಗಳನ್ನೆಲ್ಲ ಎಲ್ಲ ಒಟ್ಟಿಗೆ ಹಂಚ್ಕೊಂಡು ಮಾಡ್ತಾರೆ. ಟಾಯ್ಲೆಟ್, ಸ್ನಾನ ಎರಡನ್ನ ಬಿಟ್ಟು. ಈ ಮನೆ ತುಂಬಾ ನಗುನೆ, ಎಲ್ರು ಯಾವಾಗ್ಲೂ ನಗ್ತಾ ನಗ್ತಾ ಇರ್ತಾರೆ. ಆದ್ರೆ ಇವ್ರು ಅಳೋದು ಟಿವಿಲಿ ಶ್ರುತಿ ಸಿನಿಮಾ ಬಂದಾಗ ಮಾತ್ರ.
1: ಇವತ್ತು ಮನೆ ಸ್ಫೂರ್ತಿ ಹತ್ತು ಬಿಡ್ಬೇಕು ಅಂತ ಮಾಡಿದ್ದೆ. ಈ ದರಿದ್ರ ಅಡ್ವರ್ಟೈಸ್ಮೆಂಟ್ ಪಾಪಿಗಳು ನಿಮ್ಮ ಮದುವೆಗೆ ಅಳೋಕು ಬಿಡಲ್ಲ.
2: ಅಲ್ಲ ತೋರಿಸ್ತೀನಿ, ಅಪರೂಪಕ್ಕೆ ಒಂದ್ ದಿವಸ ಯಾವತ್ತು ದೇವ್ರ ಪೂಜೆ ಮಾಡ್ಬೇಕು ಅಂದ್ರೆ ಅಂಡರ್ವೇರ್ ತೋರಿಸ್ತಾನೆ. ಆಗ ಕೂತು ಚೆನ್ನಾಗಿ ಅಂದ್ರೆ ಅವೇ ಚುಮ್ಕೆ ತೋರಿಸ್ತಾರೆ.
1: ಸ್ವಲ್ಪ ನಿದ್ದೆ ಮಾಡ್ಬೇಕು ಅನ್ನುವಾಗ ಶಾಂಪೂ ಅಡ್ವರ್ಟೈಸ್ಮೆಂಟ್ ತೋರಿಸ್ತಾರೆ.
3: ಗರ್ಡಾಸನ ಹಾಕ್ಬೇಕು ಅಂತ ಇದ್ರೆ ಗ್ರೈಂಡಿಂಗ್ ಮಿಷಿನ್ ಪಬ್ಲಿಸಿಟಿ.
4: ನೀವೆಲ್ಲ ಅಡ್ವರ್ಟೈಸ್ಮೆಂಟ್ ಬಗ್ಗೆ ಇಷ್ಟೊಂದು ಮಾತಾಡ್ತಿದ್ರಲ್ಲ, ಈಗ ನಮ್ ಸಂತೋಷ ಮಾಡ್ತಿರೋದು ಅದೇ ಕೆಲಸ ಅಲ್ವಾ? ಈಗ ಇಂಥದೇ ಯಾವ್ದಾರ ಒಂದು ಅಡ್ವರ್ಟೈಸ್ಮೆಂಟ್ ಶೂಟ್ ಮಾಡ್ತಿರ್ತಾನಪ್ಪ.
3: ಮಾಡಿಕೊಂಡು
1: ನನಗ್ ರಾತ್ರಿ ಎಲ್ಲ ಕೆಟ್ ಕನ್ಸು, ನನ್ಗೆ ಅವಾಗ್ಲೇ ಗೊತ್ತಿತ್ತು. ಇವತ್ತೇನೋ ಏನಾಯ್ತು ಅಂತ ಹೇಳು. ಹೇಳು.
4: ಸಿಗರೇಟ್ ಅಡ್ವರ್ಟೈಸ್ಮೆಂಟ್ ಡೈರೆಕ್ಟ್ ಮಾಡ್ತಾ ಇದ್ದೆ. ಆ ಹೀರೋ ರೋಲ್ ಮಾಡಿದವನು 100 ಅಡಿಯಿಂದ ಎಗಿರ್ಬೇಕಿತ್ತು. ನಾನ್ ಯಾಕೆ ಮಾಡ್ಲಿ ಡೂಪ್ ಕೈಲಿ ಮಾಡಿಸಿ ಅಂದ. ದುಡ್ಡು ಕೊಡ್ತಾರೋ ನಿನಗೆ, ನೀನೇ ಮಾಡಯ್ಯ ಅಂದೆ. ನೀವ್ ಮಾಡ್ತೋರ್ಸಿ ಸರ್ ಮಾಡ್ತೀನಿ ಅಂದ. ಏನೋ ಉತ್ಸಾಹ, ಅಲ್ಲಿಂದ ದುಮುಕ್ಬಿಟ್ಟೆ.
1: ಅಯ್ಯಯ್ಯೋ,
4: ಕೈ ಸಿಕ್ಕಾಕೊಂಡ್ಬಿಡ್ತು.
3: ನೀನ್ ಯಾಕೆ ಬೇಕಿತ್ತು ಇದು?
4: ಕ್ರಿಯೇಟಿವ್ ಡೈರೆಕ್ಟರ್ ಅಂದ್ಮೇಲೆ ಇದೆಲ್ಲ ಮಾಡ್ಲೇಬೇಕಲ್ಲ ಅಜ್ಜ.

0: ಮನೆ ಯಾರು ಇಲ್ಲ, ಮುಂದಕ್ಕೆ ಹೋಗಪ್ಪ. ಅಜ್ಜ ನಾನು ಸಂತೋಷ್. ಇಲ್ಲಿ ನೋಡ್ರ, ನಾನು ಯಾರೋ ಭಿಕ್ಷುಕ ಅಂತ ಇದ್ದೆ. ನಮ್ ಸಂತೋಷ ಹೇಗಿದ್ದ ನೋಡಿ, ಕರಡಿ ವೇಷ ಹಾಕೊಂಡು ಅಲ್ವಾ ಲಕ್ಷಣವಾಗಿರೋ ಮುಖ ಇಟ್ಕೊಂಡು ಇದ್ಯಾಕೋ ಕೋಟಿ ರೂಪ
1: ಮಾಡ್ಕೊಂಡಿದ್ದೀಗೋಸ್ಕರ ಅಜ್ಜ ಅಡ್ವರ್ಟೈಸಿಂಗ್ ಕಂಪನಿಯಲ್ಲಿ ಕ್ರಿಯೇಟಿವ್ ಡೈರೆಕ್ಟರ್ ಮೇಲೆ ಡಿಫರೆಂಟ್ ಆಗಿ ಮಾಡ್ತಾನೆ ಇರಬೇಕು. ಆಗ್ಲೇ ಬ್ರಿಲಿಯಂಟ್ ಐಡಿಯಾಸ್
0: ಒಳ್ಳೆ ಐಡಿಯಾ.
1: ಹೌ ಡು ಐ ಲುಕ್?
2: ಥ್ಯಾಂಕ್ ಯು.
3: ಜನಗಳನ್ನು ವಂಚನೆ ಮಾಡೋದಕ್ಕೆ ಏನೇನ್ ಅಟ್ಯಾಕ್ ಇರ್ತೀರಯ್ಯ?
4: ಒಂದಾದ್ರೂ ನಿಜ ಹೇಳ್ತೀರಾ?
3: ನಿಜ ಹೇಳಿದ್ರೆ ಇವಕ್ಕೆ ಲೊಟ್ಟೆ ತುಂಬಬೇಕು. ಅಡ್ವರ್ಟೈಸ್ಮೆಂಟ್ ನಿಂತಿರೋದೆ ಅಸತ್ಯದ ಮೇಲೆ ಅಲ್ಲ, ಸುಳ್ಳು ಹೇಳಿ
0: ಸ್ವಲ್ಪ ನಂಬ ಆಗಾದ್ರೆ ಸುಳ್ಳು ಹೇಳ್ಬಿಡಣ.
1: ಜನಕ್ಕೆ ನಿಜ ಬೇಡ ಅಂಕಲ್. ಸಕ್ಕತ್ತಾಗಿ ಸ್ಕೂಟರ್ ಅಂತೀರಿ, ನಂಬ್ತೀರಿ, ತಗೋತೀರಿ, ಜೀವನ ಪೂರ್ತಿ ರಿಪೇರಿ ಮಾಡ್ತಾನೆ ಇರ್ತೀರಿ. ಸುಂದರವಾಗಿ ಸುಳ್ಳು ಹೇಳಿದ್ರೆ ಸಾಕು, ಇವರು ಕೂಡ ಗ್ರೈಪ್ ಪೌಡರ್ ಕುಡಿಸ್ಬೋದು.
5: ಏನೋ ಇದು, ಜನ ಏನಲ್ಲ ಅವ್ರಿಗೆ ಏನ್ ಬೇಕೋ ಅದನ್ನೇ ತಗೊಳ್ಳೋದು.
4: ನೀವ್ ಸಾವಿರ ಸೋಪ್ ತೋರಿಸಿದ್ರು, ನಾನ್ ಮಾತ್ರ ಸೀಗೆಕಾಯ ಉಪಯೋಗಿಸೋದು. ಅದಕ್ಕೆ ನಿನ್ ಮುಖ ಕೂಡ ಸೀಗೆಕಾಯಿ ತರನೇ ಇರೋದು. ನಂಗಂತೂ ಒಂದ್ ಆಡ್ ತುಂಬಾನೇ ಇಷ್ಟಪ್ಪ. Shall we go for a ride? And I asked him why. He said, just to hold your hand. Liar.
1: Not the uncle. The power of ads. Neeve heliyaji, one sullana otti otti 100 sala helidre adu nija agalva? Sullu adre enante jana ads alli baradalla nija vastugalalli sukha ankondidare.

ಸಾಕ್ ಸುಮ್ನೆರ, ನಮ್ ಕಾಲದಲ್ಲಿ ಇದ್ಯಾವ್ದು ಇರ್ಲಿಲ್ಲಪ್ಪ ಅಲ್ವಾ? ನಿಂಗ್ ಗೊತ್ತಿಲ್ವಾ, ಸುಖ ಇರೋದು ವಸ್ತುಗಳಲ್ಲಪ್ಪ, ಮನಸ್ಸಿನಲ್ಲಿ. ಇದೆಲ್ಲದಕ್ಕೂ ಮನಸ್ಸು ಮುಖ್ಯ ಅಷ್ಟೇ, ಇದಲ್ಲ.

0: ಮಹನೀಯರೇ, ಓ ಮಹಿಳೆಯರೇ ಕೇಳಿ ನನ್ನ ಮಾತು, ಓ ಬಾಲಕರೇ, ಓ ಬಾಲೆಯರೇ ನೋಡಿ ಇಲ್ಲಿ
1: ಕ್ರಿಯೇಟಿವ್ ವರ್ಕ್ ಮಾಡ್ತೀರಂತ ಫ್ರೀ ಆಗ್ಬಿಟ್ರೆ ಹುಡುಗಾಟ ಆಡ್ತೀರೇನ್ರಿ? ಎಲ್ಲಿ ಸ್ಟೋರಿ ಬೋರ್ಡ್? ವೇರ್ ಈಸ್ ಸ್ಟೋರಿ ಬೋರ್ಡ್?
2: ಅವ್ನು ರೆಡಿ ಮಾಡ್ಬಿಟ್ಟಿದ್ದಾನೆ ಸರ್.
3: ನೀನೇ ಮಾಡ್ತೀನಿ,
2: ನೀನ್ ಮಾಡ್ತೀನಿಂದಲ್ಲ.
1: ಅಯ್ಯೋ ನಾನು ಮುಳುಗೋದೆ, ಐ ಆಮ್ ರೂಯಿನ್ಡ್.
2: ನಾವ್ ಆಡ್ ಮಾಡಿದ ಕಂಪನಿನ ಮುಳುಗೋಯ್ತಂತೆ ಸರ್. ನನ್ನ ನ್ಯೂಸ್ ಹೇಳಿದ್ರು.
1: ಯು ಆರ್ ಕ್ರೇಜಿ
4: ಸರ್. ನಿಮಗೆ ಲಾಯರ್ ನೋಟಿಸ್ ಬಂದಿದೆ.
1: ಲಾಯರ್ ನೋಟಿಸ್? ಯಾಕೆ ಲಾಯರ್ ನೋಟಿಸ್ ಕಳಿಸಿದ್ದಾರೆ?
2: ಕಾಫಿ ಅಂತೆ ಸರ್,
1: ಕೂರ್ ಕಾಫಿ ಅಂತೆ ಸರ್, ಕೇಸ್ ಹಾಕಿದ್ದಾರೆ.
2: ನಾವು ಮಾಡಿದ ಆಡ್ ಒರಿಜಿನಲ್ ಅಲ್ವಂತೆ ಸರ್.
1: ಒರಿಜಿನಲ್ ಶೇಕ್ಸ್ಪಿಯರ್ ಏನ್ ಹೇಳಿದಾನು ಗೊತ್ತೇನಯ್ಯ? ಪ್ರಪಂಚದಲ್ಲಿರೋ ಮಹಾನ್ ಸಾಹಿತಿಗಳನ್ನೆಲ್ಲ ಸವಾಲಾಗಿ ನಿಲ್ಲಿಸ್ರೆ ಒಬ್ಬನ ಕೈ ಇನ್ನೊಬ್ಬನ ಜೇಬಲ್ಲಿ ಇರುತ್ತಂತೆ, ಗೊತ್ತಾಯ್ತಾ? ಎಲ್ಲಾ ಒರಿಜಿನಲ್ ಸಿಕ್ಕಾಕೊಳ್ಳೋವರ್ಗು ಕೇಸ್ ಅಂತೆ ಕೇಸು. ನಾನು ಯಾರಿಗೂ ಹೆದರಲ್ಲ ಗೊತ್ತಾಯ್ತಾ? ನಾನು ಯಾರಿಗೂ ಹೆದರಲ್ಲ. ಐ ಆಮ್ ನಾಟ್ ಸ್ಕೇರ್ಡ್ ಆಫ್ ಎನಿಬಡಿ.
3: ಫೋನು?
1: ಫೋನಾ? ಹಲೋ, ಹಲೋ ಡಾರ್ಲಿ. ಹೌದು, ಸಾರಿ ಚಿನ್ನ, ಕ್ಷಮಿಸ್ಬಿಡು. ಇಲ್ಲ ಇಲ್ಲ, ನಿಮ್ದಮ್ಮಯ್ಯ ಇನ್ ಜೊತೆಗೆ ಡಿನ್ನರು. ಥ್ಯಾಂಕ್ ಯು. ನಾನೇನ್ ಹೇಳ್ತಾ ಇದ್ದೆ?
2: ಯಾರಿಗೂ ಹೆದರಲ್ಲ ಅಂತ ಹೇಳ್ತಾ ಇದ್ರಿ ಸರ್.
1: ಹೌದು, ನಾನು ಯಾರಿಗೂ ಹೆದರಲ್ಲ
4: ಸರ್. ಸರ್ ನಿಮ್ಮ ಎರಡನೇ ಹೆಂಡತಿ ಫೋನ್
1: ಚಿನ್ನ. ಹೌದು, ನಾನೇ ನಾನೇ ಚಿನ್ನ. ಹೌದು ಹೌದು, ಬರ್ತೀನಿ. ಇಲ್ಲ ಇಲ್ಲ, ಅವಳೇನ್ ಫೋನ್ ಮಾಡಿಲ್ವಲ್ಲ. ಇಲ್ಲ, ಇವತ್ತು ನಿನ್ ಜೊತೆಗೆ ಡಿನ್ನರ್. ಥ್ಯಾಂಕ್ ಯು.
3: ನಿನ್ ಜೊತೆ ಡಿನ್ನರ್
1: ತಮಾಷೆ ಮಾಡ್ತೀರಿ ನೀನು ನನ್ನ? ಶಟ್ ಅಪ್. ನೀವು ಮದುವೆಯಾಗಿ ಕಷ್ಟ ಏನು ಅಂತ ಗೊತ್ತಾಗುತ್ತೆ.
3: ನಾವ್ ಅದ ತಪ್ಪು ಮಾಡಲ್ಲ ಸರ್.
2: ಮಾಡಿದ್ರು ಎರಡು ಸಲ ಮಾಡಿ ಸಿಕ್ಕ ಕೊಡಲ್ಲ ಸರ್.
1: ಶಟ್ ಅಪ್. ಸಂತೋಷ್, ಫಾಲೋ ಮೀ.
2: ಎಸ್ ಸರ್.
1: ನಿನ್ ಚೇಷ್ಟೆಗೆ ಒಂದ್ ಫುಲ್ ಸ್ಟಾಪ್ ಹಾಕ್ತಿದ್ದೀನಿ. ನಾನು ನಾರ್ತ್ ಈಸ್ಟ್ ನಲ್ಲಿ ಒಂದ್ ಅಡ್ವರ್ಟೈಸಿಂಗ್ ಕಂಪನಿ ಓಪನ್ ಮಾಡಿದ್ದೀನಿ. ಯು ಆರ್ ಗೆಟಿಂಗ್ ಡಬಲ್ ಪ್ರಮೋಷನ್. ನೀನು ನಾಳೆನೇ ಗುವಾಹಟಿಗೆ ಹೋಗು.
2: ನಾನ್ ಯಾಕೆ ಸರ್ ಹೋಗ್ಲಿ? ನಾ ಇಲ್ಲೇ ಹ್ಯಾಪಿ ಆಗಿದ್ದೀನಿ.
1: ಬರೀ ಹುಡುಗಾಟನೇ ಲೈಫ್ ಅಲ್ಲ ಕಣಯ್ಯ, ಯು ಮಸ್ಟ್ ಗ್ರೋ ಅಪ್ ಇನ್ ಯುವರ್ ಲೈಫ್. ನೀನು ವರ್ಲ್ಡ್ ಎಕ್ಸ್ಪೋಸ್ ಆಗ್ಬೇಕು.
2: ನಾನು ಬೆಂಗಳೂರು ಬಿಟ್ಟೋಗಲ್ಲ ಸರ್.
1: ಅದಕ್ಕೆ ಕನ್ನಡದವರು ಅನ್ನೋದು. ಮಿನಿಸ್ಟರ್ ಇಂದ ಫೈಲ್ ಹಿಡ್ಕೊಂಡು ಟ್ರಾನ್ಸ್ಫರ್ ಓಡಾಡ್ತೀರಾ? ಅದು ಎಲ್ಲಿಂದ ಎಲ್ಲಿಗೆ? ಮಲ್ಲೇಶ್ವರಂಿಂದ ಜಯನಗರಕ್ಕೆ.
4: ನಿನಗೆ ಡಬಲ್ ಪ್ರಮೋಷನ್, ಉದ್ದಕ್ಕೂ ಡುಮ್ಕಿ ನೀನು. ಈ ಚಾನ್ಸ್ ಮತ್ತೆ ನಿನ್ ಜನ್ಮದಲ್ಲಿ ಸಿಗಲ್ಲ. ಮೊದ್ಲು ಒಪ್ಪೋ, ಬೇಗ ತೊಲಗ್ಲಿ. ಯಾವಾಗ್ಲೂ ನನ್ ಕಿಟ್ಟಿ ಕಿವಿ ಹಿಂತಾನೆ ಇರ್ತಾನೆ. ಹೋಗೋಕ್ಕಿಂತ ಮುಂಚೆ ನಿನ್ ಟಿ ಶರ್ಟ್ಸ್ ನೆಲ್ಲ ಕೊಟ್ಟು ಹೋಗು. ಅಲ್ಲೇನು ತುಂಬಾ ಗಲಾಟೆ ಅಂತೆ, ಹೌದೇನಪ್ಪ? ಇಲ್ಲೇ ಎಲ್ಲಾದ್ರೂ ಮಂಡ್ಯ ಮೈಸೂರಲ್ಲಿ ಬ್ರಾಂಚ್ ಇಲ್ವಾ?
5: ಇದೆ ಇದೆ, ಅಟ್ಯಾಚ್ಡ್ ಬಾತ್ರೂಮ್ ಇದ್ದಾಗೆ ಮನೇಲೆ ಒಂದ್ ಅಟ್ಯಾಚ್ಡ್ ಬ್ರಾಂಚ್ ಆಫೀಸ್ ನಿನ್ನ ಮಗನಿಗೆ ಅಂತ ಮಾಡ್ಕೊಡ್ತಾರೆ.
2: ಹಾಗಪ್ಪ ಹೋಗ್ಲಿ, ನಿಮ್ಮನ್ನೆಲ್ಲ ಬಿಟ್ಟು ಅಷ್ಟು ದೂರ. ಸಂಬಳ ಜಾಸ್ತಿ ಸರಿ, ಪ್ರಮೋಷನ್ ಅಂತಾರೆ, ಇಟ್ಸ್ ಕ್ವೈಟ್ ಟೆಂಪ್ಟಿಂಗ್. ಅದಕ್ಕಿಂತ ನಿಮ್ಮನ್ನೆಲ್ಲ ಬಿಟ್ಟು ನಾನು ಒಬ್ಬನೇ. ನನ್ನಿಂದ ಆ ಬೆಕ್ಕಿನ ಮರಿನ ಕೂಡ ಬಿಟ್ಟಿರಕ್ಕಾಗಲ್ಲ ಅಂತ ನಿಂಗೆ ಗೊತ್ತಿಲ್ವೇನಪ್ಪ?
6: ನಾವೆಲ್ಲ ತಪ್ಪು ಮಾಡ್ಬಿಟ್ಟು ಮಾಡಿ, ನಮಗ್ ಬರೋ ಸಂಬಳ ಪ್ರಮೋಷನ್ ಅಂತ ಹೇಳಿ ಹೆಂಡತಿ ಮಕ್ಕಳಿಗೆ ಎಷ್ಟು ಟೈಮ್ ಕೊಡ್ಬೇಕಿತ್ತು, ಕೊಡ್ಲಿಲ್ಲ. ನಮ್ಮ ಫ್ಯಾಮಿಲಿಗೆ ಇನ್ನೂ ಪ್ರಾಮುಖ್ಯತೆ ಕೊಡಬೇಕು ಅಂತ ಈ 80ನೇ ವಯಸ್ಸಿನಲ್ಲಿ ನನಗನ್ಸಿದ್ದು, ನಿನಗೆ ಈ ವಯಸ್ಸಿನಲ್ಲಿ ಅನ್ಸ್ಬಿಡ್ತಲ್ವ ಮಾಡಿ.
4: ಕಿತ್ತಿ, ಬ್ಯಾಡ್ ನ್ಯೂಸ್ ಫಾರ್ ಯು, ನಿನ್ ಶತ್ರು ಎಲ್ಲೂ ಹೋಗ್ತಿಲ್ವಂತೆ. ನೀವು ಮಾತ್ರ ಎಲ್ಲೂ ಹೋಗ್ಬೇಡಿ ಸಂತೋಷಪ್ಪ,

0: ದೂರ ಮಾಡಕ್ಕಾಗಲ್ಲ.
1: ಹೆಂಡತಿ ಅನ್ನೋಳು ಪಕ್ಕಕ್ಕೆ ಬರೋವರೆಗೆ ಈ ಡೈಲಾಗ್ ಎಲ್ಲ, ಆಮೇಲೆ ಅವಳು ಸರಿಗೆ ಹಿಡ್ಕೊಂಡು ಒಟ್ಟು ಮನೆ ಪುರ್ರ ಅಂತ ಓಡ್ ಹೋಗ್ತೀಯ.
0: ನೋ ವೇ, ನಾನಂತೂ ಮದುವೆ ಆದ್ರೆ ಈ ಛತ್ರಕ್ಕೆ ಇನ್ನೊಂದು ದಂಡ ಪಿಂಡ ಬರುತ್ತೆ ಹೊರತು ನಾನಂತೂ ಆಚೆ ಹೋಗೋ ಚಾನ್ಸೇ ಇಲ್ಲ.
2: ಅಳಿ ಅಂದ್ರೆ ಮನೆ ಬಿಟ್ಟು ಹೋಗ್ಲಿಲ್ಲ ಅಂದ್ಮೇಲೆ ಇನ್ನೇನ್ ಯಾಕೋ ಮನೆ ಬಿಟ್ಟು ಹೋಗ್ತೀಯ?
1: ಏನೇ ಅದು, ನನ್ ಗಂಡನ ಬಗ್ಗೆ ಹಗುರವಾಗಿ ಮಾತಾಡ್ತಾ ಇದೀಯಾ? ಅಳಿಯಂದಿರು ಒಳ್ಳೇರು ಅಂತ ಇಷ್ಟೊಂದು ಸಲಿಗೆ ತಗೋಬಾರ್ದು ಕಣೆ.
3: ಅನ್ಲಿ ಬಿಡಿ ಅತ್ತೆ, ಅವಳಂತ ನಾನು ಈ ಮನೆ ಬಿಟ್ಟು ಹೋಗ್ತೀನಾ? ಈ ಮನೆ ಊಟದ ಮಹಿಮನೆ ಆಗಿದೆ. ನಮ್ ತಂದೆ ತಾಯಿನೂ ಇಲ್ಲಿಗೆ ಬಂದು ಕ್ಯಾಂಪ್ ಮಾಡಿ ಅಂತ ಹೇಳೋಣ ಅಂತಿದ್ರು.
0: ಬಂದ್ರು ಬಂದ್ರು, ಆನಂದ ತೀರ್ಥರು ಬರಬೇಕು, ಮದುವೆ ವಿರೋಧ ಸಂಘದ ಅಧ್ಯಕ್ಷರು. ಬನ್ನಿ ಅಂಕಲ್, ಊಟ ಮಾಡಿ, ಸ್ವಲ್ಪ ಮಿಕ್ಬಿಟ್ಟಿದೆ.
4: ಏನು ಬೇಡ, ಬ್ರಹ್ಮಚಾರಿಗಳ ಸಂಘದ ತಾಲೂಕು ಮಟ್ಟದ ಸಮಾವೇಶದಲ್ಲಿ ಭರ್ಜರಿ ಭೋಜನ ಆಗಿದೆ. ಏ ಬಾಯಿಲ್ಲಿ, ಇದನ್ನೆಲ್ಲ ತಗೊಂಡು ಹೋಗಿ ಜೋಪಾನವಾಗಿ ನನ್ನ ರೂಮ್ ನಲ್ಲಿಡು. ಹುಷಾರು,
2: ಎಷ್ಟು ಕೊಟ್ರಿ ಇದಕ್ಕೆ?
4: ದುಡ್ಡು ಕೊಟ್ಟು ತಗೊಳಕಾಗುತ್ತೇನೆ ಇದನ್ನೆಲ್ಲ? ನಾನು ಮಾಡಿದ ಭಾಷಣ ಮೆಚ್ಚಿ ಜನ ಸತ್ಕಾರ ಮಾಡಿಕೊಟ್ಟಿದ್ರು ನನಗೆ. ನಿನಗೆಲ್ಲ ಅರ್ಥ ಆಗ್ಬೇಕಾದ್ರೆ ಬೆಲೆ ತಗೊಳೋಗಿಡು.
2: ಏನು ಭಾಷಣ ಮಾಡಿದ್ರೆ ಇಷ್ಟನ ಕೊಡೋದು? ಅಂಕಲ್.
3: ಓಹೋ, ಎಲ್ಲಿತ್ತು ಭಾಷಣ?
4: ಬೆಂಗಳೂರು ಬಸ್ ನಿಲ್ದಾಣ. ಏನ್ ಜನ ಅಂತೀರಾ? ಕನಿಷ್ಠ 100 ಯುವಕರಾದ್ರೂ ಪ್ರತಿಜ್ಞೆ ಮಾಡಿದ್ರು ನಾವ್ ಎಂದು ಮದುವೆ ಆಗೋಲ್ಲ ಅಂತ.
0: ಸೊ ಒಟ್ಟಿಗೆ 200 ಮನೆ ಹಾಳು ಮಾಡ್ದಂಗಾಯ್ತು. ಉನ್ನಿ 100 ಗಂಡಿನ ಮನೆ, 100 ಹೆಣ್ಣಿನ ಮನೆ.
2: ಅಲ್ಲ ಅಂಕಲ್, ಫುಟ್ಪಾತ್ ಅಲ್ಲಿ ಬಸ್ ಸ್ಟಾಪ್ ಅಲ್ಲಿ ಒಳ್ಳೆ ಹಾಳು ಆಡ್ಸಂತಾರ, ಮದ್ವೆ ಆಗ್ಬೇಡಿ ಮದ್ವೆ ಆಗ್ಬೇಡಿ ಅಂತ ಭಾಷಣ ಹೊಡೆದ್ರೆ ಯಾರು ಕಲ್ ಹೊಡೆಯೋದಿಲ್ವಾ?
4: ಒಂದ್ಸರಿ ಬಂದ್ ನೋಡು, ಗೊತ್ತಾಗುತ್ತೆ. ನನಗೆ ಲಕ್ಷಾಂತರ ಜನ ಫಾಲೋವರ್ಸ್ ಆಗ್ಬಿಟ್ಟಿದ್ದಾರೆ ನೋಡ್ತಾ ಇರಿ. ಹೀಗೆ ಒಂದ್ ದಿವಸ ಈ ಭೂಮಿ ಮೇಲೆ ಮದುವೆ ಅನ್ನೋ ಶಬ್ದ ಇರಬಾರ್ದು, ಹಾಗೆ ಮಾಡ್ಬಿಡ್ತೀನಿ.
1: ಅಲ್ಲ, ಈ ಮನೆಯಲ್ಲಿ ಒಂದಲ್ಲ 3 ಜೋಡಿ ಮದುವೆ ಆಗಿ ಸುಖವಾಗಿ ಬಾಳ್ತಿದೀವಪ್ಪ.
4: ಇಂಥ ಮನೇಲಿ ಇದ್ಕೊಂಡು ಮದಾ ಉಡಾಯಿಸ್ಕೊಂಡಿರುವಾಗ ಈ ಮದುವೆ ಅನ್ನೋದನ್ನ ಯಾಕಯ್ಯ ವಿರೋಧಿಸ್ತೀಯ ಅಲ್ವಾ? ನಿಜ ಹೇಳ, ಮದುವೆ ಆಗದೆ ಇರೋದ್ರಿಂದ ಏನ್ ಸುಖ ಇದೆಯೋ
5: ಅಲ್ವಾ?
4: ನಿಜ ಹೇಳ, ಮದುವೆ ಆಗೋದ್ರಿಂದ ಏನ್ ಸುಖ ಇದೆಯೋ?
5: ಮದುವೆ ಆಗದೆ ಇರೋನು ಒಬ್ಬ ಮೂರ್ಖ,
4: ಮದುವೆ ಆದವನು ಶತಮೂರ್ಖ. ಸಂಗಾತಿ ಇಲ್ಲದೆ ಇರೋ ಬದುಕು ನಮ್ಮ ಸ್ಮಶಾನ ಸಮ. ಬೇರೆಯವ್ರ ಬೆವರಿನ ವಾಸನೆ ಪುಡ್ಕೊಂಡು ಉಸಿರು ಕೊಟ್ಕೊಂಡು ಸಫರ್ ಮಾಡೋದಕ್ಕಿಂತ ಆ ಸ್ಮಶಾನ ತಂಗಾಳಿನೇ ವಾಸಿ. ಅದೇನಂತ ತಮ್ಮನ ಹುಟ್ಬಿಟ್ಟೋ, ಅದೇನಂತ ನನ್ನ ಅಣ್ಣ ಹುಟ್ಬಿಟ್ಟೋ.
2: ಕಾಫಿ
0: ಬಿಡಿ,
4: ನೀನ್ ಮದುವೆ ಮಾಡ್ಕೋಬೇಡ, ನೀನು ಮಾತು ಕೇಳಬೇಡ.
2: ಅಂಡ್ ಆರ್ಗ್ಯುಮೆಂಟ್ ಕಂಟಿನ್ಯೂಸ್.
5: ನಾನು ನಿಮ್ಗೆ ಮದುವೆ ಮಾಸ ಮಾಡಿಸ್ತೇನೆ.
4: ನೀ ಅದ್ ಹೇಗೆ ಮದುವೆ ಮಾಡ್ತೀನಿ ನಾನು ನೋಡ್ತೀನಿ.
5: ನೋಡ್ತೀನಿ ಈ ತಿಂಗಳ ಮದುವೆ ಮಾಡಿಸ್ತೇನೆ.
4: ನಾನು ನೋಡ್ತೀನಿ ಕಣ, ಅದ್ ಹೇಗೆ ಮಾಡ್ತೀಯಾ?
5: ನಾನು ವಾರ ಮದುವೆ ಮಾಡಿಸ್ತೇನೆ.
4: ಹಾಳು ಮಾಡ್ತೀರ ಹುಡುಗನ್ನ, ನೀವು ಉದ್ಧಾರ ಆಗ್ಬೇಕು ಅಂತಿದ್ಯಾ? ಬೇರೆ ನನ್ನ ರೂಮಿಗೆ ಬಾ, ನಿನ್ನ ಹತ್ರ ಪ್ರೈವೇಟ್ ಆಗಿ ಒಂದು ವಿಷಯ ಹೇಳ್ತೀನಿ.
5: ನೀನು ಹೋಗೋಣ, ನಾನು ಇವತ್ತೇ ಮದುವೆ ಮಾಡಿಸ್ತೇನೆ. ಹೋಗಣ, ನಾನು ಈಗಲೇ ಮದುವೆ ಮಾಡಿಸ್ತೇನೆ. ನೋಡ್ತಾ ಇರೋ ಆ ಮಂಗಳಸೂತ್ರ ತಗೊಂಬನ್ನಿ, ಆ ವಾಲಿಗಳನ್ನ ಕರಿಯಪ್ಪ, ಎಲ್ಲರೂ ಬನ್ನಿ. ಅಂದ್ಬಿಟ್ಟ
4: ಮದುವೆ ಮಾಡಿಸ್ತಾನಂತೆ ಮದುವೆ ಪಿಂಡ. ಅದ್ರ ಬದಲು ಅವನಿಗೊಂದು ನೇಣ ಹಾಕು.
1: ಮುಂದೆದು ತಾನು ಮದುವೆ ಆಗದಿದ್ರೆ ಹಾಳಾಗೋಗ್ಲಿ, ಊರಿಗೆಲ್ಲ ಯಾಕೆ ಕೊರೆಯಬೇಕು ಮದುವೆ ಆಗ್ಬೇಡಿ ಮದುವೆ ಆಗ್ಬೇಡಿ ಅಂತ?
6: ಗಾದೆ ಕೇಳಿಲ್ವಾ, ಕೋತಿ ತಾನ್ ಕೆಡೋದಲ್ರಿ ವನಾನ ಕೆಡಿಸ್ತು ಅಂತ.
2: ಎಷ್ಟು ಚೆನ್ನಾಗಿ ಬರ್ತಿದ್ದಾರೆ ನೋಡು, ಮದುವೆ ಎಂತ ದಿವ್ಯಾನುಭವ, ಮದುವೆ ಮನದ ಮಧುರಾನುಭವ, ಮನದ ಬಾಗಿಲು ತೆರೆದು ತಂದಿತು ಹೊಸ ಚೇತನ. ಅಂದ್ರೆ ಮನದ ಬಾಗಿಲು ತೆರೆದು ಹೊಸ ಚೇತನ ತಂತಂತೆ ಮದುವೆ.
4: ಬಾಗಿಲಿಂದ ಬರುತ್ತಂತ ಎಲ್ಲ ಬೊಗಳೆ. ಮ್ಯಾರೇಜ್ ಅನ್ನೋದು ಬಾಗಿಲಿಂದ ಎಂಟರ್ ಆಗೋದೇ ತಡ, ಪ್ರೀತಿ ಅನ್ನೋದು ಕಿಟಕಿಯಿಂದ ಹಾರೋಗಿರುತ್ತೆ.
3: ಬೇಗ ಮದುವೆ ಆಗೋ, ಅಡಿಗೆ ಆರೋಗ್ಯ ತಿಂದ್ರೆ ಏನೋ ರುಚಿ ಇರುತ್ತೆ, ಬಿಸಿ ಬಿಸಿ ಬಿಸಿ ಇದ್ದಾಗ ತಿನ್ಬೇಕಣ.
4: ಸರಿ ಅಪ್ಪ, ನಾವೀಗ ಐಸ್ ಕ್ರೀಮ್ ತಿನ್ಬೇಕು, ಬಿಸಿ ಬಿಸಿ ಮಾಡ್ಕೊಂಡು ತಿನ್ನಕ್ಕಾಗುತ್ತ?
6: ಒಂದ್ಸಾರಿ ನಮಗ್ ತುಂಬಾ ಕಷ್ಟ ಬಂದ್ಬಿಡ್ತು, ಆಗಿದ್ದು ಒಡವೆಗಳನ್ನೆಲ್ಲ ಗಿರುವೆ ಇಟ್ಬಿಟ್ಟೆ. ಆದ್ರೆ ಇದನ್ ಮಾತ್ರ ಗಿರುವೆ ಇಟ್ಟಿಲ್ಲ, ಯಾಕೆ ಗೊತ್ತಾ? ಇದು ನಿನ್ನ ಅಜ್ಜಿ ಮಾಡಿಸ್ಕೊಟ್ಟು ರಿಂಗು.
4: ಹಾ ಅದನ್ನ ಯಾವನ್ಗೆ.

0: ನೀವು ಇಟ್ಕೊತಾನೆ ಥರ್ಡ್ ರೇಟ್ ಇತ್ತಾಳಿದ ಇದಕ್ಕಿಂತ ಕಡೆ ಇರಿಂಗು ಹಿಂಗು ಅಂತ ಗುಂಗಿಡ್ಸಿ ನಿನ್ನ ಮಂಗನ್ ಮಾಡ್ತಾರೆ. ಈ ವೆಡ್ಡಿಂಗ್ ರಿಂಗು ಅದು ಇದು ಅಂತ ಏನಿಲ್ಲ, ಮದುವೆಲಿ ಸಿಗೋದು ಒಂದೇ ಒಂದು ರಿಂಗು. ಯಾರು ಹೇಳ ಹೇಳು? ಸಫರಿಂಗು ಸಫರಿಂಗು. ಎಷ್ಟು ಸಿಹಿ ಆಗಿದೆ ಗೊತ್ತಾ, ಮದುವೆನು ಇಷ್ಟೇ ಸಿಹಿ ಆಗಿರುತ್ತೆ. ಮನುಷ್ಯ ಜೀವನದಲ್ಲಿ ಮದುವೆ ಅನ್ನೋದು ಒಂದು ಮೈಲಿಗಲ್ಲು.
1: ಮೈಲಿಗಲ್ಲ ಮೈಲಿಗಲ್ಲಲ್ಲಪ್ಪ, ಜೀವನದ ಪ್ರತಿಯೊಂದು ಮೈಲಿಗೂ ಸಿಗೋ ಬೆಣಚು ಕಲ್ಲು ಕಾಲಿಗೆ ಹಾಕ್ತಿತ್ತೆ ಗೊತ್ತಾ.
2: ಅಂಕಲ್ ಸೂಪ್.
3: ಏನ್ ಅಂಕಲ್ ಇಷ್ಟೊಂದು ಗಲೀಜು ನಿಮ್ ರೂಮು?
0: ನಿನ್ನ ಪ್ರಕಾರ ಗಲೀಜು, ನನ್ನ ಪ್ರಕಾರ ಸ್ವಾತಂತ್ರ್ಯ. ಸ್ವಾತಂತ್ರ್ಯ ಗಲೀಜು ಎರಡು ಒಟ್ಟಿಗೆ ಇರುತ್ತೆ,
3: ವಿಶೇಷವಾಗಿ ನಮ್ಮ ದೇಶದಲ್ಲಿ. ಅದು ನಿಮ್ ತರ ಬ್ರಹ್ಮಚಾರಿಗಳ ರೂಮಲ್ಲಿ.
0: ಬ್ರಹ್ಮಚಾರಿ ಆಗಿರೋದ್ರಿಂದ ಸಿಗ್ತಾ ಇರೋ ಲಾಭ ಇದೆಯಲ್ಲ ಅದ್ ನಿಮ್ಗೆ ಗೊತ್ತಿಲ್ಲ. ಹಾಯಾಗಿ ಹಾಸಿಗೆ ಮೇಲೆ ಕೂತ್ಕೊಂಡು ಸೂಪ್ ಕುಡಿಬೋದು ಕಣಯ್ಯ. ಹೆಂಡತಿ ಇದ್ರೆ ಬಿಡ್ತಾಳೆ, ಉಗುರು ಕಟ್ ಮಾಡ್ಬೇಕು ಅಂತ ಇಟ್ಕೊ.
4: ನೇಲ್ ಕಟರ್ ತಂದು ಅದನ್ನ ನಾಜೂಕ ಕಟ್ ಮಾಡಿ ಅದನ್ನ ಕಲೆಕ್ಟ್ ಮಾಡಿಕೊಂಡು ಅದನ್ನ ತಿಪ್ಪೆ
0: ಮುಗೀತು. ಚಡ್ಡಿ ಹಾಕೊಂಡು ಎಲ್ಲಿ ಬೇಕಾದ್ರೂ ಹೋಗ್ಬೋದು ಕಣಯ್ಯ.
3: ಎಲ್ಲಿ ಬೇಕಾದ್ರೂ ಸಾಕ್ಸ್ ಬಿಸಾಡ್ಬಹುದು.
0: ಮತ್ತೆ ಅಷ್ಟೇ ಅಲ್ಲ, ಟೂತ್ ಪೇಸ್ಟ್ ಅಪ್ಪ ಸುದೀಂದ ನಾಜೂಕಾಗಿ ಹೀಗೆ ಒತ್ತಬೇಕಾಗಿಲ್ಲ, ಎಲ್ ಬೇಕಾದ್ರೂ ಒತ್ಬಹುದು, ಎಲ್ ಬೇಕಾದ್ರೂ ಎಸಿಬಹುದು. ಬ್ರಷ್ ಸ್ವಂತದ್ದೇ ಆಗಿರ್ಬೇಕಾಗಿಲ್ಲ.
3: ಅದ್ ಸರಿ, ಅಂದ್ರೆ ಕೆಳಗಡೆ ಇರೋಲ್ಲ ದಡ್ರ
0: ದಡ್ರಿಗೇನೆ ಕಮ್ಮಿ ಪ್ರಪಂಚದಲ್ಲಿ? ಒಬ್ಬ ಬೇಕು ಅಂದ್ರೆ ನೂರ್ ಜನ ಕ್ಯೂನಲ್ಲಿ ನಿಂತ್ಕೋತಾರೆ.
5: ನರಿ ಕತೆ ಗೊತ್ತ ನಿಂಗೆ? ನಾಗರಹೊಳೆ ಕಾಡಿನೊಳಗೆ ಒಂದ್ ನರಿ ಇತ್ತಂತೆ.
3: ನಾಗರಹೊಳೆಯಲ್ಲಿ ಈಗ ಕಾಡೇ ಇಲ್ಲ, ಈ ನರಿ ಎಲ್ಲಿದ ಬಂತು?
0: ಬಾಯಿ ಮುಚ್ಕೊಂಡು ಕೇಳ ತಲೆ ಹರಟೆ. ಆ ನರಿ ಒಂದಿನ ಮುಳ್ಳಿನ ಬೇಲಿ ಹಾರಬೇಕಾದ್ರೆ ಅದ್ರ ಬಾಲ ಕತ್ತರಿಸ್ ಹೋಯ್ತಂತೆ. ಬೇರೆ ನರಿಗಳಿಗಿರುವ ಬಾಲ ನೋಡಿ ಇದಕ್ಕೆ ಹೊಟ್ಟೆ ಕಿಚ್ಚು, ಮೊದಲೇ ಗುಳ್ಳೆ ನರಿ ಅಂತ ಪ್ಲಾನ್ ಹಾಕ್ತಂತೆ.
6: ಮಾರನೇ ದಿವಸ ಎಲ್ಲಾ ನರಿಗಳದ್ದು ಒಂದು ಮೀಟಿಂಗ್ ಕರೆಸಿ ಹೇಳ್ತಂತೆ,
0: ನಾನು ನನ್ನ ಬಾಲ ಕತ್ತರಿಸ್ಕೊಂಡ್ಬಿಟ್ಟೆ, ಸುಮ್ಮನೆ ಭಾರ ಇಷ್ಟುದ್ದ ಭಾರ ಹೊತ್ಕೊಂಡು ಏನ್ ಮಾಡ್ಬೇಕು, ಈಗ ಎಷ್ಟು ಹಗುರವಾಗಿದೆ ಗೊತ್ತಾ, ಟಿಂಗ್ ಟಿಂಗ್ ಟಿಂಗ್ ಟಿಂಗ್ ಟಿಂಗ್ ಅಂತ ಡಾನ್ಸ್ ಮಾಡಿ ತೋರಿಸ್ತಂತೆ. ಈ ಮಾತನ್ನ ನಂಬಿ ಬಾಕಿ ಎಲ್ಲ ನರಿಗಳು ತಮ್ ತಮ್ಮ ಬಾಲನ ಕತ್ತರಿಸ್ಕೊಂಡ್ಬಿಟ್ವಂತೆ.
6: ಆಮೇಲೆ ನರಿ ಹೇಳ್ತಂತೆ, ನನ್ನ ಬಾಲ ಕತ್ತರಿಸೋಯ್ತಲ್ಲ ಅದಕ್ಕೆ ನಿಮ್ ಬಾಲನು ಕತ್ತರಿಸೋಗ್ಲಿ ಅಂತ ಈ ತರ ಪ್ಲಾನ್ ಮಾಡಿದೆ ಅಂತ.
0: ಅದೇ ತರಹ ಈ ಕೆಳಗಡೆ ಇದಾರಲ್ಲ ಬಾಲ ಕತ್ತರಿಸಿದ ಒಳ್ಳೆ ನರಿಗಳು, ಅವರು ನಿನ್ನ ಬಾಲನು ಕತ್ತರಿಸೋಕ್ ಪ್ರಯತ್ನ ಪಡ್ತಿದ್ದಾರೆ. ಹುಷಾರ್,
5: ನನ್ನಂಗಿದ್ ಬಿಡಯ್ಯ, ಬ್ರಹ್ಮಚಾರಿಯಾಗಿ ಮಜಾ ಇರುತ್ತೆ.
0: ಸುತ್ತಮುತ್ತ ನೋಡ್ತಿರ್ಬಹುದು, ಮದುವೆ ಆಗ್ಬೇಡ.
3: ಅಜಯ್ ಚಿಕ್ಕಪ್ಪ ಹೇಳ್ತಿದಾರೆ, ಒಂದ್ ಗಂಡು ಹೆಣ್ಣು, ಹೆಣ್ಣು ಗಂಡು ಬೇಕಾಗೇ ಇಲ್ವಂತೆ.
7: ಹಂಗಂದ್ರೆ ಹೆಂಗೆ, ಹೆಣ್ಣಿಗೊಂದ್ ಗಂಡು ಬೇಕೇ ಬೇಕು.
8: ಹೌದು, ಗಂಡಿಗೂ ಒಂದ್ ಹೆಣ್ಣು ಬೇಕು.

0: ಏನಣ್ಣ ಇಲ್ಲ ಶೇವಿಂಗ್ ಮಾಡ್ಕೊಳ್ಳೋದು,
1: ಎಲ್ಲರೂ ಇಲ್ಲ ಶೇವ್ ಮಾಡೋದು. ಇಲ್ಲ ನೀನ್ ಕೆಲಸ ನೋಡೋಗ ಫಸ್ಟ್.
2: ಏ ನಮ್ ತುಮಕೂರು ತುಕಾರಾಮ್ ಮಗಳು ಈ ಸಲ ಎಸ್ ಎಲ್ ಸಿ ಕೂತಿದ್ದಾಳಂತೆ ಕಣೋ, ಒಂದ್ಸಲ ನೋಡ್ಕೊಂಡ್ ಬಾರ.
1: ಹೈಸ್ಕೂಲ್ ಹುಡುಗಿರಿಗೆ ತಾಳಿ ಕಟ್ಟೋದು ಮದುವೆ ಅಲ್ಲಮ್ಮ, ಬೇಬಿ ಸಿಟ್ಟಿಂಗ್.
2: ವಾವಾ ಎಕ್ಸಲೆಂಟ್, ಹೋಗೆ ಹೋಗ್ಲಿ. ನಮ್ ಶಿವಮೊಗ್ಗ ಸೀತಾರಾಮ್ ಮಗಳು 150 ಸಂಗೀತ ಕಚೇರಿ ಕೊಟ್ಟಿದ್ದಾಳಂತೆ ಕಣೋ.
1: 150 ಕಚೇರಿ ಮಾಡಿದಾರ? ಅಂದ್ರೆ ಮಿನಿಮಮ್ 50 ವರ್ಷ ಆಗಿರ್ಬೇಕು. ಶಾಂತಂ ಪಾಪಂ, ನನ್ ತಾಯಿಂದನ್ನೆಲ್ಲ ಮದುವೆ ಆಗಲ್ಲ.
2: ಮತ್ತೆ ನಿನ್ಗೆ ಯಾವ ತರ ಹುಡುಗಿ ಬೇಕು ಅಂತ ಹೇಳೋ.
1: ನಿನ್ ತರ ಇರ್ಬೇಕಮ್ಮ, ನೀನು 20-25 ವರ್ಷಗಳಿಂದ ಯಾವ ತರ ಇದೆಯೋ ಆ ತರ ಇರ್ಬೇಕು.
0: ಅಮ್ಮಂದ್ರಿಗೆ ಮಸ್ತ ಹೊಡೆಯಲು ಉಪಯೋಗಿಸಿ.

0: ಬಟರ್.
1: ಗೂಬೆ ನೋಡ,
0: ಮದುವೆ ಎನ್ನದು ಬರೀ ಮೈಕ್ ಸಂಬಂಧಿಸಿದ್ದಲ್ಲ, ಅದು ಆತ್ಮಕ್ ಸಂಬಂಧಿಸಿದ್ದು. ಮದುವೆಗಳು ಸ್ವರ್ಗದಲ್ಲೂ ಆಗಲ್ಲ, ಛತ್ರದಲ್ಲೂ ಆಗಲ್ಲ, ಅದಾಗೋದು ಗಂಡು ಹೆಣ್ಣಿನ ಅಂತರಾತ್ಮದಲ್ಲಿ. ಪತಿ ಅಂದ್ರೆ ಯಜಮಾನ ನಿಜ, ಆದ್ರೆ ಪತ್ನಿ ಅಂದ್ರೆ ದಾಸಿ ಅಲ್ಲ, ಯಜಮಾನಿ ಅಂತ ಅರ್ಥ. ದಾಂಪತ್ಯದಲ್ಲಿ ಯಾರಿಗ್ಯಾರು ದಾಸರಲ್ಲ. ಜಾಯಿಂಟ್ ಫ್ಯಾಮಿಲಿ ಬಗ್ಗೆ ಏನ್ ಹೇಳ್ತೀರಾ? ಐ ಲೈಕ್ ಇಟ್. ಒಂದು ಮನೆ ಇನ್ಮೇಲೆ ಅಫೆಕ್ಷನೇಟ್ ಆಗಿರೋ ಅಜ್ಜ ಇರಬೇಕು, ಎಲ್ರನ್ನು ಪ್ರೀತಿ ಮಾಡೋ ಬೊಚ್ಚುಬಾಯಿನ ಅಜ್ಜಿ ಇರಬೇಕು, ಅನ್ನಪೂರ್ಣೇಶ್ವರಿ ಅಂತ ಅಮ್ಮ ಇರಬೇಕು.
1: ನಾನು ಇವಳನ್ನೇ ಮದುವೆ ಆಗೋದು.
2: I'm going to marry only her.
3: She's going to be my wife.
1: ಅಸಂ ಅಂದ್ರೆ ಸುಭಾಷ್ನಿ ಅವರು ಬೆಂಗಳೂರಲ್ಲಿಲ್ವಾ?
4: ಓದಿದ್ದು ಬೆಳೆದಿದ್ದೆಲ್ಲ ಇಲ್ಲೇ, ಈಗ ಅಸ್ಸಾಮಲ್ಲಿ ಇದ್ದಾಳೆ ಅಷ್ಟೇ. ಹೋಗಿ ಹೋಗಿ ಆ ಪುಣ್ಯದ ಕಿತ್ತಿ ಇಲ್ಲೇ ಎಲ್ಲಾದ್ರೂ ಇರಬಾರ್ದ? ಅಸ್ಸಾಂ ಸೇರ್ಕೊಂಡ್ಬಿಟ್ಟಿದ್ದಾಳೆ.
0: ನಾನು ನನ್ನ ಜೀವನದಲ್ಲಿ 50-60 ಮದುವೆ ಮಾಡಿಸಿರ್ಬೇಕು, ಆದ್ರೆ ಈ ರೀತಿ ಹೆಣ್ಣು ಹುಡ್ಕೊಂಡು ಬೀದಿ ಬೀದಿ ಓಡಾಡ್ತಿರೋದು ಇದೇ ಮೊದಲನೇ ಸಲ.
1: ನಾನು ನಾಳೆ ಗವಾಟಿ ಹೋಗ್ತಾ ಇದ್ದೀನಿ ಸರ್.
5: ನಾಳೆ ಬೇಡ, ಈಗಲೇ ತಾಗು.
1: ಥ್ಯಾಂಕ್ ಯು ಸರ್.

0: ಹಲೋ
1: ಹಲೋ,
0: ಇವರಿದಾರ?
1: ಓ ನಮ್ಮ ಮಮ್ಮಿ ಫೋಟೋ.
2: ಆರ್ ಯು ಫ್ರಮ್ ಸೌತ್?
0: ಯಾ, ಐ ಆಮ್ ಫ್ರಮ್ ಬ್ಯಾಂಗ್ಲೋರ್.
2: ಏನು ಕನ್ನಡದವರ? ಅಸ್ಸಾಂನಲ್ಲಿ ಕನ್ನಡದವ್ರು ಸಿಗೋದೇ ಅಪರೂಪ.
0: ನಾನು ಅಸ್ಸಾಂ ನೋಡ್ತಿರೋ ಮೊದಲನೇ ಕನ್ನಡತೀನಿ. ಇವೆ
2: ಗೌಹಾತಿಲಿ ತುಂಬಾ ವರ್ಷದಿಂದ ಇದ್ದೀರಾ?
0: ಇಲ್ಲ, ರೀಸೆಂಟ್ ಆಗಿ ಬಂದೆ. ಇಲ್ಲೊಂದು ಅಡ್ವರ್ಟೈಸ್ಮೆಂಟ್ ಕಂಪನಿಯಲ್ಲಿ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿದ್ದೀನಿ.
2: ಏನೋ ಬಿತ್ತು ನೋಡಿ.

0: ಅಂಕಲ್ ಕನ್ನಡದವರು.
1: ಹಲೋ,
0: ಇವಳಂತೂ ಪಕ್ಕಾ ಕನ್ನಡ ಭಕ್ತೆ.
2: ಹೌದಾ? ಏನೇನು ಹೆಸರು?
1: ಸೋನಾಲಿ.
2: ಸೋನಾಲಿ ಎಷ್ಟನೇ ಕ್ಲಾಸ್? ಸೋನಾಲಿ
1: ಫಸ್ಟ್ ಸ್ಟ್ಯಾಂಡರ್ಡ್.
2: ಫಸ್ಟ್ ಸ್ಟ್ಯಾಂಡರ್ಡ್, ಗುಡ್. ಇಲ್ಲಿ ಇಲ್ಲಿ ಇಲ್ಲಿ
0: ಹುಟ್ಟಿ ನೋಡು, ಅಂಕಲ್ ಸ್ವೆಟರ್ ಪ್ಯಾಂಟ್ ಎಲ್ಲ ಹಾಳಾಗೋಯ್ತು. ಸಾರಿ ಕೇಳು ಅಂಕಲ್ಗೆ.
1: ನಾನ್ ಕೇಳಲ್ಲ.
0: ಮಾಡೋದೆಲ್ಲ ಮಾಡಿ ನಗ್ತಾ ಇದ್ಯಾ? ಸಾರಿ ಕೇಳು.
2: ಬಿಡಿ, ಮಕ್ಳು ಕೇಳ, ಸಾರಿ ಕೇಳಿಸ್ತೀರಾ? ಅವ್ಳು ಎಷ್ಟು ಖುಷಿ ನೋಡಿ. ಮತ್ತೆ ಮಾಡ್ತೀಯಾ?
0: ನಿಮ್ ಸ್ವೆಟರ್ ಎಲ್ಲ ಹಾಳಾಗೋಯ್ತಲ್ಲ. ಐ ಆಮ್ ಸಾರಿ, ನಿಮ್ ಸ್ವೆಟರ್ ಪ್ಯಾಂಟ್ ಎಲ್ಲ ಹಾಳಾಗೋಯ್ತು.
2: ಇರ್ಲಿ ಬಿಡಿ, ಲಾಂಡ್ರಿ ಕೊಟ್ರೆ ಆಯ್ತು, ಬಿಲ್ ನಿಮ್ಗೆ ಕಳಿಸ್ಬಿಡ್ತೀನಿ.
0: ಹೇಗಿದೆ ಬೆಂಗಳೂರು? ಯಾವ ಏರಿಯಲ್ಲಿ ಇದ್ದೀರಾ?
2: ಕತ್ತರಗುಪ್ಪೆ.
0: ಕತ್ತರಗುಪ್ಪೆ ಅಂತ ಒಂದು ಏರಿಯಾ ಇದೆಯಾ?

0: ಕತ್ತರಗುಪ್ಪೆ ಇದೆ, ಗಂಗೇನಹಳ್ಳಿ ಇದೆ, ಸುಂಕದ ಕಟ್ಟೆ, ಗೌರಿಪಾಳ್ಯ, ಸಾರಕ್ಕಿ, ಇಂತ ಅದ್ಭುತವಾದ ಹೆಸರನ್ನ ಬಿಟ್ಬಿಟ್ಟು ಈಗ ಜೆ ಪಿ ನಗರ, ಪಾಪಿ ನಗರ ಅಂತೆಲ್ಲ ಇಟ್ಬಿಟ್ಟಿದ್ದಾರೆ. ಹಾಳಾಗೋಯ್ತು ನಮ್ ಬೆಂಗಳೂರು.
1: ನಾನು ಒಂದ್ 2 ಮಂತ್ ಬ್ಯಾಕ್ ಬಂದಿದ್ದೆ ಬೆಂಗಳೂರಿಗೆ.
2: ನೀವು ಹಿಂದೆ ನಡೀತೀರಿ ಅಲ್ಲ?
0: ಹೌದು ಹೌದು, ಸೂಟಿ ಎಲ್ಲ ಚಲ್ಕೊಂಡ್ಬಿಟ್ಟಿದ್ದಾಳೆ.

0: ಅಸ್ಸಾಮಲ್ ರೈನೋ ಅನ್ನ ಘೋರ್ ಅಂತಾರ?
1: ಅಸ್ಸಾಂ ಅಲ್ಲ, ಅಹಂ.
2: ಹೌದು, ನಾವಲ್ಲಿ ಸಾ ಹೇಳೋದಕ್ಕೆಲ್ಲ ಇವ್ರು ಇಲ್ಲಿ ಹಾ ಹೇಳ್ತಾರೆ. ನಾವು ಶಾ ಶಾ ಸಾ ಅಂತೆಲ್ಲ ಬೇರೆ ಬೇರೆ ಹೇಳ್ತೀವಲ್ಲ, ಅವೆಲ್ಲ ಇಲ್ಲಿ ಹಾನೆ.
0: ಅಂದ್ರೆ ಯಾರ ಲಾ ವಾ?
1: ನಾನೇನು ಸೋನಾಲಿ ಅಲ್ಲ, ನನ್ನೆಲ್ಲರೂ ಕರೆಯೋದು ಹೋನಾಲಿ. ಹೋನಾಲಿ
2: ಓ ಹಾಯ್. ಹಲೋ, ಇವಳು ದುರ್ಗೇಶ್ವರಿ ಸೈಕಿ ಅಂತ, ನನ್ ಜೊತೆನೆ ಕೆಲಸ ಮಾಡ್ತಾರೆ. ಹೀಸ್ ಮಿಸ್ಟರ್ ಸಂತೋಷ್ ಫ್ರಮ್ ಬ್ಯಾಂಗ್ಳೂರ್. ಏಜೆನ್ಸಿಲಿದ್ದಾರೆ.
0: ಅವ್ನ್ ಕುತ್ತಿಗೆ ಬೋರ್ಡ್ ಹಾಕೊಂಡು ಏನ್ ಮಾಡ್ತಿದ್ದಾನಲ್ಲಿ?
2: ಎಲ್ಲೋ ಹೆಂಡತಿ ಹೊಡೆದಿರ್ತಾನೆ, ಅಥವಾ ಹುಡುಗಿನ ಚುಡಾಯಿಸಿರ್ತಾನೆ, ಇಲ್ಲ ಹೆಂಗಸರ ಗೋಳ್ ಹೇಳ್ಕೊಂಡಿರ್ತಾನೆ. ಅವ್ರು ಹೋಗಿ ಟೆರೆಸ್ ಗಳಿಗೆ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಆ ಟೆರೆಸ್ ಗಳು ತಾನ್ ಮಾಡಿದ ತಪ್ಪನ್ನ ಬರೆದು ಕುತ್ತಿಗೆ ಹಾಕೊಂಡು ಈ ತರ ಪಬ್ಲಿಕ್ ಆಗಿ ನಿಂತ್ಕೋಬೇಕು ಅಂತ ವಾರ್ನ್ ಮಾಡಿರ್ತಾರೆ. ಯೋನ್ ಹೆದರ್ಕೊಂಡು ಈ ತರ ಮಾಡ್ತಿದ್ದಾನೆ. ಬಾಮ ಹೋಗೋಣ.
0: ನೀವ್ ಟಿವಿಲ್ ಬಂದಿದ್ದು ತುಂಬಾ ಚೆನ್ನಾಗಿತ್ತು.
2: ಅಂದ್ರೆ
0: ಈಗ ನಡ್ಕೊಂಡ್ ಬಂದ್ರಲ್ಲ ಟಿವಿ ಸ್ಟೈಲ್, ಅದು ತುಂಬಾ ಚೆನ್ನಾಗಿತ್ತು.
2: ಥ್ಯಾಂಕ್ ಯು. ಅಂತೂ ನಮ್ಮಿಂದ ನಿಮ್ ಭಾನುವಾರ ಎಲ್ಲ ವೇಸ್ಟ್ ಆಯ್ತು.
0: ಅಯ್ಯೋ ಬಿಡಿ, ವೇಸ್ಟ್ ಆಗ್ಲಿ ಅಂತ ಎಲ್ಲಾ ಭಾನುವಾರ ರಿಸರ್ವ್ ಮಾಡ್ಬಿಟ್ಟಿದೀನಿ. ನಾಲ್ಕೂವರೆ ಕತ್ಲಾಗು ಈ ಊರಲ್ಲಿ ಇನ್ನೇನ್ ಮಾಡೋದು?
2: ಒಂದ್ಸಲ ಮನೆ ಕಡೆ ಬನ್ನಿ. ಏಕೆ ಬರುವ ರೋಡಲ್ಲಿ ಸ್ಟ್ರೀಟ್ ಆಗಿ ಬಂದ್ರೆ
0: ಏಕೆ ಬರುವೆ? ಯಾರು ಕೇಳಲ್ಲ ತಾನೆ.
2: ಬಲ್ಗಡೆಯಲ್ಲಿ ಗುಡ್ಡ ಹತ್ತಿದ್ರೆ ಕೊನೆ ಮನೆ, ಅಲ್ಲೇ ಮೆಟ್ಲು ಕೂಡ ಕಾಣುತ್ತೆ.
0: ಗೊತ್ತು,
2: ನಿಮ್ಗೆ ಗೊತ್ತು?
0: ಈಗ ಹೇಳಿದ್ರಲ್ಲ. ಓ ಅಲ್ಲಿ ನೋಡಲ್ಲ ನೋಡಲ್ಲ.
1: ಅಮ್ಮ ಗೋಲ್ಡ್ ಫಿಶ್ ಬೇಕು.
2: ಶುರು ಮಾಡಿದ್ಯಾ ಮತ್ತೆ ಹಠ? ಬಾಯ್ ಮುಚ್ಚೆ
0: ಹೇಳ್ಬಾರ್ದು.
2: ನೀನ್ ಸುಮ್ನೆ ಇರಿ, ಅವಳು ಮಹಾ ತರ್ಲೆ, ನೋಡಿದ್ದೆಲ್ಲ ಬೇಕು ಅಂತ ಹಠ ಮಾಡ್ತಾಳೆ.
0: ಪಾಪ ಬೆಳಗಿಂದ ನಗ್ತಾ ಇದ್ಲು.
2: ಸರಿ ಹೋಗ್ತಾಳ್ ಬಿಡಿ, ಲೇಟ್ ಆಯ್ತು, ನಾ ಇನ್ ಬರ್ಲಾ. ಬಾ ಬಾ ಹೋಗೋಣ.
0: ಬಾಯ್ ಹೊನಾಲಿ.
1: ಬಾಯ್.

0: ಸೋನು ಸೋನು ಚಿನ್ನು ಹೇಳಮ್ಮ, ಸ್ಕೂಲ್ಗೆ ಲೇಟ್ ಆಗತ್ತೆ ಹೇಳು ಪುಟ್ಟ. ನೀವು ಒಳ್ಳೆ ಹುಡುಗಿ ಅಲ್ವಾ?
1: ಗುಡ್ ಮಾರ್ನಿಂಗ್.
0: ಏನಿದೆಲ್ಲ ಸಂತೋಷ್, ಬನ್ನಿ ಒಳಗೆ ಚಿನ್ನು ಚಿನ್ನು. ಒಂದ್ ನಿಮಿಷ, ಏನ್ ಮಾಡ್ಬಿಡ್ತೀನಿ?
1: ಬರೀ ಟೀನಾ, ಬ್ರೇಕ್ಫಾಸ್ಟ್ ಕೊಡ್ತೀರಾ ಅನ್ಕೊಂಡಿದ್ದೆ.
0: ಅದಕ್ಕೇನಂತೆ?
1: ಇರ್ಲಿ ಬಿಡಿ, ಇನ್ನೊಂದ್ರೆ ಡಿನ್ನರ್ಗೆ ಬರ್ತೀನಿ. ಬೈ.
0: ಓಕೆ. ಅಂಕಲ್ ತಂದು ಕೊಟ್ಟಿದ್ದು.
2: ಹೌದಾ?
0: ಹುಟ್ಟಿ, ನಿಮ್ ಸ್ಕೂಲ್ಗೆ ಲೇಟ್ ಆಗತ್ತೆ, ರೆಡಿ ಆಗೋಣ? ಇದೇ ಕಾಮಾಖ್ಯ ದೇವಸ್ಥಾನ, ನಮ್ ಕಡೆ ತಿರುಪತಿ ಇದ್ದ ಹಾಗೆ ಬಹಳ ಫೇಮಸ್. ದೇಶದ ನಾನಾ ಕಡೆಯಿಂದೆಲ್ಲ ಭಕ್ತಾದಿಗಳು ಇಲ್ಲಿಗೆ ಬರ್ತಾರೆ.
1: ನಂಬಿಕೆಗಳು ಏನೇ ಇರಲಿ, ನಮ್ ದೇವಸ್ಥಾನಗಳನ್ನ ಇನ್ನೂ ಕ್ಲೀನ್ ಆಗಿ ಇಟ್ಕೋಬೋದಲ್ಲ. ಟೆಂಪಲ್ ಗಿಂತ ಇಲ್ಲಿರೋ ಪಾರಿವಾಳಗಳು ನನ್ಗೆ ತುಂಬಾ ಇಷ್ಟವಾದವು. ಎಷ್ಟು ಮುದ್ದಾಗಿವೆಲ್ಲ.
0: ಪುಟ್ಟಿ, ಸಂತೋಷ್, ಪಾರಿವಾಳ ಮುದ್ದಾಗಿದೆ ಅಂದ್ರಲ್ಲ, ಅಲ್ಲಿ ನೋಡಿ.
1: ಏನ್ ಮಾಡ್ತೀನಿ ನಾನು?
0: ಇದು ಇಲ್ಲಿ ಸಂಪ್ರದಾಯ ಸಂತೋಷ್. ಭಕ್ತರು ಹರಕೆ ಹೊರ್ತಾರೆ, ಅವ್ರ ಮನಸ್ಸಿನ ಇಚ್ಛೆ ಪೂರ್ತಿ ಆದ್ರೆ ಪಾರಿವಾಳನ ಬಲಿ ಕೊಡ್ತಾರೆ.
1: ಏನಾಗ್ತಿದೆ ಇಲ್ಲಿ? ಎಲ್ಲಿ ಎಲ್ಲಿ ನೋಡಿದ್ರು ರಕ್ತ.
3: ಅಯ್ಯೋ, ಬ್ರಹ್ಮಪುತ್ರ ನದಿ ನೀರೆಲ್ಲ ಕೆಂಪ ಕಾಣ್ತಾ ಇದೆ.
0: ಸಂತೋಷ್, ಒಂದ್ ನಿಮಿಷ, ಕಿಚನ್ ಅಲ್ಲಿ ಸ್ವಲ್ಪ ಕೆಲಸ ಇದೆ.
1: ಏನಾದ್ರೂ ಹೆಲ್ಪ್ ಬೇಕಾ?
0: ನೋ ಥ್ಯಾಂಕ್ ಯು. ನಿಮ್ ಟೀಗೆ ಸಕ್ಕರೆ ಎಷ್ಟ್ ಹಾಕ್ಲಿ?
1: ನಾರ್ಮಲ್.
0: ಓಕೆ.

0: ಅಂತ ಇದು. ಹಿ ಇಸ್ ನೋ ಮೋರ್.
1: ಐ ಆಮ್ ಸಾರಿ. ಹಿ ಲುಕ್ಸ್ ವೆರಿ ನೈಸ್.
0: ಹಿ ವಾಸ್ ಎ ಫೇಮಸ್ ಡಾಕ್ಟರ್. ನಾವಾಗ ಮೆಲ್ಬರ್ನ್ ಜಾಗದಲ್ಲಿ ಇದ್ವಿ. ಹಿ ವಾಸ್ ಅನ್ ಎಕ್ಸ್ಪರ್ಟ್ ಇನ್ ಬುಲೆಟ್ ಇಂಜುರೀಸ್. ಅದಕ್ಕೆ ಗಾಯಗೊಂಡ ಎಕ್ಸ್ಟ್ರೀಮಿಸ್ ಎಲ್ಲ ಟ್ರೀಟ್ಮೆಂಟ್ಗೋಸ್ಕರ ಇವ್ರ ಹತ್ರನೇ ಬರ್ತಾ ಇದ್ರು. ಇವರು ಅಷ್ಟೇ, ಯಾರಿಗೂ ಇಲ್ಲ ಅಂದೆ ಎಲ್ಲರನ್ನು ಟ್ರೀಟ್ ಮಾಡ್ತಾ ಇದ್ರು. ಬಟ್ ಅದೇ ಅವ್ರಿಗೆ ಮುಳುವಾಗಿ ಹೋಯ್ತು. ಒಂದ್ ಹಂತದಲ್ಲಿ ಪೊಲೀಸ್ ಇನ್ಫಾರ್ಮರ್ ಅಂತ ಎಕ್ಸ್ಟ್ರೀಮಿಸ್ಟ್ ತಪ್ಪು ತಿಳ್ಕೊಂಡ್ರು. ಎಕ್ಸ್ಟ್ರೀಮಿಸ್ಟ್ಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಮಿಲ್ಟ್ರಿ ಅವ್ರು ತಪ್ಪು ತಿಳ್ಕೊಂಡ್ರು. ಒಂದಿನ ಪೇಟೆಯಿಂದ ಕಾಟೇಜ್ಗೆ ಹೋದಾಗ ಡಾಕ್ಟರ್ ಮಾಡೋನಲ್ಲಿ
1: ಯಾರ್ ಕೊಂದಿದ್ದು ಅಂತ ಗೊತ್ತಾಗ್ಲಿಲ್ವಾ?
0: ಇಲ್ಲ, ಅದೊಂದು ರಹಸ್ಯ ಮಾತ್ರ, ಕೊನೆಗೂ ಗೊತ್ತಾಗ್ಲಿಲ್ಲ. ನನ್ ಪಾಲುಗೊಳ್ತಿದ್ದು ಈ ರಕ್ತ ಸಿಕ್ತವಾದ ಬಿಳಿ ಕೋಟು, ಒಂದ್ ಹಿಡಿಯಷ್ಟು ನೆನಪುಗಳು. ಹಿ ವಾಸ್ ಅ ನೈಸ್ ಹಸ್ಬೆಂಡ್. ಐ ಆಮ್ ಸಾರಿ. ನಿಮ್ ಟೀ ತಣ್ಣಗಾಯ್ತು.
1: ನಿಮ್ ತಂದೆ ತಾಯಿ?
0: ನನಗೆ ಯಾರೂ ಇರಲಿಲ್ಲ. ಸಂಜೆ ತಂದೆ ತಾಯಿ ಹತ್ರ ಹೋಗಕ್ಕೆ ತುಂಬಾ ಆಸೆ ಪಟ್ಟೆ. ಆದ್ರೆ ಅವ್ರಿಗೆ ಸಂಜೆ ಸೇವಿಂಗ್ಸ್ ಪ್ರಾಪರ್ಟಿ ಮೇಲೆ ಆಸೆ ಇತ್ತೆ ಹೊರತು ನನ್ ಮೇಲಲ್ಲ. ತುಂಬಿದ ಕುಟುಂಬದಲ್ಲಿ ಇರ್ಬೇಕು ಅನ್ನೋ ನನ್ನ ಆಸೆಗೆ ಮಣ್ಣಿತ್ತು. ಆಮೇಲೆ ಮೆಲ್ಬರ್ನಿಂದ ಗೌಹಾತಿಗೆ ಬಂದು ಈ ಜಾಬ್ ಹುಡ್ಕೊಂಡೆ.
1: ತುಂಬಾ ಕಷ್ಟ ಇರಬೇಕು.
0: ಸಂಜೆ ಸತ್ತಾಗ ಸೋನಾ ಇನ್ನೂ ಹೊಟ್ಟೆಲ್ಲೇ ಇದ್ಲು. ಅಪ್ಪ ಹೇಗಿದ್ರು ಅನ್ನೋದು ಕೂಡ ಅವಳಿಗೆ ಗೊತ್ತೇ ಇಲ್ಲ. ಅವಳು ಯಾರ ಜೊತೆನೂ ಇಷ್ಟೊಂದು ಹೊಂದ್ಕೊಳ್ಳಲ್ಲ. ಆಶ್ಚರ್ಯ, ನಿಮ್ಮ ಹತ್ರನೇ ಅವಳು ಇಷ್ಟೊಂದು ಕಂಫರ್ಟಬಲ್ ಆಗಿರೋದು.
1: ಸಾರಿ, ನೆನಪುಗಳನ್ನ ಕೆದಕಿ ನಿಮ್ಮ ನೋಯಿಸಿದೆ ಅನ್ಸುತ್ತೆ. ಆದ್ರೂ ಎಷ್ಟು ಕಷ್ಟದ ನಡುವೆ ಜೀವನ ಎದುರಿಸ್ತಾ ಇದ್ರಲ್ಲ, ಯು ಆರ್ ರಿಯಲಿ ಗ್ರೇಟ್. ಹಲೋ.
0: ಹಲೋ ಸಂತೋಷ್, ನಾನು ಸುಭಾಷಿಣಿ.
1: ಹಲೋ ಸುಭಾಷಿಣಿ, ಸುಮಧುರ ಭಾಷಿಣಿ ಹೇಳಿ.
0: ನಿಮ್ಮಿಂದ ಒಂದು ಸಣ್ಣ ಸಹಾಯ ಆಗ್ಬೇಕಿತ್ತು.
1: ಸಣ್ಣ ಸಹಾಯನ? ನನ್ನಲ್ಲಿ ಯಾವ ತರ ಸಣ್ಣತನ ಇಲ್ವಲ್ಲ. ಎಲ್ಲಾರು ದೊಡ್ಡ ಸಹಾಯ ಇದ್ರೆ ಹೇಳಿ, ಖಂಡಿತ ಮಾಡೋಣ.
0: ಅರ್ಜೆಂಟ್ ಆಗಿ ಹೋಗಿ ಸೊನಾಲಿನ ಸ್ಕೂಲಿಂದ ಪಿಕಪ್ ಮಾಡಕ್ಕಾಗತ್ತಾ?
1: ನಿಮಗಿಲ್ಲ ಅನ್ನಕ್ಕಾಗತ್ತಾ?
0: ನಾನೇ ಹೊರಟಿದ್ದೆ, ಬಟ್ ಅರ್ಜೆಂಟ್ ಆಗಿ ಒಂದು ಇಂಪಾರ್ಟೆಂಟ್ ಪ್ರೆಸ್ ಮೀಟ್ ಬಂದ್ಬಿಡ್ತು, ನಾನು ಹೋಗ್ಲೇಬೇಕು.
1: ನೀವು ಹೋಗಿ ಬನ್ನಿ, ನಾನು ಸೊನಾಲಿನ ತಕ್ಷಣ ಪಿಕಪ್ ಮಾಡ್ಬಿಡ್ತೀನಿ. ಆಮೇಲೆ ಅವ್ನು ನನ್ನ ಗೆಸ್ಟ್ ಹೌಸ್ ಅಲ್ಲೇ ಇರಲಿ. ನೀವು ಕೆಲಸ ಮುಗಿಸ್ಕೊಂಡು ನನ್ನ ಗೆಸ್ಟ್ ಹೌಸ್ ಬಂದು ಅವಳನ್ನ ಪಿಕಪ್ ಮಾಡ್ಕೊಂಡು ಹೋಗ್ಬಿಡಿ.
0: ಥ್ಯಾಂಕ್ ಯು.

0: ba. One, two, three. Dancing your satruna.
1: Amma, but he's uncle.
0: Illama. No compromise. No talk. No discussion. Too late. Our demand, complete freedom. Sadhir home lage amma. Hello?
2: ಸಾರಿ, ನಿಮಗ್ ಮತ್ ಮತ್ತೆ ತೊಂದ್ರೆ ಕೊಡ್ತಾ ಇದ್ದೀನಿ. ನಿಮ್ ಆಫೀಸ್ ಕೆಲಸ ಎಲ್ಲ ಅಪ್ಸೆಟ್ ಆಯ್ತಾ ಏನೋ?
0: ನಂದೇನ್ ಆಫೀಸ್ ಬಿಡಿ, ಕ್ರಿಯೇಟಿವ್ ಆಗಿ ಯೋಚನೆ ಮಾಡ್ತಿದ್ದೀನಿ. ನಾವು ನೆಪದಲ್ಲಿ ಸುಮ್ಮನೆ ಕಿಟಕಿ ನೋಡ್ದಾ ಕೂತಿರ್ತೀನಿ. ಫಾರ್ ಅ ಚೇಂಜ್ ಇವತ್ತು ನಿಮ್ ಸೋನಾಲ್ ಜೊತೆ ಆಟ ಆಡಿದ್ದು ಸಖತ್ ಮಜಾ ಆಯ್ತು.

0: ಆಮೇಲೆ ನಿಮ್ ಮಗಳಿಗೆ ಫಸ್ಟ್ ಕ್ಲಾಸ್ ಆಗಿ ಕನ್ನಡದಲ್ಲಿ ಬೈಯೋದನ್ನೆಲ್ಲ ಹೇಳ್ಕೊಟ್ಬಿಟ್ಟಿದೀನಿ, ಕೇರ್ಫುಲ್. ಈಗ ಅಮ್ಮನೂ ಮಗಳು ಏನ್ ಮಾಡ್ತಾ ಇದೀರಿ ಮನೇಲಿ?
1: ನಾನು ಇನ್ನೂ ಆಫೀಸ್ ಅಲ್ಲೇ ಇದ್ದೀನಪ್ಪ.
0: ಇಲ್ಲ. ಮತ್ತೆ ನೀವು ಸೋನಾಲಿಗೆ ಪಿಕಪ್ ಮಾಡ್ಕಿದ್ದು ಫ್ರೆಂಡ್ಸ್ ಅಲ್ಲಿ ಕಳ್ಸಿದ್ರಲ್ಲ, ಅವ್ರು ನೀವು ಮನೇಲಿ ಇದ್ದೀರಾ ಅಂತ ಹೇಳಿದ್ರು. ಊರಿಂದ ಕರ್ಕೊಂಡ್ಬಂದೆ, ಇಲ್ಲೇ ಆಟ ಆಡ್ತಾ ಇದ್ವಿ. ಈಗ ಸ್ವಲ್ಪದಲ್ಲಿ ನಿಮ್ ಫ್ರೆಂಡ್ಸ್ ಇಬ್ರು ಮಾರ್ತಿ ಮನೇಲಿ ಬಂದ್ರು, ನೀವು ಮನೇಲಿ ಇದೀರಾ, ಮಗನ್ ಕರ್ಕೊಂಡ್ ಬರಕ್ ಹೇಳಿದಾರೆ ಅಂದ್ರು. ಕಳಿಸ್ದೆ.
2: ಓ ಮೈ ಗಾಡ್,
0: ಅವರಿಬ್ರು ನೋಡಕ್ ತುಂಬಾ ಒಳ್ಳೆಯವ್ರ ತರ ಕಾಣಿಸಿದ್ರು, ಅದಕ್ಕೆ ಸೋನಾಲಿನ ಅವ್ರ ಜೊತೆ ಕಳ್ಸ್ಬಿಟ್ಟೆ. ನೋಡಿ ನೋಡಿ, ನೀವೇನು ಗಾಬರಿ ಆಗ್ಬೇಡಿ, ಅವ್ರು ಹೆಂಗಿದ್ರು ಅಂದ್ರೆ ಚೆನ್ನಾಗ್ ಆಗ್ತಾ ಇದೆ. ಒಬ್ಬ ಸಣ್ಣಕ್ಕೆ ಗಡ್ಡ ಇಟ್ಕೊಂಡಿದ್ದ, ಇನ್ನೊಬ್ಬ ದಪ್ಪಗಿದ್ದ, ಬರುವ ಅಂತ ಹೇಳ್ದ. ಒಂದ್ ನಿಮಿಷ, ನನ್ನ ಅಸಾಮೀಸ್ ಫ್ರೆಂಡ್ ಒಬ್ರು ಇದಾರೆ, ಅವ್ರಿಗೆಲ್ಲ ನೆನಪಿದ್ಯಾ ಅಂತ ಕೇಳ್ತೀನಿ. ಕೊಯ್ಕ ಪೊಯ್ಕ ಚೆಂಗ ಕೊಯ್ಕ.
3: ನಾನು ಉಲ್ಫಾ ಟೆರರಿಸ್ಟ್ ಮಾತಾಡ್ತಾ ಇರೋದು. ನನ್ಗೆ 10 ಐಸ್ ಕ್ರೀಮ್ 10 ಚಾಕ್ಲೇಟ್ ಕೊಟ್ರೇನೆ ನಿಮ್ ಸೋನಾಲಿನ ಬಿಡೋದು.
1: ದಿಸ್ ಇಸ್ ಒನ್ ಆಫ್ ಸಂತೋಷ್ ಪ್ರಾಂಕ್ಸ್. ಐ'ಮ್ ಸಾರಿ. ಪುಟ್ಟಿ, ಅಮ್ಮನ ಹೀಗೆಲ್ಲ ಗೋಳು ಹಾಕೋಬಾರ್ದಮ್ಮ. ಇಲ್ಲಿ ಅಂಕಲ್ ಕೊಡು.
0: ಐ'ಮ್ ಸಾರಿ ಮೇಡಮ್.
4: ಐ ಆಮ್ ಆಲ್ಸೋ ಸಾರಿ ಮಮ್ಮಿ.
0: ಅಲ್ಲ, ಒಂದು ಸಣ್ಣ ಜೋಕ್ ಎಲ್ಲ ಇಷ್ಟೊಂದು ಎದುಕೊಬಿಡದ
1: ಪ್ಲೀಸ್. ಇನ್ ಯಾವತ್ತೂ ಇಂಥ ಟೆರಿಬಲ್ ಜೋಕ್ನ ಮಾಡ್ಬೇಡಿ ಸಂತೋಷ್. ನಿಮ್ದಮ್ಮಯ್ಯ, ನಿಮ್ಗೆ ಗೊತ್ತಲ್ಲ ನನ್ ಜೀವನದಲ್ಲಿ ಏನೆಲ್ಲ ನಡೆದಿದೆ ಅಂತ. ಯು ನೋ ಎವ್ರಿಥಿಂಗ್. ಭಾವನೆಗಳೆಲ್ಲ ಬತ್ ಹೋಗಿ ನನ್ನ ಹತ್ರ ಈಗ ಉಳಿದಿರೋದು ಬರೀ ಭಯ ಮಾತ್ರ.
0: ಏನು ಭಯ ಪಡ್ಬೇಕಿಲ್ಲ, ಈ ಸಂತೋಷ ಇರೋ ಕಡೆ ಎಲ್ಲ ಸಂತೋಷನೇ.
1: ಇನ್ನೊಂದ್ ಹಾಫ್ ಅನ್ ಅವರ್ ಬಂದ್ಬಿಡ್ತೀನಿ, ಪ್ಲೀಸ್ ಮ್ಯಾನೇಜ್ ಮಾಡಿ. ಅವಳು ತುಂಬಾ ತಲೆ ಹರಟೆ ಹುಷಾರು, ಅವಳಿಗೆ ಫ್ರಿಜ್ ನೀರ್ ಮಾತ್ರ ಕೊಡ್ಲೇಬೇಡಿ. ಆಮೇಲೆ ಅವಳು ನಿಮ್ಮ ಟೊಮೆಟೊ ಕೆಚಪ್ ಕೇಳೇ ಕೇಳ್ತಾಳೆ, ಅದ್ ಮಾತ್ರ ಅವಳ ಕೈ ಸಿಗ್ಲೇಬಾರ್ದು.
0: ಗೊತ್ತಾಗುತ್ತೆ, ಆಗ್ಲೇ ಅರ್ಧ ಬಾಟಲ್ ಖಾಲಿ ಮಾಡ್ಬಿಡಿದಾಳೆ. ಏನ್ ವರಿ ಮಾಡಿ, ಆರಾಮಾಗಿ ಕೆಲಸ ಮುಗಿಸ್ಕೊಂಡ್ ಬನ್ನಿ. ಇವತ್ತು ನೀವು ಮನೆಗೆ ಹೋಗಿ ಅಡಿಗೆ ಮಾಡೋ ಗೋಜು ನಿಮಗಿಲ್ಲ. ನಿಮಗೆ ಅಂತ ನನ್ನ ಕೈ ಯಾರೆ ಬಿಸಿಬೇಳೆ ಬಾತ್ ಮಾಡಿಟ್ಟಿದ್ದೀನಿ, ಬಂದು ತಿನ್ಕೊಂಡೋಗಿ. ಸೋನಾಲಿ ಬಗ್ಗೆ ವರಿ ಮಾಡ್ಬೇಕಿಲ್ಲ, ನಾನು ಅವಳಿಗೆ ಬೆಸ್ಟ್ ಫ್ರೆಂಡ್ಸ್. ಬಾಯ್. ಬನ್ನಿ ಬನ್ನಿ ಬನ್ನಿ ಬನ್ನಿ ಪ್ಲೀಸ್.
1: ತುಂಬಾ ತೊಂದ್ರೆ ಕೊಟ್ಲಾ?
0: ಏನಿಲ್ಲ, ಸಖತ್ ಫನ್ ಮಾಡಿದ್ವಿ. ಬೇಜಾರಾಗ್ತಿದೆ ಅಂದ್ಲು ಕತೆ ಹೇಳಿದೆ, ಹಸುವಾಗ್ತಿದೆ ಅಂದ್ಲು ಊಟ ಮಾಡಿಸ್ದೆ, ನಿದ್ರೆ ಬರ್ತಿದೆ ಅಂದ್ಲು ಈಗ ಮಾಡಿಸ್ದೆ.
1: ಅವ್ಳ ಫ್ರೆಂಡ್ಸ್ ಹತ್ರ ಎಲ್ಲ ನಿಮ್ಮನ್ನ ಗೋಲ್ಡ್ ಫಿಶ್ ಅಂಕಲ್ ಅಂತ ಕರಿತಾ ಇರ್ತಾಳೆ. ನೀವು ಸಿಕ್ಕಿದ್ಮೇಲೆ ಅವ್ಳಿಗೆ ಎಷ್ಟು ಜಂಬ ಬಂದಿದೆ ಗೊತ್ತಾ? ಎನಿವೆ ಬರ್ಲಾ.
0: ಇರಿ ಇರಿ ಇರಿ, ಬಿಸಿ ಬೇಡವಾ.

0: ಕಿಚನ್ ಇಂದ ಹೊರಟಾಗ ಬಿಸಿಬೇಳೆ ಬಾತ್ ಆಗಿತ್ತು, ಈಗ ಐಸ್ ಬೇಳೆ ಬಾತ್ ಆಗಿರ್ಬೋದು. ಏನ್ ಚಳಿರಿ ನಿಮ್ಮೂರು ಆಗಿದೆ ಬ್ಯಾಚುಲರ್ ಕೈ ಚಳಕ?
1: ಚೆನ್ನಾಗಿಲ್ಲ ಅಂದ್ರೆ ನಿಮಗ್ ಬೇಜಾರಾಗತ್ತೆ, ಚೆನ್ನಾಗಿದೆ ಅಂದ್ರೆ ನನಗ್ ಬೇಜಾರಾಗತ್ತೆ. ನಿಮ್ ಕೆಸ್ಮಸ್ ತುಂಬಾ ಚೆನ್ನಾಗಿದೆ.
0: ಪರವಾಗಿಲ್ಲ ರೀ, ನೀವು ಚೆನ್ನಾಗಿ ಕಾಲಿಡಿದ್ದೀರಾ. ಇದರ
1: ಅದ್ ನಿಮ್ ಫ್ಯಾಮಿಲಿ ಫೋಟೋನಾ?
0: ಹ್ಮ್, ಅಜ್ಜ ಅಜ್ಜಿ ಅಮ್ಮ ಅಪ್ಪ ಆ ಎರಡು ಕೋತಿಗಳು, ನನ್ನ ತಂಗಿರು, ಆ ಟೋಪಿ ಚಿಕ್ಕಪ್ಪ ಅಲ್ಲಿ ಪಕ್ಕದಲ್ಲಿದ್ದಾಳಲ್ಲ ಅವಳೆ, ನನ್ ಮದುವೆ ಆಗ್ಬೇಕು ಅಂತ ಹುಡುಗಿ ಆಗಿದ್ದಾಳೆ. ಚೆನ್ನಾಗಿಲ್ಲ ಅಂದ್ರೆ ನನಗೆ ಬೇಜಾರಾಗುತ್ತೆ, ಚೆನ್ನಾಗಿದ್ದಾಳೆ ಅಂದ್ರೆ ನಿಮಗೆ ಬೇಜಾರಾಗುತ್ತೆ ಅಂತ ಸುಮ್ಮನಿದ್ದೀರಾ? ಹೇಳ್ಬೋದು ಅವಳು ನನ್ನ ಮದುವೆ ಆಗೋಳಲ್ಲ, ನಮ್ಮ ಮನೆ ಕೆಲಸ ತೆಗ್ಸು ಬಂಗಾರಮ್ಮ ಅಂತ ಒಂದ್ ರೀತಿಯಲ್ಲಿ ಫ್ಯಾಮಿಲಿ ಮೆಂಬ್ರೇ. ನಾನ್ ಮದುವೆ ಆಗ್ಬೇಕು ಅಂತ ಹುಡುಗಿ ಲಕ್ಷ್ಮಣ ಆಗಿದ್ದಾಳೆ, ಇಲ್ಲ ಇದ್ದಾಳೆ ಇಲ್ಲ ಅಂದ್ರೆ ಇಲ್ಲಿ ಇಲ್ಲಿದ್ದಾಳೆ. ಅಂದ್ರೆ ನಿಮ್ಮ ಹತ್ರ ಒಂದ್ ಮಾತು ಕೇಳ, ಪರ್ಸನಲ್ ವಿಷಯ ಕೇಳ್ತಿದ್ದೀನಿ ಅಂತ ತಪ್ಪು ಬರ್ತು, ಒಬ್ಬ ಗುಡ್ ಫ್ರೆಂಡ್ ಆಗಿ ಕೇಳ್ತಾ ಇದ್ದೀನಿ, ನೀವ್ಯಾಕೆ ಇನ್ನೊಂದು ಮದುವೆ ಆಗ್ಬಾರ್ದು? ಅಲ್ಲ ಐ ಆಮ್ ಸಾರಿ, ನಿಮಗೋಸ್ಕರ ಅಂತಿದ್ರು ಅಟ್ಲೀಸ್ಟ್ ಸೋನಾಲಿಗೋಸ್ಕರ.
1: ಐ ನೋ ಶಿ ಇಸ್ ಮಿಸ್ಸಿಂಗ್ ಅ ಫಾದರ್.
0: ನೀವು ಏನನ್ನು ಮಿಸ್ ಮಾಡ್ತಾ ಇದ್ದೀನಿ ಅನ್ಸ್ತಾ ಇಲ್ವಾ?
1: ಹೋದ್ ನದಿ ಈ ಮರುಭೂಮಿಲಿ ಆಕಾಕ್ ಬೀಸೋ ತಂಗಾಳಿ ಅಂದ್ರೆ ನನ್ ಸಂಜೆ ನೆನಪು ಮಾತ್ರ. ಒಂದ್ ಹುಟ್ಟು, ಒಂದ್ ಮದ್ವೆ, ಒಂದ್ ಸಾವು, ಅದಕ್ಕೆ ನಾ

0: ಲೆಕ್ಕಾಚಾರ ಸಿಂಪಲ್ ಆಗಿ ಸ್ವೀಕರಿಸ್ಬಿಟ್ಟಿದ್ದೀನಿ.
1: ಆದ್ರೆ ಲೈಫ್ ಅಷ್ಟೊಂದು ಸಿಂಪಲ್ ಲೆಕ್ಕಾಚಾರ ಅಲ್ಲ. ಇಟ್ಸ್ ಸೋ ಕಾಂಪ್ಲಿಕೇಟೆಡ್. ಐ ಥಿಂಕ್ ಇನ್ ಲೈಫ್ 2+2 ಇಸ್ ನಾಟ್ ಆಲ್ವೇಸ್ ಈಕ್ವಲ್ ಟು 4. ನೇಚರೇ ತಗೊಳ್ಳಿ, ವೈಶಾಖ ಬಂದ್ರೆ ರಣ ರಣ ಬಿಸಿಲು, ವರ್ಷಕಾಲ ಬಂದ್ರೆ ಧೋನೋ ಮಳೆ, ಮಾಘ ಮಾಸ ಬಂದ್ರೆ ಮೈ ನಡೆಸೋ ಚಳಿ. ಭೂತಾಯಿಗೆ ಇಷ್ಟೊಂದು ಋತುಮಾನಗಳಿರ್ಬೇಕಾದ್ರೆ ನಾವೆಲ್ಲ ಮನುಷ್ಯರು ಬದಲಾಗೋದೇ ಇಲ್ಲ, ನಿಂತು ನೀರಾಗಿರ್ತೀವಿ ಅನ್ನೋದು ಸರಿನಾ?
0: ಬರೀ ಮನುಷ್ಯರಲ್ಲ, ಕೇವಲ ಮನುಷ್ಯರು. ಒಂದೊಂದ್ಸಲ ನಾನು ತುಂಬಾ ಲೋನ್ಲಿ, ಹೆಲ್ಪ್ಲೆಸ್ ಅನ್ಸುತ್ತೆ. ನೀವು ಹೇಳಿ ನಿಜ ಇರ್ಬೋದು, ಆದ್ರೆ ನಾನು ಈ ಥರದ ಯೋಚನೆಗಳನ್ನೆಲ್ಲ ಗಂಟು ಮುಟ್ಟೆ ಕಟ್ಟಿ ಪೆಟ್ಟಿಗೆಯಲ್ಲಿಟ್ಟು ಬೀಗ ಹಾಕಿ ಬೇಕಂತಾನೆ ಕೀ ಕಳ್ಕೊಂಡಿದ್ದೀನಿ. ಎನಿವೆ, ನೀವು ನನ್ನ ಬಗ್ಗೆ ತೋರಿಸಿದ ಕನ್ಸರ್ನ್ಗೆ ತುಂಬಾ ಥ್ಯಾಂಕ್ಸ್. ನೈನ್ ಬರ್ಲಾ.

0: ಹಲೋ ಸಂತೋಷ್.
1: ಹಲೋ ಸುಭಾಷಿಣಿ, ವಾಟ್ ಅ ಸರ್ಪ್ರೈಸ್. ಕೂತ್ಕೊಳ್ಳಿ,
0: ನಿಮ್ ಶಾಲ್ ಕೊಟ್ಟು ಹೋಗೋಣ ಅಂತ ಬಂದೆ.
1: ಅಯ್ಯೋ, ಇದಕ್ಕೇನು ಅವಸರ ಇತ್ತು? ಎನಿವೆ, ಆಮೇಲೆ ಸೋನಾ ಇದ್ದಾಳೆ?
0: ಓ, ಶಿ ಇಸ್ ಫೈನ್. ನಿನ್ನೆ ರಾತ್ರಿಯಿಂದ ನಿಮ್ ಬಗ್ಗೆನೆ ಮಾತಾಡ್ತಾ ಇದ್ದಾಳೆ.
1: ಹೌದಾ? ದಟ್ಸ್ ನೈಸ್. ಚಲೋ, ಫಸ್ಟ್ ಊಟ. ಊಟ ಊಟ ಊಟ ಊಟ. ಸರಿ,
2: ಯಾವ ಆಟ ಆಡೋಣ?
1: ಶಕ್ತಿ ಆಟ ಆಡೋಣ.
2: ಮಮ್ಮಿ ಹೆಲ್ಪ್ ಮಿ.
0: ಹಲೋ
1: ಹಲೋ ಸುಭಾಷಿಣಿ, ಗುವಾಹಟಿಯಲ್ಲಿ ಹೊಸದಾಗ ಒಂದು ರಿವಾಲ್ವಿಂಗ್ ರೆಸ್ಟೋರೆಂಟ್ ಓಪನ್ ಆಗಿದೆ, ಗೊತ್ತಾ?
0: ಗೊತ್ತು.
1: ಅಲ್ಲಿ ಇವತ್ತು ಡಿನ್ನರ್ ಮಾಡಬೇಕು ಅಂತ ದೈವ ಪ್ರೇರಣೆ ಆಗಿದೆ.
0: ನಾನಿವತ್ತು ಡಿನ್ನರ್ ಬರ್ತಾ ಇಲ್ಲ.
1: ಯಾಕೆ?
0: ಯಾಕೋ ಮೂಡಿಲ್ಲ. ಪ್ಲೀಸ್, ಇನ್ಯಾವಾಗ್ಲಾದ್ರೂ ಹೋಗೋಣ.
1: ಓಕೆ, ಬೇಗ ಮೂಡ್ ಸರಿ ಮಾಡ್ಕೊಳ್ಳಿ.
0: ನಿಮಗೆ ನನ್ನ ಬಗ್ಗೆ ವಿಶೇಷವಾದ ಆಸಕ್ತಿ ಬೆಳೀತಾ ಇದೆ. ಇದು ಮೊದಲನೇ ಸಲ ಅಲ್ಲ, ಇತ್ತೀಚೆಗೆ ನಿಮ್ಮಲ್ಲಿ ಕೆಲವು ಬದಲಾವಣೆಗಳಾಗಿವೆ. ಸ್ನೇಹ ಮೀರಿದ ಸಂಬಂಧನ ನನ್ನಿಂದ ಬಯಸ್ತಿದ್ದೀರಾ ಅನ್ಸುತ್ತೆ.
1: ಇರ್ಬೋದು.
0: ಇದೇ ಅವತ್ ನಾವು ಮುಷ್ಟಿ ಆಟ ಆಡ್ತಿದ್ದಾಗ ಆ ಸ್ಪರ್ಶ, ಆ ಕಣ್ಣಿನ ನೋಟ ಬೇರೆ ಅರ್ಥನೆ ಕೊಡೋ ಹಾಗಿತ್ತು.
1: ಯಾವತ್ತು?
0: ಅದೇ ಅವತ್ ಕೋಟ್ ಹಾಕೊಂಡಿದ್ರಲ್ಲ. ಇದಲ್ಲ, ಗ್ರೇ ಕಲರ್ ಫುಲ್ ಸೂಟು, ಒಳಗಡೆ ಫುಲ್ ಸ್ಲೀವ್ಸ್ ಟೀ ಶರ್ಟು, ನೆಕ್ಕಲ್ಲಿ ಕೈಯಲ್ಲಿ ರೆಡ್ ಅಂಡ್ ವೈಟ್ ಪಟ್ಟಿ ಇತ್ತಲ್ಲ, ಅದೇ ಬ್ಲ್ಯಾಕ್ ಕಲರ್ದು, ಎದೆ ಮೇಲೆ ಮೊಟ್ಟೆ ಮಾರ್ಕ್ ಇತ್ತಲ್ಲ.
1: ಸಾಕ್ಸ್ ಕಲರ್ ಯಾವುದು ಅಂತ ಗಮನಿಸ್ಲಿಲ್ವಾ? ನನ್ನ ಇಷ್ಟು ಸೂಕ್ಷ್ಮವಾಗಿ ಗಮನಿಸಿದಿರಲ್ಲ, ಅದರ ಅರ್ಥ ಏನು?
0: ಎಲ್ಲೋ ನಮ್ ಬಾಳಿನ ಬಂಡಿ ಹಳಿ ತಪ್ತಾ ಇದೆ ಅನ್ಸುತ್ತೆ.
1: ಐ ಲವ್ ಯು.
0: ನಿಮ್ಗೆ ಹುಚ್ಚ?
1: ಹೌದು, ನಾನು ಹುಚ್ಚು, ದೊಡ್ಡ ಹುಚ್ಚ. ನಾನು ನಿಮ್ಮ ನೋಡ್ಕೊಂಡು ಬೆಂಗಳೂರಿಂದ 3,000 miles ಬಂದಿದ್ದೀನಲ್ಲ, ದೊಡ್ಡ ಹುಚ್ಚ ನಾನು. ಐ ನೋ ಯು ಲವ್ ಮೀ. ನೀವು ನನ್ನ ಪ್ರೀತಿಸಿದ್ರೆ ಅಂತ ನನಗೆ ಗೊತ್ತು. ತುಮಾಯ್ ಮೈ ಬಾಲ್ ಬಾಯ್ ಬಾಲ್ ಬಾಯ್. ಹಲೋ,
3: ನಾನಯ್ಯ ಸಂತೋಷ್. ನನ್ ಕಾಗದ ಬಂತು. ನಾವು ಜನರಲ್ ಹಾಸ್ಟೆಲ್ ಮೆಂಬರ್ಸ್ ಎಲ್ಲ ಒಂದೇ ತೀರ್ಮಾನಕ್ಕೆ ಬಂದಿದ್ದೀವಿ, ನಿನಗೆ ನಮ್ಮ ಸಪೋರ್ಟ್ ಇದೆ.

0: ಮೋಸ್ಟ್ ಸಿಲ್ಲಿ ಸ್ಟುಪಿಡ್ ಹಾರಿಬಲ್ ಅಂಡ್ ಕ್ರ್ಯಾಕ್ ಪರ್ಸನ್ ಇನ್ ದ ವರ್ಲ್ಡ್ ಮಾತಾಡ್ತಾ ಇದ್ದೀನಿ.
1: ಅವೆಲ್ಲ ನನ್ನ ಬಿರುದುಗಳಪ್ಪ, ಬೇರೆ ಯಾರಿಗೂ ಬಿಟ್ಕೊಡಲ್ಲ.
0: ಐ ಆಮ್ ಸಾರಿ ಸಂತೋಷ್, ನಾನ್ ನಿಮ್ಗೆ ಏನೇನೋ ಅಂದ್ಬಿಟ್ಟೆ. ನೀವು ನನ್ನ ಚೆನ್ನಾಗಿ ಬೈದ್ಬಿಡಿ ಪ್ಲೀಸ್.
1: ಏನಂತ ಬೈಲಿ, ತುಂಬಾ ಬುದ್ಧಿವಂತೆ, ಸ್ವಲ್ಪ ದಡ್ಡಿ, ತುಂಬಾ ವಿದ್ಯಾವಂತೆ, ಸ್ವಲ್ಪ ಬುದ್ಧು, ತುಂಬಾ ಧೈರ್ಯಶಾಲಿ, ಸ್ವಲ್ಪ ಅಳುಮುಂಜಿ, ಸ್ವಲ್ಪ ಶಾಂತ ಸ್ವಭಾವ, ತುಂಬಾ ಕೋಪ.
0: ಸೋನು ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೋತಾ ಇದ್ದಾಳೆ, ಅಂಕಲ್ನ ನೋಡ್ಬೇಕು ಅಂತ ತುಂಬಾ ಹಠ ಮಾಡ್ತಾ ಇದ್ದಾಳೆ.
1: ಸೋನಾಲಿ ಮಾತ್ರ
0: ನಾನು ಕೂಡ
1: ನಾನು ಕೂಡ

0: ನ್ಯೂಸಲ್ಲಿ ಏನ್ ಹೇಳಿದ್ರು?
1: ನಿನ್ನೆ 7 ಜಾಗಗಳಲ್ಲಿ ಒಂದೇ ಟೈಪಲ್ ಬಾಂಬ್ ಸಿಡಿದಿದೆ. ದ ಹೋಲ್ ಸ್ಟೇಟ್ ಇಸ್ ಇನ್ ಕನ್ಫ್ಯೂಷನ್. ಮಾರ್ಚುರಿಯಲ್ಲಿ ಹೆಣಗಳು ಜಾಗ ಇಲ್ಲ ಅಂತ ಟೌನ್ ಹಾಲ್ ಹಿಂದೆ ರಾಶಿ ರಾಶಿ ಹಾಕಿದಾರಂತೆ. ನಿನ್ನೆ ನಾವು ನೋಡಿದ ಅನಾಥ ಶವಗಳೆಲ್ಲ ರೆಫ್ಯೂಜೀಸ್ ಆಗಿರ್ಬೋದು ಅನ್ನೋದು ಅವ್ರ ಊಹೆ. ಆದ್ರೆ ಕಳೆದೋದ್ ಮಕ್ಕಳ ಬಗ್ಗೆ ಯಾವ ನ್ಯೂಸ್ ಇರಲಿಲ್ಲ.
0: ಪೊಲೀಸರು ನಂಬಿಕೊಂಡಿದ್ದಕ್ಕೆ ಏನು ಪ್ರಯೋಜನ ಆಗ್ಲಿಲ್ಲ. ನಮ್ಮ ಪೊಟ್ಟೆ ಎಷ್ಟು ನಗ್ನಾಗ್ತಾ ಆಟ ಆಡ್ತಾ ಇದ್ಲು. ಈಗ ಅವಳಿಲ್ದೆ ಮನೆಯೆಲ್ಲ ಏಕೋ ಆಗ್ತಾ ಇದೆ.
1: ಇದು ನಾವು ಇದು ಕಾಣೆ ಪರಿವಾರ ಜಾಗಲ್ಲಿ ಖೂಬ್ ಗಾಲಿ ಪ್ಯಾಡಿಸಿಲ್. ಐ ಆಮ್ ಸಾರಿ. কালি মই মিছা কথা কৈছিলো। আচলতে তাত তিনিটা লৰা ছোৱালীৰ মৃতদেহ আছিল। মোক মিছা কথা কবলৈ বাধ্য কৰা হৈছিল। কিয়নো কাৰণ ইলেকশ্যন আহি আছেতো, কিবা অঘটন হ'ব পাৰে, সেইকাৰণে গেইন হ'ল দিয়া
0: নাই ইলেকশ্যন টাইমিটি আগতে
1: কিন্তু মৃতদেহকে এখন ভারত উঠায় স্মরণ হয়ে গেছে হৎকার করবো ইয়ের হেলতি জানানো
0: সবাই কেন্দ্র

0: ಪ್ಲೀಸ್.
1: ನಿಮ್ಮಿಂದ ನೋಡಕ್ ಆಗಲ್ಲ.
2: ನೋಡ್ಲೇಬೇಕು.
0: ಸೊರಲಿ ಸೊರಲಿ ಸೊರಲಿ.

ಇದುವರೆಗೆ ಪರಿವರ್ತನ ಅವರ ಹೂ ಮಳೆ ಕನ್ನಡ ಚಲನಚಿತ್ರ ಧ್ವನಿವಾಹಿನಿ ಕೇಳಿದಿರಿ. ನಿರ್ಮಾಣ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಇದು ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.

ಕಾರ್ಯಕ್ರಮದ ಮೊದಲಿಗೆ ಪ್ರಸಾರವಾದ ಗೀತೆ ಜೋ ಜೀತಾ ಬಹೇ ಸಿಕಂದರ್ ಈ ಚಿತ್ರದ ಗೀತೆಯಿಂದ ಆಯ್ದುಕೊಳ್ಳಲಾಗಿತ್ತು. ಇನ್ನು ಈಗಷ್ಟೇ ಪ್ರಸಾರವಾದ ಗೀತೆ ಡರ್ ಚಿತ್ರದಿಂದ ಆಯ್ದುಕೊಳ್ಳಲಾಗಿತ್ತು. December 1, 1955 ಉದಿತ್ ನಾರಾಯಣ್ ಅವರ ಜನನ. ತಂದೆ ಹರಿಕೃಷ್ಣ ಝಾ, ಮೂಲತಃ ನೇಪಾಳದವರು. ತಾಯಿ ಭುವನೇಶ್ವರಿ ಝಾ, ಬಿಹಾರದವರು. ತಂದೆ ಕೃಷಿಕರು, ತಾಯಿ ಜಾನಪದ ಗೀತೆಗಳನ್ನು ಹಾಡುತ್ತಿದ್ದ ಕಲಾವಿದೆ. ಸೊ ಉದಿತ್ ನಾರಾಯಣ್ ಅವರಿಗೆ ಸಂಗೀತ ತಾಯಿಯಿಂದ ಒಲಿದ ಕಲೆಯಾಗಿತ್ತು.

ರಾಜ ಹಿಂದೂಸ್ತಾನಿ ಈ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಸಮೀರ್ ಅವರ ಗೀತ ರಚನೆ, ನದೀಮ್ ಶ್ರವಣ್ ಅವರ ಸಂಗೀತವಿತ್ತು. ಮೈಥಿಲಿ ಭಾಷೆಯ ಜಾನಪದ ಗೀತೆಗಳ ಹಾಡುವುದರ ಮೂಲಕ ಆರಂಭವಾದ ಉದಿತ್ ನಾರಾಯಣ್ ಅವರ ಗಾಯನದ ಪಯಣ ಭಾರತದ ಸಂಗೀತ ದಿಗ್ಗಜರುಗಳಾದ ಲತಾ ಮಂಗೇಶ್ಕರ್, ಮೊಹಮ್ಮದ್ ರಫಿ ಹಾಗೂ ಕಿಶೋರ್ ಕುಮಾರ್ ಅವರ ಜೊತೆಗೆ ಹಾಡುವುದರ ಮಟ್ಟಿಗೆ ತಂದು ನೆಲೆಸಿತ್ತು ಅವರ ಒಂದು ಗಾಯನದ ಶೈಲಿ.

1980ರಲ್ಲಿ ಮೊದಲ ಬಾರಿಗೆ ಉನ್ನೀಸ್ ಬೀಸ್ ಈ ಚಿತ್ರಕ್ಕಾಗಿ ಗೀತೆಯನ್ನು ಹಾಡ್ತಾರೆ ಉದಿತ್ ನಾರಾಯಣ್. ಮುಂದೆ ದೊರೆತ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಂಡ ಉದಿತ್ ನಾರಾಯಣ್ ಅವರಿಗೆ ಬ್ರೇಕ್ ಕೊಟ್ಟಿದ್ದು, ಹೆಸರು ತಂದುಕೊಟ್ಟಿದ್ದು ಈ ಗೀತೆ.

ಖಯಾಮತ್ ಸೆ ಖಯಾಮತ್ ತಕ್. ಉದಿತ್ ನಾರಾಯಣ ಹಾಗೂ ಸಂಗಡಿಗರು ಹಾಡಿದ ಗೀತೆಯನ್ನ ಕೇಳಿದ್ರಿ. ಇಂದಿನ ಹಿಂದಿ ಮೆಲೋಡಿಸ್ ಕಾರ್ಯಕ್ರಮದಲ್ಲಿ ಉದಿತ್ ನಾರಾಯಣ ಅವರು ಹಾಡಿರುವ ಹಿಟ್ ಸೂಪರ್ ಹಿಟ್ ಗೀತೆಗಳನ್ನ ಕೇಳುತ್ತಿರುವಿರಿ. ಇನ್ನು ಉದಿತ್ ನಾರಾಯಣ ಅವರಿಗೆ 4 ನ್ಯಾಷನಲ್ ಅವಾರ್ಡ್ಗಳು ಬಂದಿವೆ. ಅದರಲ್ಲಿ 1 ಲಗಾನ್ ಚಿತ್ರಕ್ಕಾಗಿ, ಮತ್ತೊಂದು ದಿಲ್ ಚಾಹತಾ ಹೈ ಈ ಚಿತ್ರಕ್ಕಾಗಿ.

2004 ಬಿಡುಗಡೆಯಾದ ಸ್ವದೇಶ್ ಈ ಚಿತ್ರದಲ್ಲಿ ಹಾಡಿದ ಒಂದು ಗೀತೆಗೂ ಸಹ ನ್ಯಾಷನಲ್ ಅವಾರ್ಡ್ ದೊರೆತಿದೆ ಉದಿತ್ ನಾರಾಯಣ್ ಅವರಿಗೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಬೆಂಗಳೂರಿನ ನೀರಿನ ಸಮಸ್ಯೆ ನಿವಾರಣೆಯಾಗಿ ರೈತರಿಗೆ ಸಮಾನವಾಗಿ ನೀರು ಹಂಚಿಕೆಯಾಗಬೇಕು. ಕರ್ನಾಟಕ ತಮಿಳುನಾಡು ನಡುವಿನ ಜಲವಿವಾದ ಇತ್ಯರ್ಥವಾಗಬೇಕು. ನೀರಿನ ಕೊರತೆ ನೀಗಿಸಲು ನದಿ ಜೋಡಣೆ ಉತ್ತಮ ಪರಿಹಾರ ಎಂದು ಉಪರಾಷ್ಟಪತಿ ಹೇಳಿದ್ದಾರೆ. ಬೆಂಗಳೂರಿನಲ್ಲಿಂದು ನಡೆದ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿ ಕಾರ್ಯಕ್ರಮಕ್ಕೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಚಾಲನೆ ನೀಡಿ ಮಾತನಾಡಿದರು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ರಾಜ್ಯಕ್ಕೆ ಭೇಟಿ ನೀಡಿದ್ದು ಬೆಂಗಳೂರಿನಲ್ಲಿ ನಾಳೆ ನಡೆಯಲಿರುವ ನಶಾಮುಕ್ತ ಭಾರತ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಮಾತ್ರ ಸಮಾನ ಅವಕಾಶ ಸಾಧ್ಯವಿದ್ದು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ರಕ್ಷಿಸುವುದು ಅನಿವಾರ್ಯ ಎಂದು ಸಂಸದ ಬಸವರಾಜ ಬೊಮ್ಮಾಯಿ ಹುಬ್ಬಳ್ಳಿಯಲ್ಲಿಂದು ಯುವ ಭಾರತ್ ಸಂಸತ್ 2026 ಕಾರ್ಯಕ್ರಮವನ್ನು ಉದ್ಘಾಟಿಸಿ ಹೇಳಿದ್ದಾರೆ. ಗದಗದಲ್ಲಿ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯುತ್ಸವದ ಅಂಗವಾಗಿ ಏರ್ಪಡಿಸಿದ್ದ ಕಾರ್ಯಕ್ರಮಕ್ಕೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಡಾಕ್ಟರ್ ಬಸವರಾಜ ಬಳ್ಳಾರಿ ಚಾಲನೆ ನೀಡಿದರು. ರಾಮನಗರದಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿ ಅಂಗವಾಗಿ ಏರ್ಪಾಡಾಗಿದ್ದ ಸಮಾರಂಭದಲ್ಲಿ ಮಾತನಾಡಿದ ನಗರಸಭೆ ಅಧ್ಯಕ್ಷ ಕೆ ಶೇಷಾದ್ರಿ ಅವರು, ಕೆಂಪೇಗೌಡರು ಚಿಕ್ಕ ವಯಸ್ಸಿನಲ್ಲಿಯೇ ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿ ಅಲ್ಲಿನ ಕಲೆ ಸಂಸ್ಕೃತಿ ಅರಿತು ಅಂತಹ ವೈಭವವನ್ನು ಬೆಂಗಳೂರಿಗೆ ತರಲು ಶ್ರಮಿಸಿದರು ಎಂದರು. ಬೆಂಗಳೂರಿನಲ್ಲಿ ಕೆರೆ ಕಟ್ಟೆಗಳನ್ನು ನಿರ್ಮಿಸಿ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗದಂತೆ ಕೆಂಪೇಗೌಡರು ಮುನ್ನೆಚ್ಚರಿಕೆ ವಹಿಸಿದ್ದರು ಎಂದು ಮಡಿಕೇರಿಯಲ್ಲಿ ನಡೆದ ಕೆಂಪೇಗೌಡರ ಜಯಂತಿ ಕಾರ್ಯಕ್ರಮದಲ್ಲಿ ಶಾಸಕ ಡಾಕ್ಟರ್ ಮಂತರ್ ಗೌಡ ಹೇಳಿದ್ದಾರೆ. ತಮಿಳುನಾಡಿನಲ್ಲಿ ವೈಕೋ ನೇತೃತ್ವದ ಎಂಡಿಎಂಕೆ ಪಕ್ಷ ಡಿಎಂಕೆ ಜೊತೆಗಿನ 9 ವರ್ಷಗಳ ಮೈತ್ರಿಯನ್ನು ಕೊನೆಗೊಳಿಸಿದೆ. ಪಕ್ಷದ ಪ್ರಧಾನ ಕಾರ್ಯದರ್ಶಿ ವೈಕೋ ನೇತೃತ್ವದಲ್ಲಿ ಇಂದು ಚೆನ್ನೈನಲ್ಲಿ ನಡೆದ ಸಭೆಯಲ್ಲಿ ಮೈತ್ರಿಕೂಟದಿಂದ ಹಿಂದೆ ಸರಿಯುವ ನಿರ್ಣಯ ಅಂಗೀಕರಿಸಲಾಯಿತು. ಎಂಡಿಎಂಕೆಯನ್ನು ದುರ್ಬಲಗೊಳಿಸಲು ಪ್ರಯತ್ನಗಳು ನಡೆದಿವೆ ಎಂದು ಮೈತ್ರಿಕೂಟದಿಂದ ಹೊರನಡೆದಿದೆ. ಎಂಡಿಎಂಕೆ ವಿಧಾನಸಭೆಯಲ್ಲಿ 2 ಶಾಸಕರನ್ನು ಹೊಂದಿದೆ. ಮಹಾರಾಷ್ಟ್ರದಲ್ಲಿ ನಾಳೆ ನಡೆಯಬೇಕಿದ್ದ ಶಿಕ್ಷಕರ ಅರ್ಹತಾ ಪರೀಕ್ಷೆ ಟಿಇಟಿಯನ್ನು ಪ್ರಶ್ನೆ ಪತ್ರಿಕೆ ಸೋರಿಕೆ ಕಾರಣದಿಂದ ಮುಂದೂಡಲಾಗಿದೆ. ಮುಂದೂಡಲ್ಪಟ್ಟ ದಿನಾಂಕವನ್ನು ನಂತರ ಪ್ರಕಟಿಸಲಾಗುವುದು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 11 ಗಂಟೆಗೆ.

0: ಇದು ಸಮಯ, ಇದು ಬೆಳಗು, ಇದು ಭಾವ.
1: ಎಷ್ಟು ವಯಸ್ಸು ನಿನಗೆ?
2: 19 ಒಡೆಯ.
1: ಆಸೆಗಳ ವಯಸ್ಸು, ಆಸೆಗಳ ವಯಸ್ಸು.
0: ಸಂದೇಶ
3: ಕೇಳ್ರಪ್ಪೋ, ಕೇಳ್ರಿ, ನಾವಿವತ್ತು ಶುಚಿತ್ವವೇ ದೈವತ್ವ ಅನ್ನೋ ನಾಟಕ ನಾಯಿಗ ಮಾಡ್ತಾ ಇದೀವಿ.
0: ಸಾವಧಾನ ಸಮಾಧಾನ.
4: ಆ ಪಾತ್ರನೇ ನಮ್ಗೆ ಹೇಳುತ್ತದು, ಆ ಕಥೆ, ಆ ಕಥಾವಸ್ತು, ಆ ಪಾತ್ರನೇ ನಮ್ಗೆ ಹೇಳುತ್ತೆ. ಯಾಕಂದ್ರೆ ಪಾತ್ರ ಒಳಗಡೆ ಬಂದು ಇನ್ನೊಂದು ವ್ಯಕ್ತಿತ್ವ ಒಳಗಡೆ ಬಂದು ಸೇರ್ಕೊಂಡಾಗ ಬೇರೆ ಆ ಕಡೆ ಕಡೆ ಹೋಗೋದಕ್ಕೆ ಅವಕಾಶ ಇರೋದಿಲ್ಲ ಅಂತ ನನಗನ್ಸೋದು.
0: ಜಗದ ಜಗುಲಿ ಬಾನುಲಿ. ಮನಸ್ಸಿನ ರಂಗಭೂಮಿ ರೇಡಿಯೋ. ಆಕಾಶವಾಣಿ ವೇಗದ ಜಗತ್ತಿನ ಪಿಸುಮಾತು, ಭಾವ ಜಗತ್ತಿನ ಭೋರ್ಗರತ.
5: ನಿನ್ನಿಂದಲೇ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ.
0: ಆಕಾಶವಾಣಿ ಸದಾ ನಿಮ್ಮೊಂದಿಗೆ.
5: ನಿನ್ನಿಂದಲೇ ಮನಸ್ಸಿಂದು ಕುಣಿದಾಡಿದೆ.
0: ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸ್ಟುಡಿಯೋ ಸಮಯ 10:04.

ಪ್ರೇಮ ನಿನಾದ ಕಾರ್ಯಕ್ರಮದ ಮೊದಲಿಗೆ ಮಹಾತ್ಯಾಗ ಈ ಚಿತ್ರದ ಒಂದು ಗೀತೆಯನ್ನು ಕೇಳಿದ್ರಿ. ಗಾಯಕಿ ಎಸ್ ಜಾನಕಿ ಹಾಗೂ ರಾಮಕೃಷ್ಣ ಅವರು ಈ ಗೀತೆಯನ್ನು ಹಾಡಿದವರು. ಆರ್ ಎನ್ ಜಯಗೋಪಾಲ್ ಅವರ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತವಿತ್ತು.

ಆರ್ ಎನ್ ಜಯಗೋಪಾಲ್ ಅವರ ಮತ್ತೊಂದು ರಚನೆಯನ್ನ ಕೇಳಿದ್ರಿ. ಉಪೇಂದ್ರ ಕುಮಾರ್ ಅವರ ಸಂಗೀತವಿತ್ತು. ಪಿ ಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ ಗೀತೆಯನ್ನು ಹಾಡಿದವರು. ಇದು ಸಿಪಾಯಿ ರಾಮು ಚಿತ್ರದ ಗೀತೆ ಆಯಿತು. ಕಾರ್ಯಕ್ರಮದಲ್ಲೀಗ ವಾಣಿ ಜಯರಾಮ್ ಅವರು ಹಾಡಿರುವ ಬಿಳಿ ಹೆಂಡತಿ ಈ ಚಿತ್ರದ ಒಂದು ಗೀತೆ. ವಿಜಯ ನರಸಿಂಹ ಅವರ ರಚನೆ, ವಿಜಯ್ ಭಾಸ್ಕರ್ ಅವರ ಸಂಗೀತ.

ನಮಸ್ಕಾರ, ನಾನು ಗಾಯಕಿ ಬಿ ಆರ್ ಛಾಯಾ. ನನ್ನಂಥ ಸಹಸ್ರಾರು ಕಲಾವಿದರ ತಾಯಿ ಆಕಾಶವಾಣಿ. ಪ್ರತಿದಿನನೂ ಈ ತಾಯಿಯ ಜೋಗಳ ಕೇಳ್ಕೊಂಡೇ ಬೆಳೆದೆ, ಈಗ್ಲೂ ಕೇಳ್ತಾನೆ ಇರ್ತೀನಿ. ನೀವು ಕೇಳಿ ಆನಂದಿಸಿ ವಿವಿಧ ಭಾರತಿ FM ನಲ್ಲಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಪ್ರಣಯ ಗೀತೆಗಳನ್ನ ಆಲಿಸುತ್ತಿರುವಿರಿ. ಕಾರ್ಯಕ್ರಮದಲ್ಲಿ ಈಗ ಪಾವನ ಗಂಗಾ ಈ ಚಿತ್ರದ ಒಂದು ಗೀತೆ.

ಪ್ರೇಮ ನಿನಾದ ಕಾರ್ಯಕ್ರಮದಲ್ಲೀಗ ನಾರಿ ಸ್ವರ್ಗಕ್ಕೆ ದಾರಿ ಈ ಚಿತ್ರದ ಒಂದು ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಗೀತೆಯನ್ನು ಹಾಡಿದ್ದಾರೆ. ಚಿ ಉದಯಶಂಕರ್ ಅವರ ಸಾಹಿತ್ಯ, ವಿಜಯ್ ಭಾಸ್ಕರ್ ಅವರ ಸಂಗೀತ.

ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಪ್ರಣಯ ಗೀತೆಗಳನ್ನ ಕೇಳುತ್ತಿರುವಿರಿ. ಕಾರ್ಯಕ್ರಮದಲ್ಲೀಗ ಹೊಸ ಬೆಳಕು ಈ ಚಿತ್ರದ ಒಂದು ಗೀತೆ. ಗೀತೆಯನ್ನು ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ. ಶಿವದಯಶಂಕರ್ ಅವರ ಸಾಹಿತ್ಯ, ಎಂ ರಂಗಾರಾವ್ ಅವರ ಸಂಗೀತ.

0: ನಮಸ್ಕಾರ, ಹೇಗಿದ್ದೀರಿ? ನಾನು ನಾಗತಿಹಳ್ಳಿ ಚಂದ್ರಶೇಖರ್ ಮಾತಾಡ್ತಾ ಇದ್ದೀನಿ. ಇದು ನಿಮ್ಮ ವಿವಿಧ ಭಾರತಿ ಸಿನಿಮಾ ಮನರಂಜನೆಗೆ ಮೀಸಲಾದ ವಿಶೇಷ ವಾಹಿನಿ. ನಾನು ಸದಾ ಕೇಳ್ತೀನಿ, ನೀವು ಕೇಳಿ.
1: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಕೂಡಿ ಬಾಡಿದರೆ ಸ್ವರ್ಗ ಸುಖ, ಈ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಈ ಗೀತೆಯನ್ನು ಹಾಡಿದವರು. ದೊಡ್ಡರಂಗೇಗೌಡ ಅವರ ಗೀತ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತವಿತ್ತು. ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಎಸ್ ಜಾನಕಿ ಅವರು ಹಾಡಿರುವ ಹೊಂಬೆಸಲು ಚಿತ್ರದ ಗೀತೆ.

ರಾಜ ನನ್ನ ರಾಜ ಈ ಚಿತ್ರದ ಗೀತೆಯೊಂದಿಗೆ ಇಂದಿನ ಪ್ರೇಮ ನಿನಾದ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಇಂದು ಪ್ರಸಾರವಾದ ಎಲ್ಲ ಕಾರ್ಯಕ್ರಮಗಳು ಕಾರ್ಯಕ್ರಮಗಳಲ್ಲಿನ ಗೀತೆಗಳು ಸಹ ಮೆಚ್ಚುಗೆ ಆಗಿದೆ ಎಂದೇ ಭಾವಿಸ್ತೇನೆ. ಈವರೆಗೂ ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ಜೊತೆಯಾದದ್ದು ಹೊಯ್ಸಳ ರಾಮಣ್ಣ ವಾಲ್ಮೀಕಿ. ನಾಳೆ ಭೇಟಿಯಾಗುವ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದಿನಿಂದ 3 ದಿನಗಳ ಕಾಲ ಅಧಿಕೃತ ಭೇಟಿಗಾಗಿ ಇಂದು ಸೆಷಲ್ಸ್ ತಲುಪಿದ್ದಾರೆ. ಸೆಷಲ್ಸ್ನ ಕಡಲ ಭದ್ರತೆ ಮತ್ತು ವಿಶೇಷ ಆರ್ಥಿಕ ವಲಯದ ಕಣ್ಗಾವಲು ಸಾಮರ್ಥ್ಯ ಬಲವರ್ಧನೆಗೆ ಭಾರತದಲ್ಲಿ ನಿರ್ಮಿಸಲಾಗಿರುವ ವೇಗದ ಗಸ್ತು ನೌಕೆ ಪಿಎಸ್ ಲೆಸ್ಪವಾರ್, 6 ಆಂಬ್ಯುಲೆನ್ಸ್ಗಳು, 5 ಲೇಸರ್ ರೇಡಿಯಲ್ ದೋಣಿಗಳನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆದೇಶಕ್ಕೆ ಹಸ್ತಾಂತರಿಸಿದರು. ವಿಶ್ವದ ಯಾವುದೇ ದೇಶದ ಆರ್ಥಿಕತೆಯ ಬಲವು ಅದರ ಅತಿ ಸಣ್ಣ ಮತ್ತು ಮಧ್ಯಮ ಉದ್ದಿಮೆ ಎಂಎಸ್ಎಂಇ ವಲಯದ ಕೊಡುಗೆಯ ಮೇಲೆ ಅವಲಂಬಿತವಾಗಿದೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ನವದೆಹಲಿಯಲ್ಲಿ ಇಂದು ನಡೆದ ಎಂಎಸ್ಎಂಇ ದಿನ 2026 ಉದ್ಯಮಿ ಭಾರತ ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ. ದೇಶದ ಸಹಕಾರಿ ವಲಯದ ಸಂಚಾರಿ ವೇದಿಕೆಯಾದ ಭಾರತ್ ಟ್ಯಾಕ್ಸಿಯನ್ನು ಇನ್ನು 2 ವರ್ಷಗಳಲ್ಲಿ ದೇಶದ 500 ನಗರ ಪಟ್ಟಣಗಳಿಗೆ ವಿಸ್ತರಿಸಲಾಗುವುದು ಎಂದು ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ನವದೆಹಲಿಯಲ್ಲಿ ಇಂದು ಹೇಳಿದ್ದಾರೆ. ಮಾಜಿ ಪ್ರಧಾನಮಂತ್ರಿ ಪಿವಿ ನರಸಿಂಹರಾವ್ ಅವರ 105ನೇ ಜನ್ಮದಿನದ ಅಂಗವಾಗಿ ಪ್ರಧಾನಮಂತ್ರಿಗಳ ಸಂಗ್ರಹಾಲಯ ಮತ್ತು ಗ್ರಂಥಾಲಯದಲ್ಲಿ ಇಂದು ಆಯೋಜಿಸಲಾದ ವಿಶೇಷ ಪ್ರದರ್ಶನದಲ್ಲಿ ಪಿವಿ ನರಸಿಂಹರಾವ್ ಅವರ ಜೀವನ ಪಯಣವನ್ನು ಬಿಂಬಿಸುವ ಅಪರೂಪದ ಛಾಯಾಚಿತ್ರಗಳು, ಅಧಿಕೃತ ದಾಖಲೆಗಳು, ಭಾಷಣಗಳು, ಪತ್ರ ವ್ಯವಹಾರಗಳು ಹಾಗೂ ಐತಿಹಾಸಿಕ ದಾಖಲೆಗಳನ್ನು ಸಾರ್ವಜನಿಕರ ವೀಕ್ಷಣೆಗೆ ಇರಿಸಲಾಗಿದೆ. ರಾಜ್ಯಾದ್ಯಂತ ಇಂದು ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯುತ್ಸವವನ್ನು ವೈವಿಧ್ಯಮಯವಾಗಿ ಆಚರಿಸಲಾಯಿತು. ಬೆಂಗಳೂರು ನಿರ್ಮಾಣದಲ್ಲಿ ಕೆಂಪೇಗೌಡರ ಅನನ್ಯ ಕೊಡುಗೆಯನ್ನು ಸ್ಮರಿಸಲಾಯಿತು. ಖ್ಯಾತ ತಮಿಳುನಟ ನಿರ್ದೇಶಕ ಕೆ ಭಾಗ್ಯರಾಜ್ ಚೆನ್ನೈನಲ್ಲಿಂದು ಹೃದಯಾಘಾತದಿಂದ ನಿಧನರಾದರು. ಅವರಿಗೆ 73 ವರ್ಷ ವಯಸ್ಸಾಗಿತ್ತು. ಅವರು ತಮ್ಮ ವಿಭಿನ್ನ ಸಂಭಾಷಣೆ ಕಥಾ ನಿರೂಪಣಾ ಶೈಲಿಯ ಮೂಲಕ ತಮಿಳು ಚಿತ್ರರಂಗದಲ್ಲಿ ಅಪಾರ ಜನಪ್ರಿಯತೆ ಗಳಿಸಿದ್ದರು. ಅವರು 75ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದು 25ಕ್ಕೂ ಹೆಚ್ಚು ಚಿತ್ರಗಳನ್ನು ನಿರ್ದೇಶಿಸಿದ್ದಾರೆ. ಮೌನ ಗೀತಂಗಳ್,

ಅಂದ ಏಳ್, ನಾಟ್ಕಳ್ ಮೊದಲಾದ ಚಿತ್ರಗಳು ಅವರಿಗೆ ಖ್ಯಾತಿ ತಂದುಕೊಟ್ಟಿವೆ. ಅಫ್ಘಾನಿಸ್ತಾನದಲ್ಲಿ ಇಂದು ಸಂಜೆ 6.2 ತೀವ್ರತೆಯ ಭೂಕಂಪ ಸಂಭವಿಸಿದೆ. ಜಮ್ಮು ಕಾಶ್ಮೀರ, ದೆಹಲಿ ಸೇರಿದಂತೆ ಉತ್ತರ ಭಾರತದ ಹಲವು ರಾಜ್ಯಗಳಲ್ಲಿ ಕಂಪನದ ಅನುಭವವಾಗಿದೆ. ಭೂಕಂಪದ ಕೇಂದ್ರಬಿಂದು ಅಫ್ಘಾನಿಸ್ತಾನದಲ್ಲಿ ಭೂಮಿಯಿಂದ 215 ಕಿಲೋಮೀಟರ್ ಆಳದಲ್ಲಿತ್ತು ಎಂದು ವರದಿಯಾಗಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ನಾಳೆ ಬೆಳಗ್ಗೆ 6 ಗಂಟೆಗೆ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ನಾಳೆ ಬೆಳಿಗ್ಗೆ 5:53 ಮತ್ತೆ ನಮ್ಮ ಪ್ರಸಾರ ಆರಂಭ. ಎಲ್ಲರಿಗೂ ಶುಭರಾತ್ರಿ. ಜೈ ಹಿಂದ್.